ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 28 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಭ ಯೋಗ, ಗರಜಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11 ಜನಾರ್ದನ್ ಪೈ ನಡೆಸಿಕೊಡುವ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮವಿದ್ದು ವಿಶೇಷ ಅತಿಥಿಯೊಂದಿಗೆ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಮುಸ್ಸಂಜೆಯ ತಂಪು ಮುಗಿದು ಭಾನುವಾರದ ಈ ಆಲಸ್ಯದ ಮುಂಜಾನೆಯನ್ನು ಮತ್ತಷ್ಟು ರಂಗಾಗಿಸೋದಕ್ಕೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಲ್ಲಿ ನಿಮ್ಮ ಪ್ರೀತಿಯ ಸ್ಮೈಲಿಂಗ್ ಶ್ವೇತಾ ಮಾಡ್ತಾ ಇರೋ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಕೈಯಲ್ಲೊಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಹಿಡಿದು ಭಾನುವಾರದ ರಜೆಯ ಮೂಡ್ ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ? ಇವತ್ತು ಭಾನುವಾರ, ಸ್ವಲ್ಪ ಸ್ಪೆಷಲ್ ಆಗಿರಲೇಬೇಕು. ಅದಕ್ಕೆ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ಜರ್ನಿ ರೆಡಿ ಮಾಡಿದ್ದೀನಿ ಕೇಳಿ ಸ್ನೇಹಿತರೆ. ಯೋಚನೆ ಮಾಡಿ ಸ್ನೇಹಿತರೆ, ಟಕ್ ಟಕ್ ಟಕ್ ಅನ್ನೋ ಆ ಹಳೆಯ ಬೆರಳಚ್ಚು ಯಂತ್ರದ ಸೌಂಡ್, ಮುಂಜಾನೆ ಎದ್ದ ತಕ್ಷಣ ಮನೆ ಬಾಗಿಲಿಗೆ ಬೀಳುವ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಘಮ, ದೇಶಕ್ಕಾಗಿ ಹೋರಾಡಿದ ಕ್ರಾಂತಿಯ ಕಿಡಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹಾಗೆ ಭಾರತದ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ಅಣ್ಣಾ ಹಜಾರೆ, ಮತ್ತು ಮೈದಾನದಲ್ಲಿ ಗಾಳಿಯ ವೇಗಕ್ಕೆ ಸವಾಲು ಹಾಕಿದ ಫ್ಲೈಯಿಂಗ್ ಸಿಖ್ ಮಿಲ್ಖಾ ಸಿಂಗ್, ಇವರೆಲ್ಲರಿಗೂ ಏನು ಸಂಬಂಧ ಅನ್ಕೊಳ್ತೀರಾ? ಎಸ್, ಸಂಬಂಧ ಇದೆ ಸ್ನೇಹಿತರೆ. ಇವರೆಲ್ಲರೂ ಮತ್ತು ಇವೆಲ್ಲವೂ ನಮ್ಮ ಇತಿಹಾಸದ ಹಾದಿಯನ್ನು ಬದಲಿಸಿದ ಶಕ್ತಿಗಳು. ಹೌದು, ಕನ್ನಡ ಬೆರಳಚ್ಚು ಯಂತ್ರಕ್ಕೆ ಈಗ ಬರೋಬ್ಬರಿ 65 ವರ್ಷಗಳ ಸಂಭ್ರಮ. ಈ ಸುದೀರ್ಘ ಪಯಣದಲ್ಲಿ ಅದೆಷ್ಟೋ ಇತಿಹಾಸದ ಪುಟಗಳು ಟೈಪ್ ಆಗಿವೆ. ಹಾಗಾದ್ರೆ ಇವತ್ತಿನ ಈ ಭಾನುವಾರದ ಮುಂಜಾನೆ ಇವರೆಲ್ಲರ ರೋಚಕ ಕಥೆಗಳು, ಅವರ ಸಾಧನೆಯ ಮೈಲಿಗಲ್ಲುಗಳನ್ನು ನೆನಪಿಸಿಕೊಳ್ತಾ ಸಾಗೋಣ. ನಿಮ್ಮ ಭಾನುವಾರಕ್ಕೆ ಇತಿಹಾಸದ ರೋಮಾಂಚನ ತುಂಬೋ ಜವಾಬ್ದಾರಿ ನನ್ನದು. ಸೊ ಎಲ್ಲೂ ಹೋಗ್ಬೇಡಿ, ಈ ಒಂದು ಸುಂದರವಾದ ಟ್ರ್ಯಾಕ್ ಅನ್ನ ಕೇಳಿ ಮತ್ತೆ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಇತಿಹಾಸದ ಪುಟಗಳಲ್ಲಿ ಅತಿ ಮುಖ್ಯವಾದ ಜಾಗ ಪಡೆದಿರೋದು ನಮ್ಮ ಹೆಮ್ಮೆಯ ಕನ್ನಡ ಬೆರಳಚ್ಚು ಯಂತ್ರ. ಹೌದು ಸ್ನೇಹಿತರೆ, ಕನ್ನಡ ಬೆರಳಚ್ಚು ಯಂತ್ರಕ್ಕೆ ಈಗ ಬರೋಬ್ಬರಿ 65 ವರ್ಷಗಳ ಸಂಭ್ರಮ. ಒಂದ ಸರಿ ಕಣ್ಮುಚ್ಚಿ ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತು ನಾವೆಲ್ಲ ಮೊಬೈಲ್ನಲ್ಲಿ ಕೀಬೋರ್ಡ್ ಲೇಔಟ್ ಬದಲಾಯಿಸಿ ಅಮ್ಮ ಅಂತ ಎಷ್ಟು ಈಸಿಯಾಗಿ ಟೈಪ್ ಮಾಡ್ತೀವಿ ಅಲ್ವಾ? ಆದರೆ 65 ವರ್ಷಗಳ ಹಿಂದೆ ಕಂಪ್ಯೂಟರ್ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ, ಬರೀ ಇಂಗ್ಲಿಷ್ ಅಧಿಪತ್ಯ ಇದ್ದ ಆ ಕಾಲದಲ್ಲಿ ನಮ್ಮ ಕನ್ನಡದ ಕಾಗುಣಿತ ಒತ್ತಾಕ್ಷರಗಳನ್ನೆಲ್ಲ ಒಂದು ಸಣ್ಣ ಕೀಬೋರ್ಡ್ ಒಳಗೆ ತರೋದು ಅಂತಂದ್ರೆ ಸುಲಭದ ಮಾತಾಗಿರ್ಲಿಲ್ಲ. ಅಂದ ಹಾಗೆ ನಮ್ಮ ಶಿವಮೊಗ್ಗದ ಹಳೆಯ ಕೋರ್ಟ್ ಕಾಂಪೌಂಡ್ ಕಡೆ ಹೋದ್ರೆ ಇವತ್ತಿಗೂ ಆ ಟಕ್ ಟಕ್ ಟಕ್ ಅನ್ನೋ ಬೆರಳಚ್ಚು ಯಂತ್ರದ ಧ್ವನಿ ನಮ್ಗೆ ಹಳೆಯ ನೆನಪುಗಳನ್ನ ಮರುಕಳಿಸುವಂತೆ ಮಾಡುತ್ತೆ. ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ಸಾರ್ವಭೌಮನಾಗಿ ಮೆರೆಯಲು ಈ ಯಂತ್ರವೇ ಅಡಿಪಾಯ. ಇದರ ಇತಿಹಾಸ ಹೇಳಬೇಕು ಅಂತಂದ್ರೆ, ಕನ್ನಡ ಬೆರಳಚ್ಚು ಯಂತ್ರವನ್ನು ರೂಪಿಸುವಲ್ಲಿ ಇದರ ನಮೂನೆಯನ್ನು ತಯಾರಿಸಲು ಪ್ರಯತ್ನ ಪಟ್ಟವರಲ್ಲಿ ಬೆಂಗಳೂರಿನ ಮಾನ ಮೂರ್ತಿ, ಶಿವಮೊಗ್ಗದ ಕೆ ಅನಂತ ಸುಬ್ಬರಾಯ, ನಾರಾಯಣಾಚಾರ್ಯ, ಕೇಶವ, ಚಿಕ್ಕಮಗಳೂರಿನ ಟಿಎಲ್ ನಾರಾಯಣ, ಟಿಎಲ್ ನಾರಾಯಣ ರಾಯ ಚಿಟಗುಪ್ಪಿ, ಭದ್ರಾವತಿಯ ಎ ನಾಗರಾಜರಾಯ, ಎಸ್ ಸುಬ್ಬರಾಯ ಮತ್ತು ಹೈದರಾಬಾದಿನ ತಿವಾರಿ ಎಂಬುವರ ಹೆಸರುಗಳನ್ನು ಉಲ್ಲೇಖಿಸಬಹುದು. ಸುಮಾರು 1933 ಅಕ್ಟೋಬರ್ನಲ್ಲಿ ಮಾನ ಮೂರ್ತಿಯವರು ತಯಾರಿಸಿ ಕನ್ನಡ ಬೆರಳಚ್ಚು ಯಂತ್ರ ಸರ್ ಎಂ ವಿಶ್ವೇಶ್ವರಯ್ಯ ಮೊದಲಾದವರಿಂದ ಪ್ರಶಂಸೆಯನ್ನು ಬಹುಮಾನಗಳನ್ನು ಗಳಿಸಿತಾದರೂ ಅದರಲ್ಲಿ ಕೆಲವೊಂದು ದೋಷಗಳಿದ್ದುದರಿಂದ ಸುಧಾರಣೆ ಅವಶ್ಯವಿತ್ತು. ಆಗಲೇ ಎಸ್ ಸುಬ್ಬರಾಯರು, ಕೆ ಅನಂತ ಸುಬ್ಬರಾಯರು, ಚಿಟಗುಪ್ಪಿಯವರು ಮತ್ತು ಎ ನಾಗರಾಜರಾಯರು ಬೇರೆ ಬೇರೆಯಾಗಿ ಬೆರಳಚ್ಚು ಯಂತ್ರಗಳನ್ನು ತಯಾರಿಸಿದ್ರು. ಇದರ ಮಧ್ಯೆ ದೋಷರಹಿತ ಪರಿಪೂರ್ಣ ಬೆರಳಚ್ಚು ಯಂತ್ರವನ್ನು ತಯಾರಿಸಲು ಲಿಪಿ ಸುಧಾರಣೆಯಾಗಬೇಕು ಎಂದು ತಜ್ಞರು ಅಭಿಪ್ರಾಯಪಟ್ಟರು. 1936 ಕನ್ನಡ ಸಾಹಿತ್ಯ ಪರಿಷತ್ತು ಬಿಎಂ ಶ್ರೀಕಂಠಯ್ಯನವರ ಅಧ್ಯಕ್ಷತೆಯಲ್ಲಿ ಲಿಪಿ ಸುಧಾರಣೆಯ ಬಗ್ಗೆ ಸಲಹೆ ನೀಡಲು ಒಂದು ಸಮಿತಿಯನ್ನು ರಚಿಸಿತ್ತು. ಆದರೆ ಕಾರಣಾಂತರದಿಂದ ಈ ದಿಕ್ಕಿನ ಕಾರ್ಯ ಮುಂದುವರಿಯಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರ ರಾಜ್ಯ ಸರ್ಕಾರ ಬೆರಳಚ್ಚು ಯಂತ್ರ ನಿರ್ಮಾಣದಲ್ಲಿ ಆಸಕ್ತಿ ವಹಿಸಿತು. ಕೆ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ತಿ ತಾ ಶರ್ಮರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಿ ಸಲಹೆಗಳನ್ನು ಕೇಳಿತು. ಬೆರಳಚ್ಚು ಯಂತ್ರದ ತಯಾರಿಕೆಯ ವಿಷಯವನ್ನು ದೀರ್ಘವಾಗಿ ಚರ್ಚಿಸಿ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಸಮಿತಿ ಸಂಗ್ರಹಿಸಿತು. ಆನಂತರ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಲಿಪಿ ಸುಧಾರಣೆ ಇಲ್ಲದೆ ದೋಷರಹಿತವಾದ ಬೆರಳಚ್ಚು ಯಂತ್ರವನ್ನು ನಿರ್ಮಿಸುವುದು ಅಸಾಧ್ಯ ಎಂದು ಸಮಿತಿ ಅಭಿಪ್ರಾಯಪಟ್ಟಿತು. ಆದರೆ ಲಿಪಿ ಸುಧಾರಣೆ ಬಗ್ಗೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾದದ್ದರಿಂದ ಸರ್ಕಾರ ಆ ಪ್ರಯತ್ನವನ್ನು ಕೈಬಿಟ್ಟಿತು. ಮುಂದೆ ಸರ್ಕಾರ ಕೆಲವೊಂದು ಕನ್ನಡ ಬೆರಳಚ್ಚುಗಳನ್ನು ಪರಿಶೀಲಿಸಿ 1958 ಅನಂತ ಸುಬ್ಬರಾಯರು ನಿರ್ಮಿಸಿದ ಕನ್ನಡ ಬೆರಳಚ್ಚು ಮಾದರಿಯನ್ನು ಅಂಗೀಕರಿಸಿತು. ಸ್ನೇಹಿತರೆ, ಸರ್ಕಾರದ ಕೋರಿಕೆಯ ಮೇರೆ ಸ್ವೀಡನ್ನಿನ ಹಾಲ್ಡ್

ಕಂಪನಿ ತಯಾರಿಸಿದ ಮೊದಲ ಕನ್ನಡ ಬೆರಳಚ್ಚು ಯಂತ್ರ 16 ಜೂನ್ 1961 ಚಾಲನೆಗೆ ಬಂತು. ಇದರಲ್ಲಿ ಉಪಯೋಗಿಸಿದ ಕನ್ನಡ ಬೆರಳಚ್ಚಿನ ಫಲಕಕ್ಕೆ ಅನಂತ ಕೀಬೋರ್ಡ್ ಎಂದು ಹೆಸರಿಸಲಾಯಿತು. ಅನಂತ ಕೀಬೋರ್ಡ್ ಆಂಗ್ಲ ಬೆರಳಚ್ಚಿನ ಫಲಕದ ಆಧಾರದ ಮೇಲೆ ನಿರ್ಮಿಸುವುದರಿಂದ ಮತ್ತು ಇದರಲ್ಲಿ 3 ಅಚಲಿತ ಕೀಗಳನ್ನು ಮಾತ್ರ ಅಳವಡಿಸಿರುವುದರಿಂದ ಬಹಳ ಸುಲಭವಾಗಿ ಶೀಘ್ರವಾಗಿ ಕಲಿಯಲು ಅನುಕೂಲವಾಯಿತು. ಹಾಗೆ ಸರ್ಕಾರ 1967 ಕನ್ನಡ ಬೆರಳಚ್ಚಿನ ಪರೀಕ್ಷೆಗಳನ್ನು ನಡೆಸಲಾರಂಭಿಸಿತು. ಇದಕ್ಕೆ ಪೂರಕವಾಗಿ ಕರ್ನಾಟಕದ ಅನೇಕ ವಾಣಿಜ್ಯ ಶಾಲೆಗಳಲ್ಲಿ 1000 ವಿದ್ಯಾರ್ಥಿಗಳಿಗೆ ಕನ್ನಡ ಬೆರಳಚ್ಚಿನ ತರಬೇತು ಲಭ್ಯವಾಯಿತು. ಹಾಲ್ಡಾ ರೆಮಿಂಗ್ಟನ್ ಕಂಪನಿಯವರು ಅನೇಕ ಕನ್ನಡ ಬೆರಳಚ್ಚು ಯಂತ್ರಗಳನ್ನು ತಯಾರಿಸಿದ್ದು ಅವು ಉಪಯೋಗಕ್ಕೆ ಬಂದವು. ಗೋದ್ರೇಜ್ ಕಂಪನಿಯವರು ತಯಾರಿಕೆಯನ್ನು ಕೈಗೊಂಡಿದ್ದರು. ಆಡಳಿತದ ಎಲ್ಲಾ ಹಂತಗಳಲ್ಲೂ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ತರುವ ಉದ್ದೇಶದಿಂದ ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲೇ ಕನ್ನಡ ಬೆರಳಚ್ಚು ಯಂತ್ರವನ್ನು ತಯಾರಿಸುವತ್ತ ಕರ್ನಾಟಕ ಸರ್ಕಾರ ಕಾರ್ಯೋನ್ಮುಖವಾಗಿತ್ತು ಅಂತಲೇ ಹೇಳಬಹುದು. ಮುಂದೆ DTP ಮುದ್ರಣ ವ್ಯವಸ್ಥೆ ಆವಿಷ್ಕಾರಗೊಂಡ ಮೇಲೆ, ಕಂಪ್ಯೂಟರ್ ಬಳಕೆಗೆ ಬಂದ ಮೇಲೆ ಬೆರಳಚ್ಚು ಯಂತ್ರಗಳ ಬಳಕೆ ಕ್ಷೀಣಿಸಿದೆ ಅಂತಲೇ ಹೇಳಬಹುದು. ಸೊ ಸ್ನೇಹಿತರೆ, ಈ 65 ಪಯಣಕ್ಕೆ ಒಂದು ದೊಡ್ಡ ಸಲಾಂ ಹೇಳ್ತಾ ಮುಂದಿನ ಸಾಧಕರ ಕಡೆಗೆ ಹೋಗೋಣ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸೇತರೆ, ಈಗಾಗಲೇ ಕನ್ನಡ ಬೆರಳಚ್ಚು ಯಂತ್ರದ 65 ವರ್ಷದ ಮೈಲಿಗಲ್ಲನ್ನು ಕೇಳಿ ಟಕ್ ಟಕ್ ಟಕ್ ಅಂತ ಸೌಂಡ್ ಮಾಡಿದ್ವಿ ಅಲ್ವಾ? ಈಗ ನಮ್ಮ ಇತಿಹಾಸದ ಪುಟದ ಮುಂದಿನ ಅದ್ಭುತ ಸಾಧಕ ಯಾರಪ್ಪ ಅಂತಂದ್ರೆ, ಮುಂಜಾನೆ ಎದ್ದ ತಕ್ಷಣ ಕಾಫಿ ಜೊತೆ ನಮಗೆ ಸಿಗೋ ಆ ಕಾಗದದ ಘಮ. ಹೌದು, ದಕ್ಷಿಣ ಭಾರತದ ಹೆಮ್ಮೆ ನಮ್ಮ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ. ಸ್ನೇಹಿತರೆ, 1948 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮರು ವರ್ಷವೇ ಬೆಂಗಳೂರಿನ MG ರಸ್ತೆಯ ಒಂದು ಸಣ್ಣ ರೂಮ್ನಲ್ಲಿ ಈ ಪತ್ರಿಕೆ ಜನ್ಮ ತಾಳಿತು. ಇವತ್ತಿಗೂ ಅದೆಷ್ಟೋ ಜನಕ್ಕೆ ಇಂಗ್ಲಿಷ್ ಕಲಿಯೋದಕ್ಕೆ ಹೆಲ್ಪ್ ಮಾಡಿದ್ದೆ ಈ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಅಂತಂದ್ರೆ ತಪ್ಪಾಗಲ್ಲ. ನಮ್ಮ ಕರ್ನಾಟಕದ ಧ್ವನಿಯನ್ನು ಇಡೀ ದೇಶಕ್ಕೆ ತಲುಪಿಸಿದ ಹೆಗ್ಗಳಿಕೆ KN ಗುರುಸ್ವಾಮಿಯವರ ಈ ಸೃಷ್ಟಿಗೆ ಸಲ್ಲುತ್ತೆ ಅಂತಾನೆ ಹೇಳಬಹುದು. ಅಂದ ಹಾಗೆ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ಅಥವಾ ನೆಹರು ರಸ್ತೆಯ ಟೀ ಅಂಗಡಿಗಳ ಮುಂದೆ ಇವತ್ತಿಗೂ ಬೆಳ್ಳಂ ಬೆಳಗ್ಗೆ ಈ ಪತ್ರಿಕೆಯನ್ನ ಹಿಡಿದು ದೇಶದ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋ ಹಿರಿಯರನ್ನ ನೀವು ನೋಡ್ತಿರ್ತೀರಾ ಅಲ್ವಾ? ಪತ್ರಿಕೋದ್ಯಮದಲ್ಲಿ ಅದೆಷ್ಟೋ ಕ್ರಾಂತಿ ಮಾಡಿದ ಈ ಡೆಕ್ಕನ್ ಹೆರಾಲ್ಡ್ ಇತಿಹಾಸದ ಒಂದು ಜೀವಂತ ಪುಟ ಅಂತಾನೆ ಹೇಳಬಹುದು. ಡೆಕ್ಕನ್ ಹೆರಾಲ್ಡ್ ಮೊದಲ ಸಂಚಿಕೆ ಪ್ರಕಟವಾದದ್ದು 1948 ಜೂನ್ 17. ಇಂಥದ್ದೊಂದು ಬೆಳವಣಿಗೆಗೆ ನಾಂದಿ ಹಾಡಿದ್ದು ನೆಟ್ಟಲಪ್ಪ ಕುಟುಂಬದವರು. ಉದ್ಯಮಿ KN ಗುರುಸ್ವಾಮಿ ಅವರು ತಮ್ಮ ಮಿತ್ರರ ಜೊತೆ ಸೇರಿ ಆರಂಭಿಸಿದ ದಿ ಪ್ರಿಂಟರ್ಸ್ ಮೈಸೂರು ಪ್ರಿವೆಂಟೆಡ್ ಲಿಮಿಟೆಡ್ ಸಂಸ್ಥೆ ಈ ದಿನಪತ್ರಿಕೆಯನ್ನು ಆರಂಭಿಸಿತು. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿದ್ದ ಅಚ್ಚುಕಟ್ಟುತನದ ಸೊಗಸು ಬೆಂಗಳೂರಿಗರನ್ನು, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಕನ್ನಡಿಗರನ್ನು ಹೆಚ್ಚು ಇಂಗ್ಲಿಷ್ಗೆ ವಾಲುವಂತೆ ಮಾಡಿತು. ಅನೇಕ ರಾಷ್ಟ್ರಮಟ್ಟದ ಖ್ಯಾತ ಪತ್ರಿಕಾ ಸಂಸ್ಥೆಗಳ ಸ್ಪರ್ಧೆಯನ್ನು ಎದುರಿಸಿಯೂ ರಾಜ್ಯದ ಪರಿಪೂರ್ಣ ದಿನಪತ್ರಿಕೆಯಾಗಿ ನಡೆದು ಬಂದಿರುವ ಡೆಕ್ಕನ್ ಹೆರಾಲ್ಡ್ ರಾಷ್ಟ್ರದ ಪ್ರಮುಖ ಇಂಗ್ಲಿಷ್ ದೈನಿಕಗಳಲ್ಲಿ ಒಂದು ಅಂತ ಅನ್ಸ್ಕೊಂಡಿದೆ. ಡೆಕ್ಕನ್ ಹೆರಾಲ್ಡ್ ಪ್ರಾರಂಭವಾದ ಮೊದಲಿಗೆ ಟ್ಯಾಬ್ಲಾಯ್ಡ್ ಆಕಾರದಲ್ಲಿತ್ತು. ಸ್ನೇಹಿತರೆ, ಮರು ವರ್ಷ ಶಿಷ್ಟ ಆಕಾರ ತಳೆಯಿತು. ಪ್ರಜಾಪ್ರಭುತ್ವದ ಯಾವುದೇ ಆಧುನಿಕ ವೃತ್ತ ಪತ್ರಿಕೆಯಂತೆ ಇದು ಕೂಡ ತನ್ನ ಓದುಗರಿಗೆ ಸುದ್ದಿ ಸಮಾಚಾರ ತಿಳಿಸುವುದರ ಜೊತೆಗೆ ಸಮುದಾಯದ ಹಿತಾದೃಷ್ಟಿಯಿಂದ ಸಾರ್ವಜನಿಕ ಅಭಿಪ್ರಾಯವನ್ನು ವ್ಯಾಖ್ಯಾನಿಸುವ, ಪ್ರತಿಬಿಂಬಿಸುವ ಕೆಲಸವನ್ನು ಮಾಡಿದೆ. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಕ್ಲಾಸಿಫೈಡ್ಸ್ ಜಾಹೀರಾತುವಿನ ಸೊಗಸು ಇನ್ನೆಲ್ಲೂ ಅಷ್ಟು ಸುಂದರವಾಗಿ ಮನಸೋರುಗೊಳ್ಳುವಂತದ್ದಾಗಿರಲಿಲ್ಲ. ಅವತ್ತಿನ ದಿನದಲ್ಲಿ ರುಷ್ಟ್ವಂತ್ ಸಿಂಗ್ ಮೊದಲಾದ ಖ್ಯಾತ ಬರಹಗಾರರ ಲೇಖನಗಳು, ಅಂಕಣಗಳು, ನಿರ್ಭೀತ ಸಂಪಾದಕೀಯ ಬರಹಗಳು ಈ ಪತ್ರಿಕೆಯ ವಿಶೇಷವಾಗಿದ್ವು ಅಂತಾನೆ ಹೇಳಬಹುದು. ಭಾನುವಾರದ ವೈಶಿಷ್ಟ್ಯ ಪೂರ್ಣ ಪುರವಣಿಯಲ್ಲದೆ ಮಹಿಳೆ, ಮಕ್ಕಳು, ಚಲನಚಿತ್ರ, ಕಲೆ, ಕ್ರೀಡೆ, ವಾಹನ, ಆಧುನಿಕ ತಂತ್ರಜ್ಞಾನ ಕುರಿತಾದ ದೈನಿಕ ಪುರವಣಿಗಳು ಓದುಗರ ವಿವಿಧ ನಿರಂತರ ಆಸಕ್ತಿಯನ್ನು ತಣಿಸುತ್ತಿದ್ದವು. ಡೆಕ್ಕನ್ ಹೆರಾಲ್ಡ್ ಆರಂಭದಲ್ಲಿ ಪೋತನ್ ಜೋಸೆಫ್ ಅವರು 1 ದಶಕಗಳ ಕಾಲ ಸಂಪಾದಕರಾಗಿದ್ದರು. ಓವರ್ ಎ ಕಪ್ ಆಫ್ ಟೀ ದೈನಿಕ ಅಂಕಣ ಜನಪ್ರಿಯವಾಗಿತ್ತು. ಆನಂತರ GV ಕೃಪಾನಿಧಿ, VB ಮೆನನ್, VK ನರಸಿಂಹನ್, MP ಯಶವಂತ್ ಕುಮಾರ್ ಮುಂತಾದ ಪ್ರಸಿದ್ಧರು ಇದರ ಸಂಪಾದಕರಾಗಿದ್ದರು. ವಿಜ್ಞಾನ, ಶಿಕ್ಷಣ, ವಾಹನಗಳು, ಮಹಿಳೆ ಸ್ಥಿರಾಸ್ತಿ, ಸೈಬರ್, ಮನೋರಂಜನೆಯ ಮೊದಲಾದ ಉಪಯುಕ್ತ ವಿಷಯ ಸಂಬಂಧಿತ ಪುರವಣಿಗಳ ಜೊತೆಗೆ ಬೆಂಗಳೂರು ನಗರಕ್ಕೆ ಸೀಮಿತವಾದ ಮೆಟ್ರೋ ಲೈಫ್ 4 ಪುಟಗಳ ಪುರವಣಿಯನ್ನು ನೀಡಿ ಓದುಗರಿಗೆ ಮಾರ್ಗದರ್ಶನ ನೀಡುತ್ತಾ ಬಂತು. ಸ್ನೇಹಿತರೆ, ಕಾಲಾನುಕ್ರಮದಲ್ಲಿ ದಿ ಪ್ರಿಂಟರ್ಸ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ KN ಹರಿಕುಮಾರ್ ಪ್ರಧಾನ ಸಂಪಾದಕರಾದರು. ಮುಂದೆ KS ಶಾಂತಕುಮಾರ್ ಪ್ರಧಾನ ಸಂಪಾದಕರಾದರು. ಇತ್ತೀಚಿನ ವರ್ಷಗಳಲ್ಲಿ KN ತಿಲಕ್ ಕುಮಾರ್ ಡೆಕ್ಕನ್ ಹೆರಾಲ್ಡ್ ಪ್ರಧಾನ ಸಂಪಾದಕರಾಗಿದ್ದಾರೆ. ಆರಂಭದಲ್ಲಿ ಬೆಂಗಳೂರಿನಿಂದಲೇ ಪತ್ರಿಕೆ ಅಚ್ಚಾಗಿ ರಾಜ್ಯಾದ್ಯಂತ ವಿತರಣೆಯಾಗ್ತಾ ಇತ್ತು. ಮುಂದೆ ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಹೊಸಪೇಟೆ, ದಾವಣಗೆರೆ, ಗುಲ್ಬರ್ಗಾ ಮತ್ತು ಶಿವಮೊಗ್ಗ ಕೇಂದ್ರಗಳಿಂದಲೂ ಪ್ರಕಟವಾಗ್ತಾ ಇದೆ.
ಪ್ರಜಾವಾಣಿ ಕನ್ನಡ ದೈನಿಕ, ಸುಧಾ ವಾರಪತ್ರಿಕೆ ಮತ್ತು ಮಯೂರ ಮಾಸಪತ್ರಿಕೆ ಈ ಸಂಸ್ಥೆಯ ಹೆಸರಾಂತ ಕನ್ನಡ ಪ್ರಕಟಣೆಗಳು ಅಂತಲೇ ಹೇಳಬಹುದು. ಇಂತಹ ಸುಂದರ ನೆನಪಿನ ಜೊತೆ ಈಗ ನಮ್ಮ ಮುಂದಿನ ಸಾಧಕಿಯ ಕಡೆಗೆ ಹೋಗೋಣ. ಯಾರಪ್ಪ ಆ ಕ್ರಾಂತಿಯ ಕಿಡಿ ಅಂತ ತಿಳಿಯೋದಕ್ಕೂ ಮುಂಚೆ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಕೀಬೋರ್ಡ್ ಮೇಲೆ ಟಕ್ ಟಕ್ ಟಕ್ ಅಂತ ಟೈಪ್ ಮಾಡ್ತಾ, ಮುಂಜಾನೆಯ ಪೇಪರ್ ಓದುತ್ತಾ, ಇತಿಹಾಸದ ಪುಟ ತಿರುವುತ್ತಾ ಹೋದರೆ ಅಲ್ಲಿ ನಮಗೆ ಕಾಣಿಸೋದು ಬರೀ ಕಾಗದದ ಪುಟಗಳಲ್ಲ ಸ್ನೇಹಿತರೆ, ರಕ್ತ ಮತ್ತು ಬಲಿದಾನದ ಇತಿಹಾಸ. ಅದರಲ್ಲೂ ಒಬ್ಬ ಒಂಟಿ ಮಹಿಳೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಕತೆ ನೆನಪಾದ್ರೆ ಇವತ್ತಿಗೂ ಮೈ ರೋಮಾಂಚನಗೊಳ್ಳುತ್ತೆ. ಹೌದು, ಅವಳೇ ಕ್ರಾಂತಿಯ ಕಿಡಿ, ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಎಸ್ ಸ್ನೇಹಿತರೆ, ಕೇವಲ 29 ವರ್ಷದ ವಯಸ್ಸು ನಮ್ಗೆ ಲೈಫ್ ನಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ವಯಸ್ಸು ಅಂತಾನೆ ಹೇಳ್ಬೋದು. ಆದ್ರೆ ಆ ವಯಸ್ಸಿಗೆ ತನ್ನ ದತ್ತು ಮಗನನ್ನು ಬೆನ್ನಿಗೆ ಕಟ್ಕೊಂಡು ರಣರಂಗದಲ್ಲಿ ಎರಡು ಕೈಗಳಲ್ಲಿ ಖಡ್ಗ ಹಿಡಿದು ಬ್ರಿಟಿಷರ ತಲೆ ಉರುಳಿಸಿದ ಧೀಮಂತ ಮಹಿಳೆ ಆಕೆ. ಬ್ರಿಟಿಷರು ಬಂದು ನಿಮ್ಮ ರಾಜ್ಯ ನಮಗೆ ಕೊಡಿ ಅಂದಾಗ, ನನ್ನ ಜೀವ ಹೋದರೂ ನನ್ನ ಝಾನ್ಸಿ ಕೊಡೋದಿಲ್ಲ ಅಂತ ಘರ್ಜಿಸಿದ ಆ ಧ್ವನಿ ಇದೆಯಲ್ಲ, ಅದು ಇವತ್ತಿನ ಪ್ರತಿಯೊಬ್ಬ ಮಹಿಳೆಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತಾನೆ ಹೇಳಬಹುದು. ಇವತ್ತಿನ ಮುಂಜಾನೆ ಆ ವೀರನಾಯರ ಶೌರ್ಯಕ್ಕೆ ನಮ್ಮ ರೇಡಿಯೋ ಶಿವಮೊಗ್ಗ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಹಾಗಾದ್ರೆ ನಮ್ಮ ಇತಿಹಾಸದ ಪುಟದಲ್ಲಿರೋ ಮುಂದಿನ ಇಬ್ಬರು ಗಂಡುಗಲಿಗಳು ಯಾರು? ಒಬ್ಬರು ಗಾಳಿಗಿಂತ ವೇಗವಾಗಿ ಓಡಿದವರು, ಮತ್ತೊಬ್ಬರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದವರು. ಅವರ ಬಗ್ಗೆ ತಿಳಿಯೋಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇತಿಹಾಸದ ಪುಟದಲ್ಲಿ ನಾವು ಈಗಾಗಲೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ನಮ್ಮ ಇತಿಹಾಸದ ಪುಟದಲ್ಲಿರೋದು ಗಾಳಿಗಿಂತ ವೇಗವಾಗಿ ಓಡಿ ಜಗತ್ತೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದ ಧೀಮಂತ ಕ್ರೀಡಾಪಟು ದಿ ಒನ್ ಅಂಡ್ ಓನ್ಲಿ ಫ್ಲೈಯಿಂಗ್ ಕಿಸ್ ಮಿಲ್ಖಾ ಸಿಂಗ್ ಅವರ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ. ಕಣ್ಣೆದುರುಗಡೆ ಇಡೀ ಕುಟುಂಬವನ್ನ ಕಳೆದುಕೊಂಡು ನಿರಾಶ್ರಿತರ ಕ್ಯಾಂಪ್ನಲ್ಲಿ ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತಿದ್ದ ಒಬ್ಬ ಹುಡುಗ ಜಗತ್ತಿನ ಅತ್ಯುನ್ನತ ಒಲಿಂಪಿಕ್ಸ್ ಮೈದಾನದಲ್ಲಿ ಭಾರತದ ಜರ್ಸಿ ಹಾಕೊಂಡು ಓಡ್ತಾರೆ ಅಂತಂದ್ರೆ ಅದರ ಹಿಂದೆ ಎಷ್ಟು ರಕ್ತ ಬೆವರು ಹರಿದಿರ್ಬೇಡ. ಇವತ್ತಿಗೂ ನಮಗೆ ಸಣ್ಣ ಕಷ್ಟ ಬಂದ್ರೆ ಅಯ್ಯೋ ಅಂತ ಕೂತ್ಕೊಳ್ತೀವಿ. ಆದ್ರೆ ಮಿಲ್ಖಾ ಸಿಂಗ್ ಅವರ ಲೈಫ್ ನಮಗೆ ಹೇಳಿಕೊಡೋದು ಒಂದೇ, ಬದುಕಿನಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬೆನ್ನಟ್ಟಿದರೂ ನೀನು ನಿಲ್ಲಬೇಡ, ಗುರಿ ತಲುಪೋವರೆಗೂ ಓಡ್ತಲೇ ಇರು ಅಂತ. ನಮ್ಮ ಶಿವಮೊಗ್ಗದ ನೆಹರು ಸ್ಟೇಡಿಯಂನಲ್ಲಿ ಬೆಳ್ಳಂ ಬೆಳಗ್ಗೆ ಅದೆಷ್ಟೋ ಯುವಕರು ಆರ್ಮಿ ಸೇರ್ಬೇಕು, ದೇಶಕ್ಕೆ ಪದಕ ತರಬೇಕು ಅಂತ ಓಡ್ತಿರ್ತಾರೆ ಅಲ್ವಾ. ಅವರೆಲ್ಲರಿಗೂ ಮಿಲ್ಖಾ ಸಿಂಗ್ ಅವರ ಬದುಕು ಒಂದು ಸಖತ್ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬಹುದು. ಇಂತಹ ಮಹಾನ್ ಚೇತನಕ್ಕೆ ನಮ್ಮದೊಂದು ಬಿಗ್ ಸಲ್ಯೂಟ್ ಅಂತ ಹೇಳ್ಬಹುದು. ಫ್ಲೈಯಿಂಗ್ ಸಿಖ್ ಎಂದು ಪ್ರಸಿದ್ಧರಾದ ಮಿಲ್ಖಾ ಸಿಂಗ್ ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಭಾರತದ ಮೊಟ್ಟ ಮೊದಲ ಗಣನೀಯ ಪ್ರತಿಭೆ ಅಂತಾನೆ ಹೇಳ್ಬಹುದು. ಮಿಲ್ಖಾ ಸಿಂಗ್ 1935 ನವೆಂಬರ್ 20 ಪಂಜಾಬಿನ ಗೋವಿಂದಾಪುರದಲ್ಲಿ ಜನಿಸಿರ್ತಾರೆ. ಭಾರತ ಇಗ್ಭಾಗವಾದ ಕಾಲದಲ್ಲಿ 12 ವಯಸ್ಸಿನ ಬಾಲಕ ಮಿಲ್ಖಾ ಸಿಂಗ್ ತನ್ನ ಕಣ್ಣೆದುರಿಗೆ ತನ್ನ ತಂದೆ ತಾಯಿಯರ ಹತ್ಯೆಯನ್ನು ಕಾಣುವ ದೌರ್ಭಾಗ್ಯವಂತನಾಗಿದ್ದ. ಅತ್ಯಂತ ಪ್ರತಿಭಾಶಾಲಿ ಅಥ್ಲೆಟಿಕ್ ಎನಿಸಿದ್ದ ಮಿಲ್ಖಾ ಸಿಂಗ್ 200 ಮೀಟರ್ ಹಾಗೂ 400 ಮೀಟರ್ ಓಟದ ಸ್ಪರ್ಧೆಗಳಲ್ಲಿ ಸಾಧಿಸಿದ ಗೆಲುವು ಮಹತ್ವಪೂರ್ಣವಾದವು. 1956 ಮೆಲ್ಬೋರ್ನ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮಿಲ್ಖಾ ಸಿಂಗ್ ಭಾರತ ತಂಡದ ಅಥ್ಲೆಟಿಕ್ ಆಗಿ ಸ್ಪರ್ಧಿಸಿದರು. ಇದರೊಂದಿಗೆ ಅವರು ಮೊದಲ ಬಾರಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸಾಕಷ್ಟು ಅನುಭವವಿಲ್ಲದ ಮಿಲ್ಖಾ ಸಿಂಗ್ ಈ ಸ್ಪರ್ಧೆಯಿಂದ ದೊರೆತ ಅನುಭವವನ್ನು ಮುಂಬರುವ ಅಥ್ಲೆಟಿಕ್ಸ್ ಸ್ಪರ್ಧೆಗಳಲ್ಲಿ ಪೈಪೋಟಿ ನೀಡಲು ಬೇಕಾದ ಪೂರ್ವ ಸಿದ್ಧತೆಯನ್ನಾಗಿಸಿಕೊಂಡರು. 1958 ಯುನೈಟೆಡ್ ಕಿಂಗ್ಡಮ್ನ ವೆಲ್ಸ್ ರಾಜಧಾನಿ ಕಾರ್ಡಿಫ್ನಲ್ಲಿ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಸ್ವರ್ಣ ಪದಕ ಗೆದ್ದು ಅದನ್ನು ಸ್ವೀಕರಿಸುವಾಗ ಸಿಖ್ ಧರ್ಮದ ಪ್ರಕಾರ ವಸ್ತ್ರ ಆಚ್ಛಾದಿತ ಅವರ ತಲೆಟೋಪಿಯಿಂದಾಗಿ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಸಾಕಷ್ಟು ಗಮನ ಸೆಳೆದರು. ಇನ್ನ ನಿವೃತ್ತಿಯ ನಂತರದಲ್ಲಿ ಮಿಲ್ಖಾ ಸಿಂಗರು ಕ್ರೀಡಾ ವಲಯದಲ್ಲಿನ ಹಲವು ಆಡಳಿತಾತ್ಮಕ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು. ಅವರಿಗೆ ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಗಳಂತಹ ಹಲವು ಗೌರವಗಳನ್ನು ನೀಡಲಾಗಿತ್ತು. ಇವತ್ತು ವೃತ್ತಿಪರ ಗಾಲ್ಫ್ನಲ್ಲಿ ಗಣನೀಯ ಪ್ರತಿಭೆ ಎನಿಸಿರುವ ಜೀವ್ ಮಿಲ್ಖಾ ಸಿಂಗ್ ಮಿಲ್ಖಾರ ಪುತ್ರ. ಮಿಲ್ಖಾ ಸಿಂಗ್ ಎಂದರೆ ಭಾರತೀಯರೆಲ್ಲರಿಗೂ ಪ್ರೀತಿ ಹುಟ್ಟಿಸುವಂತೆ ಭಾಗ್ ಮಿಲ್ಖಾ ಭಾಗ್ ಎಂಬ ಕಥಾನಕವನ್ನು ಪ್ರಸಿದ್ಧ ನಿರ್ದೇಶಕ ರಾಮ್ ಪ್ರಕಾಶ್ ಮಿಶ್ರಾ ಅವರು ಫರ್ಹಾನ್ ಅಖ್ತರ್ ಅವರ ಸುಂದರ ಅಭಿನಯದಲ್ಲಿ ತೆರೆಗೆ ತಂದರು. ಜೀವನದಲ್ಲಿ ಕಷ್ಟಗಳ ಕ್ಷಣಗಳನ್ನು ಎದುರಿಸೋ ಕ್ರೀಡೆಯಲ್ಲಿ ಅಪಾರ ಸಾಧನೆ ಮಾಡಿದ ಮಿಲ್ಖಾ ಸಿಂಗ್ ಮುಂದೆ ಭಾರತದಲ್ಲಿ ಮೂಡಿಬಂದ ಅನೇಕ ಅಥ್ಲೆಟಿಕ್ಸ್ಗಳಿಗೆ ಪ್ರೇರಕರಾದರು. ಭಾರತಕ್ಕೆ ಕ್ರೀಡೆ, ಸೇನೆ, ದುಡಿಮೆ ಮತ್ತು ಸಜ್ಜನಿಕೆಯ ವಿಚಾರಗಳಲ್ಲಿ ನಮಗೆ ಸಿಖ್ ಜನಾಂಗದವರು ಎಂದೆಂದೂ ಆತ್ಮೀಯರಾದವರು. ಈ ಜನಾಂಗದಲ್ಲಿ ಒಂದು ಹೆಮ್ಮೆಯ ಗರಿ ಎನ್ನಿಸಿದ್ದವರು ಮಿಲ್ಖಾ ಸಿಂಗ್ ಅವರು. ಮಿಲ್ಖಾ ಸಿಂಗ್ ಅವರು 2021 ಜೂನ್ 18 ನಿಧನರಾದರು. ಅವರು ನಮ್ಮಲ್ಲಿ ಉಳಿಸಿ ಹೋದ ಆಪ್ತ ಭಾವ ಅಷ್ಟು ಪ್ರಭಾವಶಾಲಿಯಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಕೊನೆಯ ಸಾಧಕ ಭ್ರಷ್ಟಾಚಾರದ ವಿರುದ್ಧ ಇಡೀ ದೇಶವನ್ನೇ ಒಂದೇ ಸೂರಿನಡಿ ತಂದ ಗಾಂಧಿವಾದಿ ಅಣ್ಣಾ ಹಜಾರೆ ಅವರ ಕತೆ ಏನು ಅಂತ ತಿಳಿಯೋಕ್ಕೂ ಮುನ್ನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: Style. A magnificent strike into the crowd. India lift the World Cup after 28 years.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಜರ್ನಿಯಲ್ಲಿ ನಾವು ಕನ್ನಡ ಬೆರಳಚ್ಚು ಯಂತ್ರದ 65 ವರ್ಷದ ಮೈಲಿಗಲ್ಲು ನೋಡಿದ್ವಿ, ಮುಂಜಾನೆಯ ಡೆಕ್ಕನ್ ಹೆರಾಲ್ಡ್ ಪೇಪರ್ ಓದಿದ್ವಿ, ಝಾನ್ಸಿ ರಾಣಿಯ ವೀರತನಕ್ಕೆ ಸಲ್ಯೂಟ್ ಹೊಡೆದ್ವಿ, ಮಿಲ್ಕಾ ಸಿಂಗ್ ಅವರ ಓಟಕ್ಕೆ ಫಿದಾ ಆದ್ವಿ. ಈಗ ನಮ್ಮ ಇತಿಹಾಸದ ಪುಟದ ಕೊನೆಯ ಹಾಗೂ ಅತ್ಯಂತ ಪ್ರಭಾವಶಾಲಿ ಸಾಧಕ 21ನೇ ಶತಮಾನದ ಗಾಂಧಿ, ಅಪ್ಪಟ ದೇಶಭಕ್ತ ಅಣ್ಣಾ ಹಜಾರೆ ಅವರ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ನಮಗೆ ಸಣ್ಣ ಅಧಿಕಾರ ಸಿಕ್ಕರೆ ಸಾಕು, ಏನೇನೋ ಮಾಡ್ತೀವಿ. ಆದರೆ ಆರ್ಮಿಯಲ್ಲಿ ದೇಶ ಸೇನೆ ಮುಗಿಸಿ ಬಂದ ಈ ಹಿರಿಯ ಜೀವ ಭ್ರಷ್ಟಾಚಾರದ ವಿರುದ್ಧ ಒಂದೇ ಒಂದು ಕರೆ ಕೊಟ್ಟಾಗ ಇಡೀ ದೇಶದ ಕೋಟ್ಯಾಂತರ ಯುವಕರು ಬೀದಿಗಿಳಿದು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ರು. ನಮ್ಮ ಶಿವಮೊಗ್ಗದ ಸೈನ್ಸ್ ಮೈದಾನ, ಗೋಪಿ ಸರ್ಕಲ್ನಲ್ಲೂ ಕೂಡ ಅಣ್ಣಾ ಹಜಾರೆ ಅವರ ಹೋರಾಟ ಬೆಂಬಲಿಸಿ ಅಂದು ಜನ ಜಾಗೃತಿ ಮೆರವಣಿಗೆ ನಡೆಸಿದ್ದು ನಿಮಗೆ ನೆನಪಿರಬಹುದು ಅಲ್ವಾ? ಬಿಳಿ ಖಾದಿ ಬಟ್ಟೆ, ಕಣ್ಣಲ್ಲಿ ದೇಶದ ಮೇಲಿರೋ ಪ್ರೀತಿ. ಅಣ್ಣಾ ಹಜಾರೆ ಅವರು ನಮಗೆ ಕಲಿಸಿಕೊಟ್ಟಿದ್ದು ಏನಪ್ಪಾ ಅಂತಂದ್ರೆ, ವ್ಯವಸ್ಥೆ ಕೆಟ್ಟಿದೆ ಅಂತ ಬೈಕೊಂಡು ಕೂರ್ಬೇಡಿ, ಆ ವ್ಯವಸ್ಥೆಯನ್ನು ಬದಲಾಯಿಸೋ ಶಕ್ತಿ ನಿಮ್ಮಲ್ಲೇ ಇದೆ ಅಂತ. ಸೊ ಈ ಭಾನುವಾರದ ಮುಂಜಾನೆ ಇಂತಹ ಅದ್ಭುತ ಸಾಧಕರನ್ನು ನೆನೆಸಿಕೊಂಡಿದ್ದು ನಮ್ಮ ರೇಡಿಯೋ ಶಿವಮೊಗ್ಗದ ಸೌಭಾಗ್ಯ. ಸೊ ಇತಿಹಾಸದ ಪುಟಗಳಿಂದ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನ ನಾನು ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಭಾನುವಾರ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡ್ಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
4: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕೆ ಇರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
5: ಪರಿಶುದ್ಧವಾದ ಹಾಲು?
6: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
7: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ DR ಕುಮಾರಸ್ವಾಮಿಯವರು ನೀಡಲಿದ್ದಾರೆ. ಶ್ರೀಯುತ DR ಕುಮಾರಸ್ವಾಮಿಯವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
12: ತಾಮ್ರ ಅಥವಾ ಕಾಪರ್. ತಾಮ್ರವು 25 ಸ್ಥಾನದಲ್ಲಿರುವ ಅತಿ ಹೆಚ್ಚು ಭೂಮಿಯಲ್ಲಿ ಸಿಗುವ ಲೋಹವಾಗಿದೆ, ಅಂದರೆ ಮೆಟಲ್. ಸೆಡಿಮೆಂಟರಿ ಶಿಲೆಗಳಲ್ಲಿ 45 PPM ಕಾಪರ್ ಸಿಗುತ್ತದೆ. ಅಂದರೆ ಸೆಡಿಮೆಂಟರಿ ಶಿಲೆಯನ್ನು ಪ್ರೋಸೆಸ್ ಮಾಡಿದ ನಂತರ ನಾವು ಈ ಕಾಪರನ್ನು ತೆಗೆಯಬಹುದಾಗಿದೆ. ಆದರೆ ಅದು ಎಕನಾಮಿಕಲಿ ವಯಬಲ್ ಆಗಿರುವುದಿಲ್ಲ. ಹಾಗಾಗಿ ಸೆಡಿಮೆಂಟರಿ ಶಿಲೆಗಳಿಂದ ಕಾಪರನ್ನು ತೆಗೆಯುವುದಿಲ್ಲ. ಕಾಪರ್ನ ಅದಿರುಗಳು ಆ್ಯಕ್ಚುಲಿ ಗಣಿಗಳಲ್ಲಿ ಸಿಗುತ್ತವೆ. ಅಂಥ ಗಣಿಗಳಿಂದ ಇವನ್ನು ಈ ಮೆಟಲ್ ಅಥವಾ ಲೋಹವನ್ನು ತೆಗೆಯಲಾಗುತ್ತದೆ. ಶುದ್ಧ ನೀರಿನಲ್ಲಿ ಕಾಪರ್ ಸಾಮಾನ್ಯವಾಗಿ 0.01 PPM ಇರುತ್ತದೆ, ಪಾರ್ಟ್ಸ್ ಪರ್ ಮಿಲಿಯನ್ ಇರುತ್ತದೆ. ಹಾಗೆ ಗಿಡಗಳ ಕೋಶಗಳಲ್ಲಿ ಕಾಪರ್ ಸುಮಾರು 1 to 50 PPM ಇರುತ್ತದೆ. ಏಕೆಂದರೆ ಗಿಡಗಳಿಗೆ ನೀರನ್ನು ಹೀರುವ ಒಂದು ಶಕ್ತಿ ಇರುತ್ತದೆ. ನೀರಿನಲ್ಲಿ ಕಾಪರ್ ಇದ್ದರೆ ಅದು ಆ್ಯಕ್ಚುಲಿ ಗಿಡಗಳ ಜೀವಕೋಶಗಳಲ್ಲಿ ಶೇಖರಣೆಯಾಗುತ್ತವೆ. ಹಾಗಾಗಿ ನೀರಿಗಿಂತ ಹೆಚ್ಚು ಗಿಡಗಳಲ್ಲಿ ಕಾಪರ್ ಶೇಖರಣೆಯಾಗುತ್ತದೆ. ನಂತರ ಮೀನುಗಳಲ್ಲಿ ಕಾಪರ್ 0.5 to 28 PPM ಇರುತ್ತದೆ. ಯಾಕೆ 0.5 to 28 ಅಂದರೆ ನೀರಿನ ಗುಣದ ಮಟ್ಟದ ಮೇಲೆ ಮೀನಿನಲ್ಲಿರುವ ಕಾಪರ್ಗಳ ಹೆಚ್ಚಾಗುವುದು ಕಡಿಮೆಯಾಗುವುದು ಇರುತ್ತದೆ. ಹಂದಿ, ಮೊಲ, ದನ, ಎಮ್ಮೆ ಮುಂತಾದ ಪ್ರಾಣಿಗಳಲ್ಲಿ 1.5 PPMನಿಂದ 3,000 PPMಗಳವರೆಗೆ ಕಾಪರ್ ಇರುತ್ತದೆ. ನಾನು ತಮಗೆ ಮೊದಲೇ ಹೇಳಿದೆ, ಆ್ಯಕ್ಚುಲಿ ಗಿಡಗಳ ಕೋಶಗಳಲ್ಲಿ, ಸೆಲ್ಸ್ಗಳಲ್ಲಿ 1 to 50 PPM ಇರುತ್ತದೆ. ಸೊ ಯಾವುದೇ ಗಿಡಗಳಲ್ಲಿ 50 PPM ಅಂತ ಕಾಪರ್ ಇದ್ದರೆ ಅಂಥ ಹುಲ್ಲಿನ ಗಿಡಗಳನ್ನು ಹಸುಗಳು, ಮೊಲಗಳು, ಎಮ್ಮೆಗಳು ತಿಂದಾಗ ಅಲ್ಲಿ ಹೆಚ್ಚಿನ ಕಾಪರ್ ಸ್ಟೋರೇಜ್ ಆಗತಕ್ಕಂಥ ಸಾಧ್ಯತೆ ಇರುತ್ತದೆ. ಇದನ್ನೇ ನಾನು ತಮಗೆ ಹಿಂದೆ ಹೇಳಿದೆ, ಇದನ್ನೇ ನಾವು ಬಯೋಮ್ಯಾಗ್ನಿಫಿಕೇಷನ್ ಅಂತ ವಿಜ್ಞಾನದ ಭಾಷೆಯಲ್ಲಿ ಇದನ್ನು ನಾವು ಕರಿತೀವಿ. ಅದೇ ರೀತಿ ಮನುಷ್ಯನು ಸಹ ಹಂದಿಗಳನ್ನು ತಿಂತಾರೆ, ಮೊಲಗಳನ್ನು ತಿಂತಾರೆ, ದನಗಳನ್ನು ತಿನ್ನೋರು ಇದ್ದಾರೆ, ಎಮ್ಮೆಗಳನ್ನು ತಿನ್ನೋರು ಇದ್ದಾರೆ, ಗಿಡಗಳನ್ನು ತಿನ್ನೋರು ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಗಿಡಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಇರತಕ್ಕಂಥ ಕಾಪರ್ ಮನುಷ್ಯನಲ್ಲಿಯೂ ಸಹ ಇರುತ್ತದೆ. ಸುಮಾರು 75 to 150 mg/kg. ಅಂದರೆ ಒಬ್ಬ ಮನುಷ್ಯ 1 kg ತೂಗ್ತಾನೆ ಅಂದರೆ ಅವನ ದೇಹದಲ್ಲಿ 75 to 150 mg ಕಾಪರ್ ಶೇಖರಣೆಯಾಗಿರಬಹುದು. ಅದೇ ರೀತಿ 10 kg ತೂಗುವ ಮಕ್ಕಳಲ್ಲಿ ಇದು 10 times ಹೆಚ್ಚಾಗಿರಬಹುದು. ಸೊ ಹಾಗಾಗಿ ನಾವು ತಿನ್ನುವ ಆಹಾರವನ್ನು ಸಹ ಅವು ಎಲ್ಲಿ ಬೆಳೆಯುತ್ತವೆ ಎನ್ನುವುದರ ಮೇಲೆ ನಮ್ಮ ಆರೋಗ್ಯವು ಡಿಪೆಂಡ್ ಆಗಿರುತ್ತದೆ. ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿಯೂ ನಾನು ನನ್ನ ಎಕ್ಸ್ಪೀರಿಯನ್ಸಿನ ಪ್ರಕಾರ ಅಲ್ಲಿರುವ ಕಲುಷಿತ ನೀರಿನಿಂದ, ಏನು ಸೀವೇಜು ಹೊರಗಡೆ ಹೋಗುತ್ತೆ ಚರಂಡಿಗಳಲ್ಲಿ, ಅದೇ ನೀರಿನಿಂದ ಅವರು ತರಕಾರಿಗಳನ್ನು ಬೆಳೀತಾರೆ ಅಥವಾ ಹುಲ್ಲನ್ನು ಬೆಳೀತಾರೆ. ಅದೇ ಹುಲ್ಲನ್ನು ಅವರು ದನಗಳಿಗೆ ಕೊಡ್ತಾರೆ. ಸೊ ದನಗಳು ಅದನ್ನು ತಿಂದಾಗ ಅಲ್ಲಿರತಕ್ಕಂಥ ಕಲುಷಿತವಾದ ವಸ್ತುಗಳು ಹಾಲಿನ ಮೂಲಕ ಆ್ಯಕ್ಚುಲಿ ವಾಪಸ್ಸು ನಮಗೆ ಸರಬರಾಜಾಗುತ್ತವೆ. ಎಷ್ಟೊಂದು ಹಾಲಿನ ಸಂಸ್ಕರಣಾ ಘಟಕಗಳು ಭಾರತದಾದ್ಯಂತ ಇದ್ದಾವೆ, ಕರ್ನಾಟಕದಲ್ಲೂ ಇದ್ದಾವೆ ಆ್ಯಕ್ಚುಲಿ. ಸೊ ಆ ಹಾಲಿನ ಮೂಲಕ ನಮಗೆ ಈ ಕಲುಷಿತವಾದ ವಿಷವಸ್ತುಗಳು ಶೇಖರಣೆಯಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಇವನ್ನು ಸಾಮಾನ್ಯವಾಗಿ ಮನುಷ್ಯನ ಮಾಂಸಖಂಡಗಳಲ್ಲಿ ಅಥವಾ ಒಳಗಡೆ ಲಿವರ್ ಅಲ್ಲಿ ಅಥವಾ ಮನುಷ್ಯನ ಮೆದುಳಿನಲ್ಲಿ ಶೇಖರಣೆಯಾಗುತ್ತವೆ. ಕಾಪರ್ ಲೋಹದ ಮುಖ್ಯ ಉಪಯೋಗವೆಂದರೆ ಎಲೆಕ್ಟ್ರಿಕಲ್ ವೈರ್, ತಮಗೆ ಗೊತ್ತಿರಬೇಕಾಗ್ತಲಿ ಎಲೆಕ್ಟ್ರಿಕಲ್ ಗುಡ್, ಇದು ಗುಡ್ ಕಂಡಕ್ಟರ್ ಆಗಿರೋದ್ರಿಂದ ಎಲೆಕ್ಟ್ರಿಕಲ್ ವೈರ್ಗಳನ್ನು ಕಾಪರ್ಗಳಲ್ಲಿ ಮಾಡಿರುತ್ತಾರೆ. ಸೊ ಅದೇ ರೀತಿ ಪೈಪ್ಗಳು ಇರ್ತವೆ, ಕಾಪರ್ ಪೈಪ್ಸ್ ನೀವು ನೋಡಿರಬೇಕು. ಕೆಲವು ಫಿಲ್ಟರ್ಗಳಲ್ಲಿ ಕಾಪರ್ ವೈರ್ಗಳನ್ನು ಹಾಕಿದ್ದೀವಿ ಅಥವಾ ಕಾಪರ್ ಪಾತ್ರೆಯಲ್ಲಿ ನೀರನ್ನು ಶೇಖರಣೆ ಮಾಡಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ಕೆಲವು ಜಾಹೀರಾತುಗಳನ್ನು ತಾವು ನೋಡಿರ್ಬೋದು. ಸೊ ಹಾಗಾಗಿ ಪೈಪ್ಗಳನ್ನು ಮಾಡ್ತಾರೆ ಹಾಗೂ ಪಾತ್ರೆಗಳನ್ನು ಮಾಡ್ತಾರೆ. ಆಮೇಲೆ ಇದೇ ಕಾಪರನ್ನು ಮಿಶ್ರ ಲೋಹಗಳನ್ನಾಗಿ ಮಾಡಲು ಸಹ ಉಪಯೋಗಿಸ್ತಾರೆ. ಕಾಪರಿಂದ ಕಂಚು ವಸ್ತುವನ್ನು ಮಾಡ್ಬೋದು, ಕಾಪರ್ನಿಂದ ಹಿತಾಳೆ ವಸ್ತುಗಳನ್ನು ಮಾಡ್ಬೋದು. ಇದಕ್ಕೆ ಅಲಾಯ್ಸ್ ಅಂತ ಹೇಳ್ಬೋದು ಅವರು. ಆ್ಯಕ್ಚುಲಿ ಇವು ಆ್ಯಕ್ಚುಲಿ ಮಿಶ್ರ ಲೋಹಗಳು, 2 or 3 ಲೋಹಗಳನ್ನು ಮಿಶ್ರ ಮಾಡಿದ ನಂತರ ಹೊಸ ಒಂದು ಲೋಹವು ಉತ್ಪತ್ತಿಯಾಗುತ್ತದೆ. ಸೊ ಅದೇ ರೀತಿ ಸುಮಾರು 80,000 tons ಕಾಪರ್ ಪರಿಸರವನ್ನು ಸೇರುತ್ತದೆ ಎಂದು ವಿಜ್ಞಾನಿಗಳು ಅಂದಾಜು ಮಾಡಿರುತ್ತಾರೆ. ಇವು ಗಣಿಗಳಿಂದ ಗಣಿಗಳಲ್ಲಿ ಕಾಪರನ್ನು ಅದುರನ್ನು ತೆಗೆಯುವಾಗ, ಅದುರುಗಳನ್ನು ಪ್ರೋಸೆಸ್ ಮಾಡುವಾಗ, ಸೊ ಉಳಿದಂತಹ ಕಾಪರ್ ಸುಮಾರು 80,000 ಟನ್ ಅಂತ ಒಂದು ವರದಿ ಹೇಳುತ್ತದೆ. ಸೊ ಅವು ಪರಿಸರಕ್ಕೆ ಹೋದರೆ ನಂತರ ನೀರಿನ ಮೂಲಕ, ಮೀನಿನ ಮೂಲಕ, ಗಿಡಗಳ ಮೂಲಕ ಸೀದಾ ಮಾನವನಿಗೆ ಮತ್ತು ಎಲ್ಲ ಜಲಚರಗಳಿಗೂ ಹಾಗೂ ಎಲ್ಲ ಪ್ರಾಣಿಗಳಿಗೂ ಈ ಕಾಪರು ಶೇಖರಣೆಯಾಗುವ ಸಾಧ್ಯತೆ ಇರುತ್ತೆ. ಆದರೆ ಈ ಆಮ್ಲೀಯ ನೀರಿನಲ್ಲಿ ತಾಮ್ರವು ಕಾಪರ್ 2+ ಈ ರೂಪದಲ್ಲಿ ಇರ್ತದೆ. ಕಾಪರ್ 2+ 2+ ಇರೋದ್ರಿಂದ ಇದು ಭಾಳ ರಿಯಾಕ್ಟಿವ್ ಆ್ಯಂಡ್ ಆ್ಯಕ್ಟಿವ್ ಆಗಿರುತ್ತೆ. ಮನುಷ್ಯ ಇಂಥ ನೀರನ್ನು ಕುಡಿದಾಗ ಈ 2+ ಏನಿದೆ, ಇದು ಆ್ಯಕ್ಚುಲಿ ಭಾಳ ಆ್ಯಕ್ಟಿವ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಆ್ಯಕ್ಚುಲಿ ಅವುಗಳು ನಮ್ಮ ದೇಹದಲ್ಲಿರುವ ಎಲೆಕ್ಟ್ರಾನ್ಸ್ ಜೊತೆಗೆ ಸೇರಿಕೊಂಡು ಅಲ್ಲಿ ಆ್ಯಕ್ಚುಲಿ ನಮಗೆ ಬೇಡವಾದ ಕ್ರಿಯೆಯನ್ನು ಅವು ನಿರ್ಮಾಣ ಮಾಡುತ್ತವೆ. ಹಾಗಾಗಿ ಈ ಕಾಪರ್ ವಿಷವಸ್ತು ಮಾನವನಲ್ಲಿ ಶೇಖರಣೆಯಾಗುತ್ತಾ ಹೋಗುತ್ತದೆ. pH 7 ಇದು ನ್ಯೂಟ್ರಲ್ ವಾಟರ್. ಆ್ಯಕ್ಚುಲಿ ನೀರಿನಲ್ಲಿಯೂ ಸಹ ಕಾಪರ್ 2+ ಆಮೇಲೆ CuHCO3+ CuCl ಅಂದರೆ ಈಗ ಕಿಪ್ರಸ್ ಕ್ಲೋರೈಡ್ ಅಂತ ಏನು ಕರೀತಾರೆ ಅದು, ಇದರಲ್ಲಿ ಸಹ pH 7 ಇದ್ರೂ ಇರುತ್ತೆ, pH 4 ಇದ್ರೂ ಇರುತ್ತೆ. pH 4 ಅಂದರೆ ಆಸಿಡಿಕ್ಕು, pH 7 ಅಂದರೆ ಇದು ನ್ಯೂಟ್ರಲ್ಲು. ಸೊ ಇರುತ್ತದೆ. ಆಮೇಲೆ ಕ್ಷಾರ ನೀರಿನಲ್ಲಿ ಸಹ, ಕ್ಷಾರ ಅಂತೇಳಿದರೆ ಸುಣ್ಣ ಇದು ಕ್ಷಾರ ಆ್ಯಕ್ಚುಲಿ. ಸೊ ಸುಣ್ಣದ pH 10 ಇರುತ್ತದೆ, ಅಲ್ಲೂ ಸಹ ಈ ಕಾಪರು ಡಿಸಾಲ್ವ್ ಸ್ಟೇಟಲ್ಲಿರುತ್ತೆ. ಅದಕ್ಕೆ ಆ್ಯಕ್ಚುಲಿ Cu O2 2 ಅಥವಾ Cu O3 2 2- ಈ ರೂಪದಲ್ಲೇ ಅಲ್ಲಿ ಇರುತ್ತದೆ, ಅಂಥ ನೀರಿನಲ್ಲಿರ್ತದೆ. ಇಂಥ ನೀರಿನಿಂದ ಬೆಳೆದ ಗಿಡಮರಗಳು ಅಥವಾ ತರಕಾರಿಗಳಲ್ಲೂ ಸಹ ಕಾಪರ್ ಶೇಖರಣೆಯಾಗುತ್ತದೆ. ಅಂತಹ ಜಾಗದಲ್ಲಿ ಬೆಳೆದ ತರಕಾರಿಗಳನ್ನು ನಾವು ತಿಂದಾಗ ಕಾಪರ್ ಸಹ ನಮ್ಮ ಮನುಷ್ಯನ ದೇಹವನ್ನು ಪ್ರವೇಶಿಸಿ ಮಾಂಸಖಂಡಗಳಲ್ಲಿ, ಲಿವರ್ಗಳಲ್ಲಿ ಮತ್ತು ಮೆದುಳಿನಲ್ಲಿ ಶೇಖರಣೆಯಾಗುತ್ತಾ ಹೋಗುತ್ತದೆ. ನೀರಿಗೆ ವಿವಿಧ ಚಟುವಟಿಕೆಗಳಿಂದ ಸೇರುತ್ತದೆ. ಒಂದು ಗಣಿಗಾರಿಕೆಯಿಂದ ಹೆಚ್ಚಿನದ್ದು, ಇನ್ನೊಂದು ಭೂಮಿಯ ಮೇಲಿರುವ ತಾಮ್ರವು ಮಳೆಯ ನೀರಿನ ಜೊತೆಗೆ ಅಥವಾ ಕಾರ್ಖಾನೆಗಳಿಂದ ಅಥವಾ ಮನೆಗಳಿಂದ ಕೃಷಿ ಚಟುವಟಿಕೆಯಿಂದ ನೀರನ್ನು ಸೇರುತ್ತದೆ. ಅಮೆರಿಕದ ಒಂದು ವರದಿಯ ಪ್ರಕಾರ ತಂಪು ಪಾನೀಯಗಳು, ಹಣ್ಣಿನ ರಸ, ಐಸ್ ಕ್ರೀಮ್, ಬಟ್ಟೆ ತೊಳೆಯುವ ಮಿಷನ್, ದುಪ್ಪಟಗಳಿಂದ ಬಣ್ಣ ಹಾಕುವ ಕಾರ್ಖಾನೆಗಳಿಂದ ತಾಮ್ರವು ನೀರನ್ನು ಸೇರುತ್ತದೆ. ಅಲ್ಲದೆ ಕಲುಷಿತ ನೀರು ಶುದ್ಧೀಕರಣ ಘಟಕ, ರಸಗೊಬ್ಬರ ಕಾರ್ಖಾನೆಗಳಿಂದ, ಕೀಟನಾಶಕಗಳಿಂದ ಕೃಷಿಗೆ ಬಳಸುವುದರಿಂದ ಸಹ ತಾಮ್ರವು ನೀರಿಗೆ ಸೇರುತ್ತದೆ. ನೀರಿಗಿಂತ ನೀರಿನ ತಳದಲ್ಲಿಯ ಗಸಿಗಳಲ್ಲಿ ತಾಮ್ರವು ಹೆಚ್ಚಿಗೆ ಶೇಖರಣೆಯಾಗುತ್ತದೆ. ಸೊ ಅಲ್ಲಿ ಸುಮಾರು 2,350 PPMನಷ್ಟು ತಾಮ್ರವು ಇರುವುದು ಒಂದು ವರದಿಯಲ್ಲಿ ಪತ್ತೆಯಾಗಿದೆ. ತಾಮ್ರವು ಗಿಡಗಳಿಗೆ, ಪ್ರಾಣಿಗಳಿಗೆ ಮತ್ತು ಮಾನವನಿಗೆ ಒಂದು ಮುಖ್ಯ ಧಾತು. ಆ್ಯಕ್ಚುಲಿ ಅದು ಒಂದು ಮುಖ್ಯ ಧಾತು, ಎಲಿಮೆಂಟ್. ಇದು ಆಹಾರದ ಮೂಲಕ ಮಾನವನ ದೇಹ ಸೇರುತ್ತದೆ. ಹಾಲಿನಲ್ಲಿ 0.1 PPM ಇರುತ್ತದೆ ಹಾಗೂ ಹೂಕೋಸಿನಲ್ಲಿ 44 PPM ಶೇಖರಣೆಯಾಗಿರುತ್ತದೆ. ಹಂದಿಯ ಲಿವರ್ನಲ್ಲಿ ಸುಮಾರು 21 PPMನಷ್ಟು ಕಾಪರ್ ಶೇಖರಣೆಯಾಗಿರುತ್ತದೆ. ಗೋಧಿಯಲ್ಲಿ ಸುಮಾರು 13 PPMನಷ್ಟು, ತರಕಾರಿಯಲ್ಲಿ ಹಾಗೂ ಮೊಟ್ಟೆ, ಹೈನುಗಾರಿಕೆ ಪದಾರ್ಥಗಳಲ್ಲಿ 3 PPMಗಿಂತ ಹೆಚ್ಚು ಕಡಿಮೆ ಇರುತ್ತದೆ. ಅಲ್ಲದೆ ಜಲಚರಗಳಾದ ಓಯೆಸ್ಟರ್ನಲ್ಲಿ 36 PPMಗಳಷ್ಟು ಕಾಪರ್ ಇರುತ್ತದೆ. ಲೋಬ್ಸ್ಟಾರ್ಗಳಲ್ಲಿ 22 PPMಗಳಷ್ಟು ಕಾಪರ್ ಶೇಖರಣೆಯಾಗಿರುತ್ತದೆ. ಸಾಮಾನ್ಯವಾಗಿ ಊಟ ಮಾಡುವುದರಿಂದನೇ ಪ್ರತಿದಿನ 1-10 ಗ್ರಾಂ ತಾಮ್ರವು ದೇಹವನ್ನು ಸೇರುತ್ತದೆ ಎಂದು ಒಂದು ವರದಿಯು ತಿಳಿಸುತ್ತದೆ. ತಾಮ್ರವು ದೇಹದ ಹಲವಾರು ಕ್ರಿಯೆಗಳಲ್ಲಿ ಭಾಗವಹಿಸುತ್ತದೆ. ಉದಾಹರಣೆಗೆ ರಕ್ತ ತಯಾರಿಕೆಯಲ್ಲಿ, ಹೆಮೋಗ್ಲೋಬಿನ್ನಲ್ಲಿ ಕಬ್ಬಿಣದ ಅಂಶದ ಉಪಯೋಗ, ರಕ್ತ ಪರಿಚಲನೆ ಮತ್ತು ಆಕ್ಸಿಡೇಷನ್ ಆಫ್ ಎನ್ಝೈಮ್ಸ್, ಏನು ಕಿಣ್ವಗಳ ಆಕ್ಸಿಡೇಷನ್, ಇವುಗಳನ್ನು ತಾಮ್ರವು ಮಾಡುತ್ತದೆ ಆ್ಯಕ್ಚುಲಿ. ಹಾಗಾಗಿ ಮನುಷ್ಯನಿಗೆ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರದ ಅವಶ್ಯಕತೆಯೂ ಇದೆ. ಆದರೆ ಅದು ಹೆಚ್ಚಿನ ಸಾಂದ್ರತೆಯಲ್ಲಿ ಮನುಷ್ಯನ ದೇಹ ಪ್ರವೇಶಿಸಿದಾಗ ಅದು ಕಾಯಿಲೆಯಾಗಿ ಪರಿವರ್ತನೆಯಾಗುತ್ತದೆ. ಹಾಗಾಗಿ ಅಂತಹ ವ್ಯಕ್ತಿಗಳು ಡಾಕ್ಟರ್ಗಳನ್ನು ಸಲಹೆ ಪಡೆದು ಅದಕ್ಕೆ ಬೇಕಾದ ಮೆಡಿಸಿನ್ಗಳನ್ನು ಅವರು ಉಪಯೋಗಿಸಿ ತಾಮ್ರವನ್ನು ಹೊರಹಾಕಬೇಕಾಗುತ್ತದೆ ದೇಹದಿಂದ. ಇದುವರೆಗೂ ತಾವು ತಾಮ್ರದ ಮಾಲಿನ್ಯದ ಬಗ್ಗೆ ತಿಳಿದುಕೊಂಡಿರಿ. ಇಲ್ಲಿಗೆ ಎಪಿಸೋಡ್ 6 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
8: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
13: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ತಿಪ್ಪನ ಹಲ್ಲು. ತಿಪ್ಪಣ್ಣ ಚಿಕ್ಕವನಾಗಿದ್ದಾಗ ಬಲು ಸೋಮಾರಿಯಾಗಿದ್ದ. ಸೋಮಾರಿ ಎಂದರೆ ಮುಗ್ಲ. ಅವನು ತೀರ ಮುಗ್ಲನಾಗಿದ್ದ, ಶತ ಮುಗ್ಲ ಎಂದು ಅವನನ್ನು ಕರೀತಿದ್ರು. ಎಂದೋ ಒಂದಿನ ಜಳಕ ಮಾಡ್ತಿದ್ದ, ಅದು ಹಬ್ಬ ಹುಣ್ಣಿಮೆ ಬಂದಾಗ ಮಾತ್ರ. ಹಲ್ಲು ಉಜ್ಜುವುದಂತೂ ಅವನಿಗೆ ಗೊತ್ತೇ ಇರಲಿಲ್ಲ. ಹಲ್ಲುಗಳ ಒಳಗೆ ಮತ್ತು ಹೊರಗೆ ಹೊಲಸು ಮೆತ್ತಿಕೊಂಡ್ಬಿಟ್ಟಿತ್ತು. ಸಂದು ಬಂದುಗಳಲ್ಲಿ ಕ್ರಿಮಿಗಳು ಹುಟ್ಟಿಕೊಂಡಿದ್ವು. ಹಲ್ಲು ಬೇನೆ ತಾಳದೆ ಕೆಲವು ಹಲ್ಲುಗಳನ್ನು ಕಿತ್ತಿಸಿಕೊಂಡನು. ಹುಳ ಹತ್ತಿದ ಹಲ್ಲುಗಳು ಕೆಲವು ದಿನಗಳಾದ ಮೇಲೆ ತಾವೇ ಉದುರು ಹೋದು. ತಿಪ್ಪನ ಬಾಯಿ ಈಗ ಬಗಡು ಬಾಯಿ ಆಯಿತು. 30ರ ಹರೆಯದಲ್ಲಿ ಮುಪ್ಪಾನು ಮುದುಕನಂತೆ ಕಾಣತೊಡಗಿದನು. ಅಲ್ಲಿಲ್ಲದ ಕಾರಣ ಊಟ ರುಚಿಸುತ್ತಿರಲಿಲ್ಲ. ಅನ್ನ ನುರಿಸಿದ್ದರಿಂದ ಪಚನವಾಗದೆ ಹೊಟ್ಟೆ ನೋವು ಬರತೊಡಗ, ನೋವು ತಾಳದೆ ಒತ್ತಡತೊಡಗಿದನು. ಇದನ್ನು ನೋಡಿ ಅವನ ಹೆಂಡತಿಗೂ ಬೇಸರವಾಯಿತು. ಆಳು ಬಾವಿಯಂತಹ ಬಚ್ಚುಬಾಯಿ

0: ಇಪ್ಪನ ಬಾಯಲ್ಲಿ ಲಕಲಕ ಒಡೆಯುವ ಹಲ್ಲಿನ ಸಟ್ಟುಗಳನ್ನು ಕೂಡಿಸಿದವು. ಅವು ತಿಪ್ಪನಿಗೆ ಒಪ್ಪುತ್ತಿದ್ದವು. ಬಾಯಿಯಲ್ಲಿ ಹಲ್ಲಿನ ಸಟ್ಟು ಹಾಕಿಕೊಳ್ಳುವುದು ಹೊರಗೆ ತೆಗೆಯುವುದು ರೂಢಿ ಮಾಡಿಸಿದ್ದವು. ಹಲ್ಲುಗಳನ್ನು ತಪ್ಪದೆ ತೊಳೆಯುವುದು, ಜತನವಾಗಿ ಇರಿಸುವುದು ಎಲ್ಲ ಹೇಳಿಕೊಟ್ಟರು. ಮಲಗುವಾಗ ಹಲ್ಲುಗಳನ್ನು ಹೊರಗೆ ತೆಗೆದು ಇರಿಸಬೇಕೆಂದು ಎಚ್ಚರಿಕೆ ಕಲಿಸ್ಕೊಟ್ರು. ತಿಪ್ಪಣ್ಣ ಮನೆಗೆ ಬಂದು ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಂಡ. ಅಂದವಾದ ಹಲ್ಲು, ಉಬ್ಬಿದ ಗಲ್ಲ ನೋಡಿ ಅವನಿಗೆ ಬಹಳ ಖುಷಿ ಆಯಿತು. ಈಗ ಹೊಸ ಉಡುಪಿನಿಂದ ಊರೊಳಗೆ ಹೊರಟದು. ಹಿಂದೆ ಅಣಕವಾಡಿದವರ ಮುಂದೆ ನಿಂತು ಕಿಸ್ಕಿಸಿ ಹಲ್ಲು ತೆರೆದ. ಸಂಧಿಗೊಂದಿ ತಿರುಗಾಡಿ ಒಬ್ಬರು ಉಳಿದಂತೆ ಎಲ್ಲರಿಗೂ ಹೊಸ ಹಲ್ಲು ತೋರಿಸಿದೊರಗಿದ. ಸಂಜೆಯವರೆಗೂ ತಿರುಗಾಡಿ ಊರು ಸುತ್ತಿ ಹಾಕಿ ಬಂದ. ಈಗ ತಿಪ್ಪನ ಅಂದವಾದ ಮುಖ ಕಂಡು ಹೆಂಡತಿಗೂ ಖುಷಿ ಆಯಿತು. ಅವಳು ಅವನ ಬೆಳ್ಳನೆ ಹಲ್ಲುಗಳನ್ನು ಕಂಡು ಹಿರಿಯರಿ ಹಿಗ್ಗಿದ್ದಳು. ಬಿಸಿ ಬಿಸಿ ಪಾಯಸ ಮಾಡಿ ಪ್ರೀತಿಯಿಂದ ಗಂಡನಿಗೆ ಉಣಬಿಸಿದ. ತಿಪ್ಪಣ್ಣ ಸಂಜೆಯವರೆಗೂ ಊರಲ್ಲಿ ತಿರುಗಾಡಿ ಸುಸ್ತಾಗಿಬಿಟ್ಟಿದ್ದ. ಮೆತ್ತನೆಯ ಹಾಸಿಗೆಯಲ್ಲಿ ಮಗ್ಗುಲು ಹಚ್ಚುತ್ತಾಳೆ. ಅವನಿಗೆ ಗಾಢವಾದ ನಿದ್ದೆ ಬಂದೇ ಬಿಡ್ತು. ಅಲ್ಲಿನ ಸಟ್ಟು ಹೊರಗೆ ತೆಗೆಯದೆ ಹಾಡು ಮಲಗಿದ. ತೆರೆದ ಬಾಯಿ ತೆರೆದಂತೆ ಇತ್ತು. ಗೊರಕೆ ಒಡೆ ತೊಡಗಿದ. ಅವನ ಗೊರಕೆ ಮನೆಯ ಮೂಲೆಯಲ್ಲಿದ್ದ ಇಲಿಗಳಿಗೂ ಕೇಳಿಸ್ತು. ಇಲಿಗಳು ಗೊರಕೆಯ ಸದ್ದಿನ ಮೂಡಿಗೆ ಮಳಬಿಟ್ಟಿತು. ಆ ಗೊರಕೆಯ ಜಾಡು ಹಿಡಿದು ಇಲಿಗಳ ದಂಡು ಓಡು ಓಡಿ ಬಂದವು. ತಿಪ್ಪಣ್ಣನ ಹಾಸಿಗೆಯ ಮೇಲೆ ಹರಿದಾಡತೊಡಗಿದವು. ಅವನ ಮೈ ಮೇಲೆಯೂ ಏರಿದವು. ಆಗ ಅವುಗಳ ಮೂಗಿಗೆ ಹೊಸ ಅಲ್ಲಿನ ವಾಸನೆ ಬಡಿಯಿತು. ತಡ ಮಾಡದೆ ನಾಲ್ಕಾರು ಇಲಿಗಳು ಅವನ ಮೈ ಮೇಲೆ ತುಂಬಿದವು. ನಿತ್ಯ ಬಡಕ ತಿಪ್ಪಣ್ಣನಿಗೆ ಇದು ಯಾವುದರ ಪರಿವೇ ಇರಲಿಲ್ಲ. ಇಲಿಗಳು ಯಾವ ಭಯವಿಲ್ಲದೆ ಅವನ ಬಾಯಿಯೊಳಗೆ ಅಲ್ಲಿನ ಸಟ್ಟುಗಳನ್ನು ಹೊರಗೆ ಎಳೆದೇ ಬಿಟ್ಟವು. ಕ್ಷಣಾರ್ಧದಲ್ಲಿ ಒತ್ತೊರಗಿದ್ದವು. ಅಲ್ಲಿನ ಸಟ್ಟುಗಳನ್ನು ತೆಗೆದುಬಿಟ್ಟವು. ಮಲಗಿದ್ದ ತಿಪ್ಪಣ್ಣನಿಗೆ ಮೂಗಿನ ಸೊಳ್ಳೆಯಲ್ಲಿ ಏನೋ ಗುರುಗಳು ಮಾಡಿದಂತಾಯಿತು. ಮುಖದ ಮೇಲೆ ಏನೋ ಹರಿದಾಡದಂತಾಗಿ ನಿಂತು ಕುಳಿತನು. ಗಂಟಲು ಕೆರೆದಂತಾಗಿ ಕ್ಯಾಕರಿಸಿ ಹೊರಗೆ ಹೋಗಿ ಉಳಿ ಬಂದನು. ಆಗ ಅವನ ಬಾಯಲ್ಲಿ ಹಲ್ಲುಗಳೆಲ್ಲದ್ದು ಗೊತ್ತಾಯ್ತು. ಗಾಬರಿಯಾಗಿ ಗೆಳತಿ ನೆಪಿಸಿದನು. ಇದ್ದಕ್ಕಿದ್ದಾಗಿ ಹಲ್ಲುಗಳು ಮಾಯವಾದ ವಿಷಯ ತಿಳಿದು ಹೆಂಡತಿಗೆ ಗಾಬರಿಯಾದ. ಕ್ಯಾಕರಿಸಿ ಜೋರಾಗಿ ಉಳಿದಾಗ ಸಿಡಿದು ಬಿದ್ದಿರಬೇಕೆಂದು ಹೊರಗೋಗಿ ಹುಡುಕ್ತಿದ್ದನು. ಸಂಧಿಗೊಂದು ತಿರುಗಿ ನೋಡಿದನು. ಎಲ್ಲಿಯೂ ಹಲ್ಲುಗಳು ಕಾಣಿಸಲಿಲ್ಲ. ಹೊರಗೆ ಎಲ್ಲಿಯೂ ಇಲ್ಲವೆಂದ ಮೇಲೆ ನಿದ್ದೆಯ ಮಬ್ಬಿನಲ್ಲಿ ತಿಪ್ಪಣ್ಣನೇ ಹಲ್ಲುಗಳನ್ನು ನುಂಗಿರಬೇಕೆಂದು ಹೆಂಡತಿಗೆ ಸಂಶಯ ಬಂದಿತ್ತು. ತಿಪ್ಪಣ್ಣನಿಗೂ ಹಾಗೆ ಅನ್ನಿಸ್ತು. ಹೌವಾರದನು ಹಲ್ಲುಗಳು ಹೊಟ್ಟೆಯಲ್ಲಿ ಸಿಕ್ಕಿಕೊಂಡ್ರೆ ನನ್ನ ಗತಿಯೇನು ಎಂದು ಬೇಜಾರ ತೊಡಗಿದನು. ಹೆಂಡತಿಯು ಭಯಭೀತಲಾಗಿ ಡಾಕ್ಟರ್ನಲ್ಲಿ ಹೋಗಲು ಹೇಳಿದರು. ತಿಪ್ಪಣ್ಣನು ನಿಂತ ಕಾಲ ಮೇಲೆ ಕತ್ತಲಲ್ಲಿ ಹೊರಟು ನಿಂತ. ಬೆಳಗಾದ್ರೆ ನೋಡಿದ ಜನ ಗೇಲಿ ಮಾಡಿದ್ರು ಎಂದು ಬೆಳಕು ಅರಿಯುವ ಮೊದಲೇ ಬಚ್ಚುಬಾಯಿ ಮಾಡಿಕೊಂಡು ದವಾಖಾನೆ ಕಡೆ ದಾರಿ ಹಿಡಿದ.
1: ನಿಮ್ಮ ವಾಚನ ಶೈಲಿ ನಮಗೆ ಕಲ್ಪನೆ ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಆಯ್ತು. ತುಂಬಾ ನಗು ಬರ್ತಾಯ್ತು, ನಮಗೆ ಕಲ್ಪನೆ ಬರ್ತಿತ್ತಲ್ಲ ಹಾಗೆ. ನಾನಂತೂ ಕೆಲವು ಓದುವಾಗ ದವಾಖಾನೆಗೆ ಹೋದರು ಅಂತ ಇತ್ತಲ್ಲ, ಅಲ್ಲಿ ಒಂದು ಹಿಂಗ ಸ್ಟೋರಿ ಇದೆಯೇನು ಅಂತ ಅನ್ಕೊಂಡಿದ್ದೆ. ಗೊತ್ತಾಗ್ಬೋದು ಮುಂದೆ ಕನ್ಫ್ಯೂಷನ್ ಗೊತ್ತ ಅಂತ ಅನ್ಕೊಂಡಿದ್ದೆ. ಅಲ್ಲಿಗೆ ತಿಳಿಸಿದ್ರಲ್ಲ ಅದು ಮುಂದೆ ನಮಗ್ ಬಿಟ್ಟಿದ್ರು ಅಂತ ಹೇಳ್ತು.
2: ಗೆಸ್ಸಿಂಗ್ ಶುರು ಆಗೋಕ್ ಶುರು ಮತ್ತೆ ಅಲ್ದೊಳಗೆ ಧೈರ್ಯ ಅಂತ ಅಂದ್ಬಿಟ್ಟು ಡಾಕ್ಟರ್ ಧೈರ್ಯ ಅಂತ ಹೇಳಿ ಆಪರೇಷನ್ ಎಲ್ಲರೂ ಮಾಡಿ ಪ್ರಸಂಗ ಆಗ್ಬೋದಾ ಅಂತ ಹೇಳಿ
1: ಮುಂದೆ ಭಾಗ ಅಂತ ಹೇಳಿ ತುಂಬಾ ತಮಾಷಾ ತಗೋತಾರೆ ಮಕ್ಳಿಗೆ. ಅಂದ್ರೆ ಮುಂದೆ ಏನಾಯ್ತು ಏನಾಯ್ತು ಅಂತ ಹೇಳ್ತಾರೆ. ಅಷ್ಟಕ್ಕೆ ಇವಾಗ ನೀವು ಹೇಳಿದ್ರಲ್ಲ ಆತರ ನಮ್ಗೆ ಅನಿಸ್ತದ ಮುಂದೆ ಹೇಳ್ತಾರೆ ಅಂತ. ಆತರ ಅವ್ರಿಗೆ ನಿಲ್ಸಿದ್ರೆ ಮುಂದೆ ಏನಾಯ್ತು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಬಂದು ಅವ್ರೇ ನೀನು ಕಲ್ಪನೆ ಕಲ್ಕೊಳಕ್ ಶುರು.
2: ಮತ್ತೆ ನೀವು

0: ಕೇವಲ ಸ್ಟೈಲ್ ನಾವು ಮಕ್ಕಳಿಗೆ ಹೇಳಬೇಕಂದ್ರೆ ನಾವು ಅದೇ ತರ ಆಕ್ಷನ್ ಮಾಡಿ ಆಕ್ಷನ್ ಹೇಳ್ಕೊಟ್ರೆ ಮಕ್ಕಳಿಗೆ ತುಂಬಾ ಕೇಳಿಸ್ಕೊತಾರೆ.
1: ಆಸ್ತಿ ಆಗಿದೆ, ಸ್ವರಭಾರ ಏನಿದೆ ಅಲ್ಲ, ಅದು ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಸಂದರ್ಭಗಳಿಗೆ ತಕ್ಕನಾಗಿ ಈ ರೀತಿ ಮಕ್ಕಳಿಗೆ ಕಥೆಯಲ್ಲಿ ಹೇಳಿದ್ರೆ ಅವರೇ ಅಂದ್ರೆ ಅವ್ರ ಮೈಂಡ್ ಸೆಟ್ ಬೇರೆ ಕಡೆ ಎಲ್ಲೇನೋ ಇದ್ರು ಕೂಡ ಅವ್ರು ನಮ್ಮ ಹತ್ರನೇ ಬೆಳೀತಾರೆ.
2: ಸರ್, ನಿಮ್ ಕತೆ ವಾಚನ ಮಾಡಿದ್ರೆ ಹೇಳಿದ್ರೆ ತುಂಬಾ ಇಷ್ಟ ಆಯ್ತು. ಅರ್ಥ ಪೂರ್ಣ ಚೆನ್ನಾಗಿತ್ತು.
3: ಇನ್ನೊಂದು ಇದು ಅರ್ಧಕ್ಕೆ ನಿಂತಿರೋದ್ರಿಂದ ಅವರ ಕಲ್ಪನಾ ಶಕ್ತಿ ಹೇಗೆ ಬೆಳೆಯಕ್ ಹೋಗುತ್ತೆ, ಮತ್ತೆ ಅವ್ರ ಅವರೇ ಏನಾದ್ರೂ ಊಹಿಸ್ಕೊಂಡು ಬರೀಬಹುದು ಕತೆನ, ಊಹಿಸಿ ಹೇಳ್ಬಹುದು, ಸ್ವಲ್ಪ ಸಾಹಿತ್ಯಿಕವಾಗಿ ಹಾಗೆ ಮಕ್ಕಳು ಡೆವಲಪ್ ಆಗ್ಬಹುದು. ಕೆಲವ್ರದ್ದು ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನ ಬೇಗ ಬರುತ್ತೆ. ಕೆಲವರು ಈಗ ಡಾಕ್ಟರ್ ತರ ಹೋಗ್ತೇನೆ, ಆಮೇಲೆ ಈಗಿನ ಮಕ್ಕಳಾಗಿರೋದ್ರಿಂದ ಏನೋ ಸ್ಕ್ಯಾನ್ ಮಾಡಿಸ್ತಾರೆ, ಆಗ ಹೊಟ್ಟೆಲ್ ಇಲ್ಲ ಅಂತ, ಮತ್ತೆ ಆಗಿಂದೇನೋ ಒಂದು ಕತೆ ಹೋಗುತ್ತೆ. ಅದು ಏನಂದ್ರೆ ನನ್ನ ಓದ್ತೀನಿ, ಓದ್ದೇ ಇರೋರು ಕೂಡ ನಾನು ಓದ್ತೀನಿ ಮುಂದೆ ಇದ್ರೆ ಅದು ಮನೋಭಾವ ಹೆಚ್ಚಾಗ್ಬೋದು, ಮತ್ತೆ ಆಲಿಸೋಕೆ ಜಾಸ್ತಿ ಅರ್ಥ ಹೋಗುತ್ತೆ. ರೀಸನಿಂಗ್ ಸ್ಕಿಲ್ ಮಕ್ಕಳಿಗೆ
4: ವಾಚನ ಶೈಲಿನೂ ಗಮನಿಸ್ತಾರೆ, ಅವರು ಸಹ ಅದೇ ರೀತಿ ಅನುಕರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
2: ನಮಸ್ಕಾರ. ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ನರಧರ್ಮ ಸೂಕ್ಷ್ಮ, ಹರಿಗೆ ನಿನ್ನನು ರಾಗವೆಲ್ಲವನು ಸಲ್ಲಿಸೆನೆ, ಮರು ನುಡಿಯ ನುಡಿವನೇನ್ ಒಡಲ ತೋರದನು, ಪರಿತಪಿಸುವುದು ಜೀವ ಜೀವ ಸರಸವನೆಳಸಿ, ನರಧರ್ಮ ಸೂಕ್ಷ್ಮವಿದು ಮಂಕುತಿಮ್ಮ. ಹರಿಗೆ ನಿನ್ನನು ರಾಗವೆಲ್ಲವನು ಸಲ್ಲಿಸೆನೆ, ನಿನ್ನ ಅನುರಾಗವು ಎಲ್ಲವನು. ಆ ದೇವರಿಗೆ ನೀನು ಎಲ್ಲ ಅನುರಾಗವನ್ನು ತೋರಿಸಿದ ತಕ್ಷಣ ಮರುನುಡಿಯ ನುಡಿವನೇನ್ ಪ್ರತಿ ಉತ್ತರವನ್ನು ಕೊಡ್ತಾನ, ಒಡಲ ತೋರದನು ತನ್ನ ದೇಹವನ್ನೇ ತೋರಿಸದೇ ಇರುವವನು, ಪರಿತಪಿಸುವುದು ಜೀವ ಜೀವ ಸರಸವನ ಎಳಸಿ, ಎಳಸಿ ಅಂದರೆ ಬಯಸಿ, ಜೀವಕ್ಕೆ ಇನ್ನೊಂದು ಜೀವದ ಸರಸವನ್ನೇ ಬಯಸತ್ತೆ, ಅದಕ್ಕೆ ಪರಿತಪಿಸತ್ತೆ. ನರಧರ್ಮ ಸೂಕ್ಷ್ಮವಿದು ಮಂಕುತಿಮ್ಮ, ಇದುವೇ ನರಧರ್ಮ ಸೂಕ್ಷ್ಮ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ಕೇಳಿ. ಹರಿಗೆ ನಿನ್ನ ಅನುರಾಗ ಎಲ್ಲವನ ಸಲ್ಲಿಸೆನೆ, ಮರುನುಡಿಯ ನುಡಿವನು ಏನ್ ಒಡಲ ತೋರದನು, ಪರಿತಪಿಸುವುದು ಜೀವ ಜೀವ ಸರಸವನು ಎಳಸಿ, ನರಧರ್ಮ ಸೂಕ್ಷ್ಮವಿದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ. ಆ ಭಗವಂತನಿಗೆ ನಿನ್ನ ಅನುರಾಗ ಎಲ್ಲವನ್ನು ಸಮರ್ಪಿಸಿದಾಗ ತನ್ನ ದೇಹವನ್ನ ತೋರಿಸದೇ ಇರುವಂತಹ ಆ ದೇವರು ಪ್ರತಿ ಉತ್ತರನ ಕೊಡ್ತಾನ. ಪ್ರತಿಯೊಂದು ಜೀವನು ಯಾವಾಗ್ಲೂ ಜೀವರಸನ ಹುಡುಕ್ತಾ ಪರಿತಪಿಸುತ್ತಾನೆ ಇರುತ್ತೆ. ಇದೇ ಮಾನವರ ಧರ್ಮ ಸೂಕ್ಷ್ಮ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ನೀವೆಲ್ಲ ಜಾತಕ ಪಕ್ಷಿ ಬಗ್ಗೆ ಕೇಳಿರ್ತೀರ. ಈ ಜಾತಕ ಪಕ್ಷಿ ಅನ್ನೋದು ಒಂದು ಕಾಲ್ಪನಿಕ ಪಕ್ಷಿ. ನಂಬಿಕೆ ಪ್ರಕಾರ ಈ ಹಕ್ಕಿ ನೀರನ್ನು ಯಾವ ಮೂಲದಿಂದನೂ ಕುಡಿಯೋದಿಲ್ಲ. ಆಕಾಶದಲ್ಲಿ ಮೋಡ ಕವಿದಾಗ ಅದು ಬಾಯಿ ತೆರೆಕೊಂಡು ನಿಲ್ಲುತ್ತೆ. ಸೀದಾ ನೇರವಾಗಿ ಆಕಾಶದಿಂದ ಬೀಳೋ ನೀರ ಹನಿಗಳಿಂದಲೇ ಅದರ ದಾಹ ತೃಪ್ತಿಯಾಗೋದು. ಅಂತಹ ಪಕ್ಷಿಗೆ ಒಬ್ಬ ಸಂಸ್ಕೃತ ಸುಭಾಷಿತಕಾರ ಹೇಳ್ತಾನೆ, ನನ್ನ ಸ್ನೇಹಿತನಾದ ಚಾತಕ ಪಕ್ಷಿಯೇ, ಸಾವಧಾನವಾಗಿ ನಾನು ಹೇಳೋದನ್ನು ಕೇಳಿಸ್ಕೋ. ಆಕಾಶದಲ್ಲಿ ಎಲ್ಲ ಮೋಡಗಳು ನೀರನ್ನು ಸುರಿಸೋದಿಲ್ಲ, ಕೆಲವು ಮಾತ್ರ ಸಿಂಚನದಿಂದ ಭೂಮಿನ ತಂಪು ಮಾಡುತ್ತೆ. ಬಹಳಷ್ಟು ಮೋಡ ಬರೀ ಸದ್ದು ಮಾಡಿ ಮರೆಯಾಗ್ಬಿಡತ್ತೆ. ಹಾಗಾಗಿ ಎಲ್ಲರ ಮುಂದೆ ಬಾಯಿ ತೆರೆದು ನಿಲ್ಲದೆ ನೀರು ಕೊಡೋ ಮೋಡನ ಮಾತ್ರ ಕೇಳು. ಅಂದರೆ ಯಾರು ನಿನ್ನ ಬೇಡಿಕೆಗಳನ್ನು ಅಪೇಕ್ಷೆಗಳನ್ನು ಪೂರೈಸಬಹುದೋ ಅವರನ್ನು ಮಾತ್ರ ಯಾಚಿಸು ಅಂತ. ನೋಡಿ, ಇದು ನಮ್ಮ ಬದುಕಿಗೂ ಅನ್ವಯಿಸುವಂಥದ್ದೇ ಅಲ್ವಾ? ನಮ್ಮ ಮನವಿನ ವಿನಂತಿನ ಪುರಸ್ಕಾರ ಮಾಡದೇ ಇರೋರ ಹತ್ರ ಬೇಡಿಕೆ ಮಾಡೋದಕ್ಕಾಗತ್ತಾ? ಅದು ಚೆನ್ನಾಗನ್ಸಲ್ಲ. ಅದು ಸುಂಕದವನ ಮುಂದೆ ಕಷ್ಟ ಸುಖ ಹೇಳ್ಕೊಂಡ ಹಾಗೆ. ಮೊದಲೇ ಕಂದಾಯ ಕೇಳೋಕೆ ಬಂದಿರೋನು ಅವನ ಹತ್ರ ಕಷ್ಟ ಸುಖ ಹೇಳಿದ್ರೆ ಕೇಳಿಯನ? ಯಾರು ನಮ್ಮ ಸಂಪರ್ಕಕ್ಕೆ ಬರೋದಿಲ್ವೋ ಅವರೊಟ್ಟಿಗೆ ನಮ್ಮ ಅನುರಾಗ ಯಾಕೆ? ಇದೇ ಧಾಟಿಲಿ ಕಗ್ಗ ಒಂದು ವಿನೋದದ ಪ್ರಶ್ನೆನ ಕೇಳ್ತಾ ಇದೆ. ಭಗವಂತನಿಗೇನೋ ನೀನು ಎಲ್ಲ ಅನುರಾಗನ ಕೊಡಬೇಕು ಅಂತ ಹಾತೊರಿತಾ ಇದೆಯಾ? ಆದರೆ ತನ್ನ ದೇಹನ ಮರೆಮಾಚಿಕೊಂಡು ತೋರಿಸದೇ ಇರೋನು ನನ್ನ ಅನುರಾಗಕ್ಕೆ ಸ್ಪಂದಿಸ್ತಾನ? ಇದುವರೆಗೂ ನಮಗೆ ದೇವರು ಕಂಡಿಲ್ಲ, ಅವನ ಧ್ವನಿನ ನಾವು ಕೇಳಿಲ್ಲ, ಅಂಥವನ ಬಗ್ಗೆ ಅನುರಾಗ ಯಾಕೆ? ಅದಕ್ಕೆ ಬದಲಾಗಿ ನಮ್ಮ ಸುತ್ತಮುತ್ತಲಿರೋ ನಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸೋ ಜೀವಗಳ ಜೊತೆ ಸರಸ ಒಳ್ಳೆಯದು. ಹಾಗಾಗಿ ಪರಿವಾರದಲ್ಲಿ, ಊರಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಜೀವಗಳು ಮತ್ತಷ್ಟು ಜೀವಗಳ ಜೊತೆಯೇ ಅನುರಾಗನ ಹಂಚಿಕೊಳ್ಳೋದಕ್ಕಾಗಿ ಪರಿತಪಿಸುತ್ತೆ. ನಮ್ಮ ಧ್ವನಿಗೆ ಅವು ಮಾರ್ದನಿ ನೀಡತ್ತೆ, ಭಗವಂತನ ಹಾಗೆ ಸುಮ್ಮನಿರೋಲ್ಲ ಅಂತ. ಆದರೆ ಒಂದು ತಮಾಷೆ ನೋಡಿ, ಹೀಗೆ ಜೀವ ಜೀವಗಳ ನಡುವಿನ ಪ್ರೇಮ ಕೊನೆಯಲ್ಲಿ ಆ ಕಣ್ಣಿಗೆ ಕಾಣದ ಚೇತನದ ಕಡೆಗೆ ಸೆಳೆದೊಯ್ಯತ್ತೆ. ನೀವೆಲ್ಲ ದರಾ ಬೇಂದ್ರೆಯವರ ಒಂದು ಕವನದ ಸಾಲುಗಳನ್ನು ಕೇಳಿರಬಹುದು, ಆದರೆ ನಾನು ಪುನಃ ಅದನ್ನು ಹೇಳ್ತೀನಿ ನೋಡಿ. ನಾನು ನೀನು ಒಳಗ ಕೂಡಿ ಪ್ರೀತಿ ಹಾಂಗ ಹೊರಮೂಡಿ ಹೂವಾಗಿ ಬರಬೇಕು ಬಣ್ಣ ಬಣ್ಣ ಆವಾಗ ತೆರಿತಾವ ಒಳಗಾನ ಕಣ್ಣ. ಹಾಗಂದ್ರೇನ್ ಗೊತ್ತಾ, ಎರಡು ಜೀವಗಳ ಪ್ರೀತಿಯಿಂದ ಕೂಡಿ ಅನುರಾಗದ ಪುಷ್ಪ ಫಲಿತಾಗ ನಮ್ಮ ಒಳಗಣ್ಣು ತೆರೆಯತ್ತೆ. ಆಗ ದೇಹ ತೋರದ, ಮೇಲ್ನೋಟಕ್ಕೆ ಪ್ರತಿಕ್ರಿಯೆ ನೀಡದ ಆ ಶಕ್ತಿಯ ದರ್ಶನವಾಗತ್ತೆ ಅಂತ. ಅಲ್ಲಿಗೆ ಏನಾಯ್ತು, ಜೀವ ಜೀವಗಳ ಮಧ್ಯ ಪ್ರೇಮ ಅನುರಾಗ ಇರಲೇಬೇಕಾದದ್ದು. ಕೊನೆಯಲ್ಲಿ ಆ ಕಣ್ಣಿಗೆ ಕಾಣದ ಚೇತನ ಕಡೆಯೇ ನಮ್ಮೆಲ್ಲರ ಪಯಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
5: ಸ್ನೇಹಿತರೆ, ಇವತ್ತು ನಾವು ಶ್ರೀನಿವಾಸ್ ಅವರ ಜೊತೆಗೆ ಏನು ಮನೋನಾಟಕದ ವಿಚಾರದ ಬೇಸಿಕ್ ತತ್ವಗಳನ್ನೆಲ್ಲ ಈಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಸೊ ಇದ್ರ ಮುಂದುವರೆದಾಗಿ ಇವತ್ತು 8ನೇ ಎಪಿಸೋಡ್ನಲ್ಲಿ ಶ್ರೀನಿವಾಸ್ ಅವರು ಮತ್ತಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ಸ್ವಾಗತ ಕೋರೋಣ. ನಮಸ್ಕಾರ ಶ್ರೀನಿವಾಸ.
6: ನಮಸ್ಕಾರ. ನಮಸ್ಕಾರ. ನೋಡಿ, ಈಗಾಗಲೇ ಹಲವಾರು ತತ್ವಗಳನ್ನ ಮನೋನಾಟಕಕ್ಕೆ ಸಂಬಂಧಪಟ್ಟಿದ್ದೇನೆ, ಈಗಾಗಲೇ ಒಂದೊಂದಾಗಿ ಗುರುತಿಸ್ತಾ ಬರ್ತಾ ಇದ್ದೀವಿ. ಸೊ ಮುಂದಿನ ಇನ್ನೊಂದು ತತ್ವ ಮನೋನಾಟಕದ ತತ್ವ ಮರೇನವ್ರು ಗುರುತಿಸೋದು ಯಾವುದಂದ್ರೆ ಆಕ್ಷನ್ ಥಿಯರಿ, ಕ್ರಿಯೆಯ ತತ್ವ ಅಂತ ಅವ್ರು ಯೋಚನೆ ಮಾಡ್ತಾ ಹೋಗ್ತಾರೆ.
5: ಓಕೆ.
6: ನೋಡಿ, ವರ್ಬಲ್ ಬಿಹೇವಿಯರ್, ಮೌಖಿಕ ನಡವಳಿಕೆಗಳು ಎಷ್ಟೇ ಮುಖ್ಯವಾಗಿದ್ದರೂ ಕೂಡ ಪದಕ್ಕೆ ಮೊದಲು ಕ್ರಿಯೆ,
5: ಪದಕ್ಕೆ ಮೊದಲು ಕ್ರಿಯೆ,
6: ಆಕ್ಟ್ ಆರ್ ನಾನ್ ವರ್ಬಲ್ ಬಿಹೇವಿಯರ್ ಇರುತ್ತೆ.
5: ಓಕೆ.
6: ಆಮೇಲೆ ನಾಟಕದಲ್ಲಿ
5: ಹೇಳಿ ಬಳಸಲೇಬೇಕಾಗಿಲ್ಲ ಅಂತ,
6: ಫಸ್ಟ್ ಆಕ್ಷನ್ ದೆನ್ ಡೈಲಾಗ್.
5: ಡೈಲಾಗ್ ಸತ್ಯ ಸತ್ಯ,
6: ನಮ್ಮ ನಾಟಕದ ಮೂಲ ತತ್ವನೇ ಅದು. ಡೈಲಾಗ್ ಆದ್ಮೇಲೆ ಆಕ್ಷನ್ ಆಗಲ್ಲ, ಫಸ್ಟ್ ನಡೆ ಆಮೇಲೆ ನುಡಿ.
5: ನುಡಿ
6: ನಡೆ ನುಡಿಗಳು ಒಂದಾಗಬೇಕೇ ಹೊರತು ನುಡಿ ನಡೆಗಳು ಅಂತ ಹೋಗಲ್ಲ.
5: ಓಕೆ.
6: ಸೊ ಅದರಿಂದನೇ ಮೊದಲು ಕ್ರಿಯೆ, ಸರಿ, ನಂತರ ಪದದಲ್ಲಿ ಕೂಡ ಕ್ರಿಯೆ ಹೊಂದ್ಕೊಂಡಿರ್ತದೆ ಅಂತ ಮೊರೇನವ್ರು ಹೇಳ್ತಾರೆ. 1950 ಈ ಪದದಲ್ಲಿ ಕ್ರಿಯೆ ಇಲ್ಲ ಅಂತ ಹೇಳ್ಬೇಡ, ಎವ್ರಿ ವರ್ಡ್ ಹ್ಯಾಸ್ ಗಾಟ್
5: ಇಟ್ಸ್ ಓನ್
6: ಆಕ್ಷನ್ಸ್ ಇರುತ್ತೆ ಅಂತ. ಮಾನವ ಜೀವಿ ಒಬ್ಬ ನಟನಾಗಿದ್ದು ಜೊತೆಗೆ ಅಂತರ್ನಟ, ಇಂಟರ್ ಆಕ್ಟರ್ ಕೂಡ ಆಗಿರುತ್ತಾನೆ ಎಂದು ಮೊರೇನವರು ಪ್ರತಿಪಾದಿಸ್ತಾರೆ. ನಾವೀಗ ಇಂಟರ್ ಆಕ್ಟಿವ್ ಇಂಟಿಮೇಟ್ ಥಿಯೇಟರ್ ಅಂತ ನಾವೇನು ಡೆವಲಪ್ ಮಾಡ್ತಾ ಇದ್ದೀವಿ ಅದಕ್ಕೂ ಮನೋ ನಾಟಕಕ್ಕೂ ತುಂಬ ಹತ್ತಿರದ ನೆಂಟಿದೆ. ಯಾಕೆ ಇಂಟರ್ ಆಕ್ಟಿವ್ ಇಂಟಿಮೇಟ್ ಥಿಯೇಟ್ರ್ ತುಂಬ ಪ್ರಬಲವಾಗಿ ಹೊರಡ್ತು ಅಂದರೆ ಅದು ಹೆಚ್ಚು ಕಮ್ಮಿ ಮನೋನಾಟಕದ ಹಲವಾರು ತತ್ವಗಳನ್ನ
5: ಅಳವಡಿಸಿಕೊಂಡಿದೆ.
6: ಮತ್ತು ಇಂಟ್ರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ನಲ್ಲಿ ಬೇರೆ ಮನಃಶಾಸ್ತ್ರಜ್ಞದಾದ ಆ ಕಲ್ಪನೆಗೆ ಹೋಗಿಲ್ಲ ಇದು. ಅದರಿಂದನೇ ಸಾಮಾಜಿಕವಾದಂಥ ಸ್ಟ್ರೆಂಥನಿಂಗ್ ಕಮ್ಯುನಿಟಿ, ಡೈನಾಮಿಕ್ ಕಮ್ಯುನಿಟಿ ಡೆವಲಪ್ ಮಾಡುವಂಥ ಎಲ್ಲ ಸಂದರ್ಭದಲ್ಲಿ
5: ಆಸ್ಪೆಕ್ಟ್ಸ್ ತುಂಬ ಇತ್ತು.
6: ಹೌದಾ?
5: ಡೈರೆಕ್ಟ್
6: ಅಂದರೆ ಅದರ ಹಿನ್ನೆಲೆ ಮನೋನಾಟಕದ ಮೂಲವೇ ಆಗಿತ್ತು ಅನ್ನೋದು ನಾವು ಮರೆಯಂಗಿಲ್ಲ.
5: ಸರಿ ಸರಿ, ಇದನ್ನು ಅಭಿವೃದ್ಧಿಪಡಿಸಿದವ್ರಿಗೆ ಅವ್ರ ತಲೆಯಲ್ಲಿ ಇತ್ತ ಇಲ್ಲೋ ಗೊತ್ತಿಲ್ಲ ನನಗೂ.
6: ಅಲ್ಲ, ಅಭಿವೃದ್ಧಿ ಪಡಿಸಿದವ್ರಿಗೆ ಅದೇ ಇದ್ದಿದ್ದು
5: ಆಗಿದ್ದ. ಸರಿ, ಹಾಗಾದ್ರೆ
6: ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಅನ್ನೋದನ್ನು ಆ ಕಾಲಘಟ್ಟದಲ್ಲಿ ಮನೋನಾಟಕ ಅಂತ ಕರೆದಿದ್ರೆ ಅದು ಮಾನಸಿಕ ರೋಗ ಇನ್ನೊಂದು ಅನ್ನೋದಕ್ಕೆ
5: ತಳಕಾಕೊಂಡ್ಬಿಡ್ತಾ
6: ಇದು. ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಅಂತ ಅದರ ಒಳ ಪೂರ್ಣ ಮಾತ್ರ ಆಚೆ ತಂದಿಟ್ಟಿರೋದು, ಅದಕ್ಕಿನ್ನೂ ನಾವು ಟೈಟಲಿಂಗ್ ಕೊಟ್ಟಿಲ್ಲ. ಆದರೆ ಆ ತತ್ವಗಳೆಲ್ಲವೂ ಕೂಡ ಮನೋನಾಟಕದ ಪ್ರಭಾವದಿಂದಲೇ
5: ರೂಪಿತ
6: ಆಗಿರತಕ್ಕಂಥದ್ದು. ಅದರಿಂದಲೇ ಮಾನವ ಜೀವಿ ಒಬ್ಬ ನಟ ಆಗಿರ್ತಾನೆ. ದಟ್ ಆಲ್ಸೋ ಇಂಟ್ರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಬಿಲೀವ್ಸ್. ಜೊತೆಗೆ ಅಂತರ್ನಟ, ಇನ್ನೊಬ್ಬರಿಗೆ ಅವನು ಹಂಚ್ಕೊಳ್ಬೇಕು ಅಂತ ಒದ್ದಾಡ್ತಾ ಇರ್ತಕ್ಕಂಥ ನಟ ಆಗಿರ್ತಾನೆ. ಅದನ್ನು ಮೊರೇನೋ ಅವರು ಕೂಡ ಪ್ರತಿಪಾದಿಸ್ತಾರೆ. ತನ್ನ ಕ್ರಿಯೆಯನ್ನು ತನ್ನ ಅಸ್ತಿತ್ವದ ಕಾರಣ ಅಥವಾ ಸಮರ್ಥನೆ, ರೈಸನ್ ಡಿಟ್ರೆ, ರೀಸನ್ ಆರ್ ಜಸ್ಟಿಫಿಕೇಶನ್ ಫಾರ್ ಎಕ್ಸಿಸ್ಟೆನ್ಸ್ ಎಂದು ಮಾನವ ಜನಾಂಗ ನಂಬುತ್ತದೆ. ಒಬ್ಬ ವ್ಯಕ್ತಿನ ಗುರುತಿಸ್ಬೇಕಾದ್ರೆ ಅವನ ಕ್ರಿಯೆಗಳು ಅಥವಾ ನಡವಳಿಕೆಗಳಿಂದ ಗುರುತಿಸುವಂತನೇ ಇರೋದು
5: ಸತ್ಯ.
6: ಅವನ ಪದಗಳಿಂದ ಗುರುತಿಸೋಕ್ಕಾಗಲ್ಲ,
5: ನಡವಳಿಕೆನೇ ತೋರಿಸ್ಬಿಡುತ್ತೆ.
6: ನಡವಳಿಕೆನೆ ಅವನ ಎಕ್ಸಿಸ್ಟೆನ್ಸ್ನ ತೋರಿಸ್ತದೆ. ಎಕ್ಸಿಸ್ಟೆನ್ಷಿಯಲಿಸಂ ಆಧಾರಿತವಾಗಿ ಮೊದಲನೇ ತತ್ವ ಮನೋನಾಟಕದ್ದಿರೋದು. ಫ್ರಾಯ್ಡ್ ಅವರು ತಮ್ಮ ರೋಗಿಗಳ ಅವಪ್ರಜ್ಞೆಯಲ್ಲಿ, ಅನ್ಕಾನ್ಷಿಯಸ್ನಲ್ಲಿ ಅಡಗಿರೋ ಗುಪ್ತ ರಹಸ್ಯಗಳನ್ನ ಮುಕ್ತ ಸಹಚರ್ಯದ ಫ್ರೀ ಅಸೋಸಿಯೇಷನ್ ಮೂಲಕ ಪರಿಶೀಲನೆ ಮತ್ತು ಅನ್ವೇಷಣೆ ಮಾಡಬಹುದು ಅಂತ ನಂಬಿದರು. ಇಲ್ಲಿ ಫ್ರೀ ಅಸೋಸಿಯೇಷನ್ ಅನ್ನೋ ಪದ ಫ್ರಾಯ್ಡ್ ಅವರು ಉಪಯೋಗಿಸ್ತಾರೆ. ಇಲ್ಲಿ ಪರಸ್ಪರ ಹಂಚಿಕೊಳ್ಳುವಿಕೆ ಅನ್ನೋದು ಬರ್ತಾ ಹೋಗ್ತದೆ. ಮೊರೇನೋ ಅವ್ರು ಏನು ಹೇಳ್ತಾರೆ, ಮನೋನಾಟಕ ರಂಗ ವೇದಿಕೆಯಲ್ಲಿ ಅದಕ್ಕೊಂದು ಪ್ಲಾಟ್ಫಾರ್ಮ್ ಕೊಡ್ತಾರೆ. ಆಗ ರೆಕಗ್ನಿಷನ್ ಅನ್ನೋದು ಬರುತ್ತೆ, ಗುರುತಿಸುವಿಕೆ ಅನ್ನೋದು ಬರುತ್ತೆ. ಪ್ಲಾಟ್ಫಾರ್ಮ್ ಕೊಡದೇ ಇದ್ರೆ ಗುರುತಿಸುವಿಕೆ ಬರೋದಿಲ್ಲ. ಮನೋನಾಟಕ ರಂಗ ವೇದಿಕೆಯಲ್ಲಿ, ಮನೋರಂಗ ವೇದಿಕೆ ಅಲ್ಲ, ಮನೋನಾಟಕದ ರಂಗ ವೇದಿಕೆ ಸೈಕೋಡ್ರಾಮಾ ಸ್ಟೇಜಲ್ಲಿ ಅವರ ನಾಯಕರನ್ನ, ಅಲ್ಲಿ ಯಾರು ಪ್ರೊಟಾಗನಿಸ್ಟ್ ಆಗಿರ್ತಾರೆ, ತಂದು ಅವರು ತುದಿಯಾಲಲ್ಲಿ ನಿಂತು ತಮ್ಮದನ್ನೇ ಹೇಳಬೇಕಾಗಿರೋದ್ರಿಂದ ಅವರು ಒಂಥರ ಅರ್ಜೆಂಟಾಗಿ
5: ಹೌದಾ
6: ಅಭಿವ್ಯಕ್ತಿ ಕ್ರಿಯೆಯಲ್ಲಿ ತೊಡಗುವಂತ ಮಾಡ್ತಾ ಇದ್ರು. ಬಿಕಾಸ್ ಇಟ್ ಈಸ್ ಯುವರ್ ಪ್ರಾಬ್ಲಮ್, ಯು ಹ್ಯಾವ್ ಟು ಟೆಲ್ ಅಂತ ಇದ್ರು. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್. ಆಗ ಒಬ್ಬ ನಿಜವಾದ ಸುಗಮಕಾರನ ಪಾತ್ರ ಅಲ್ಲಿ ನಿರೀಕ್ಷಿಸ್ತಾ ಇದ್ವಿ. ಇವತ್ತೇನು ನಾವು ಬಹಳಷ್ಟು ಸಂಸ್ಥೆಗಳು ಸುಗಮಕಾರ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈ ಸುಗಮಕಾರನ ಉಗಮ ಆಗೋದು ನಾಟಕದಲ್ಲೇ. ನಮ್ಮಲ್ಲಿ ನಾಟಕದಲ್ಲೂ ಕೂಡ ಆ್ಯಕ್ಟ್ರು ತನ್ನ ಡೈಲಾಗ್ ಹೇಳಬೇಕು ಅಂತ ಒದ್ದಾಡ್ತಾ ಇರ್ತಾನೆ, ತನ್ನ ರೋಲ್ ಮಾಡಬೇಕು ಅಂತ ಒದ್ದಾಡ್ತಾ ಇರ್ತಾನೆ, ಟಾಪ್ ಪ್ರಿಯಾರಿಟಿಯಲ್ಲಿ ಕೊಟ್ಟಿರ್ತಾನೆ. ಹಾಗೆಯೇ ಇವ ನಾಯಕ ಬೇರೆ ಯಾರದೋ ಕತೆ ಹೇಳದೆ ತನ್ನ ಕಥೆಯನ್ನೇ ಹೇಳಬೇಕಾಗಿರೋದ್ರಿಂದ ಅವನು ತನ್ನ ಕಥೆಯ ಬಗ್ಗೆ ಸ್ಪಷ್ಟ ಅರಿವು, ಹಿಂದೆ ಮುಂದೆ ನೆನಪು ಎಲ್ಲವೂ ಗೊತ್ತಿರೋದ್ರಿಂದ ಇವನು ಟಾಪೆಸ್ಟ್ ಪ್ರಿಯಾರಿಟಿಯಲ್ಲಿ ಅದನ್ನು
5: ಕೊಡ್ತಾ ಇರ್ತಾರೆ.
6: ಮೊರೇನೋ ಅವರೇನು ಹೇಳ್ತಾರೆ, ವ್ಯಕ್ತಿಯ ಸಮಗ್ರ ಮನಸ್ಸು ಮತ್ತು ದೇಹವು ಮನೋಚಿಕಿತ್ಸೆಯನ್ನು ಹೊಂದುವ ಪ್ರಯತ್ನದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡ್ತಾ, ಆ ವ್ಯಕ್ತಿನೇ ತನ್ನ ಮನಸ್ಸಿನ ಚಿಕಿತ್ಸೆಯನ್ನು ತಾನೇ ಮಾಡಿಕೊಳ್ಳೋ ರೀತಿಯಲ್ಲಿ ಸೆಲ್ಫ್ ಮಾಡ್ಕೊಳ್ಳಾಗೆ ಮಾಡ್ತಾ ಇದ್ದಿದ್ರು. ಒಂದು ಘಟನೆಯನ್ನು ಮೌಖಿಕವಾಗಿ ವಿವರಿಸೋದಕ್ಕೂ ಅಭಿನಯದ ಮೂಲಕ ಅಭಿವ್ಯಕ್ತಿಸೋದಕ್ಕೂ ನಡುವೆ ಇರೋ ವ್ಯತ್ಯಾಸನ ಕಾಣೋದು ಸುಲಭ. ಮೌಖಿಕವಾಗಿ ಹೇಳೋಕ್ಕೂ ಆ್ಯಕ್ಟ್ ಮಾಡಿ ಹೇಳೋದಕ್ಕೂ ಇರತಕ್ಕಂಥ ವ್ಯತ್ಯಾಸ ಎಲ್ಲರೂ
5: ವ್ಯತ್ಯಾಸ ಇದೆ.
6: ಎಷ್ಟೇ ಎಚ್ಚರಿಕೆಯಿಂದ ಈ ಥೆರಪಿಸ್ಟ್, ಮನೋಚಿಕಿತ್ಸಕರು ಅಥವಾ ಬೇರೆ ಸಂದರ್ಶಕರು, ಇಂಟರ್ವ್ಯೂಯರ್ಸ್ಗಳು ನಿರೂಪಕನನ್ನು, ನೆರೇಟರನ್ನು ಪ್ರಶ್ನೆ ಮಾಡಿ ಅಥವಾ ಅವನನ್ನು ಶೋಧಿಸಿದರೂ ಕೂಡ ಒಬ್ಬ ಕುಶಲ ಮನೋನಾಟಕ ನಿರ್ದೇಶಕ, ಸೈಕೋಡ್ರಾಮಾ ಡೈರೆಕ್ಟರ್ ಅದಕ್ಕಿಂತ ಹೆಚ್ಚು ಸಂಪೂರ್ಣವಾದ ಚಿತ್ರವನ್ನು ಕಟ್ಟಿಕೊಡಬಲ್ಲವನಾಗಿರ್ತಾನೆ. ಪ್ರಾಯಶಃ ಈ ಅಂಶ ನಾ ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮಗೂ ಇರೋದ್ರಿಂದ ಯಾಕೆ ಇವರು ಎಷ್ಟೇ ಟ್ರೈನಿಂಗು ನಿರೂಪಣೆ ಮಾಡಿದ್ರೂ ಕೂಡ ಎ 2 ಮಿನಿಟ್ಸ್ ಕ್ಯಾಪ್ಸೂಲ್ ಆರ್ 3 ಮಿನಿಟ್ಸ್ ಕ್ಯಾಪ್ಸೂಲ್ ಬೀರ್ತಾ ಇದ್ದಷ್ಟು ಪ್ರಭಾವ ಇವರು ಉದ್ದನಗಟ್ಟಲೆ ಗಂಟ್ಯಾನ್ಗಟ್ಟಲೆ ನಿರೂಪಣೆ ಮಾಡಿದ್ರು ಅದಕ್ಕೆ ಏನೇ ಇಟ್ಟರು ಕೂಡ ಎಕ್ಸ್ಪ್ಲನೇಷನು, ಲೆಕ್ಚರಿಂಗು, ಸ್ಪೀಚಸ್ಸು ಇದು ಎಲ್ಲೂ ಅಲ್ಲದೆ ಆಗ ಈ ವೈ ಇಟ್ ಹ್ಯಾಸ್ ಬಿಕಮ್ ಯುನಿಕ್
5: ಎಫೆಕ್ಟಿವ್
6: ಇಂಟರಾಕ್ಟಿವ್ ಇಂಟಿಮೇಟ್ ಥಿಯೇಟರ್ ಈಸ್ ಎಫೆಕ್ಟಿವ್ ಅನ್ನತಕ್ಕಂಥದ್ದನ್ನು ಅದರ ಸಂಪರ್ಕದಲ್ಲಿ ಬಂದಿರೋ ಸಾವಿರಾರು ಜನ ಈ ಕರ್ನಾಟಕದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಮತ್ತು ಒನ್ಸ್ ಇಟ್ ಹ್ಯಾಸ್ ಬೀನ್ ಟ್ರಾನ್ಸ್ಫರ್ಡ್ ಆಟೋಮೆಟಿಕಲಿ ಅದು ಬೇರೆ ಬೇರೆ ಅವರವರೇ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಂಗೆ ಸ್ವಾಯತ್ತತೆಯ ಮೇಲೆ ಅಥವಾ ಅಟಾನಮಸ್ ಆಗಿ ಅವರವರೇ ಬಳಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದು. ನಾಟ್ ಡಿಪೆಂಡಿಂಗ್ ಅಪಾನ್ ದಿ ಒರಿಜಿನಲ್ ಟ್ರೈನರ್ ಆಗತಕ್ಕಂಥ ಇದೆಲ್ಲವನ್ನೂ ನೋಡಿದಾಗ ಮನೋನಾಟಕಕ್ಕೂ ಇಂಟ್ರಾಕ್ಟಿವ್ ಇಂಟಿಮೇಟ್ ಥಿಯೇಟ್ರಿಗೂ ಒಂದೇ ನಾಣ್ಯದ ಎರಡು ಮುಖಗಳು ಅಲ್ವಾ?
5: ವ್ಯತ್ಯಾಸಗಳು ಕಾಣ್ತಿಲ್ಲ. ಸೆಲ್ಫ್ ಟ್ರೀಟ್ಮೆಂಟೇ ಇದೆ.
6: ಹೌದಾ, ಸೆಲ್ಫ್ ಟ್ರೀಟ್ಮೆಂಟೇ ಆಗುವಂಥದ್ದು. ಸೊ ಅದರಿಂದನೇ ಮನೋನಾಟಕದ ವಿಧಾನಗಳಲ್ಲೇನು ಚಲನೆಯ ಅವಕಾಶ, ಮೂವಿಂಗ್ ಇನ್ ಸ್ಪೇಸ್, ಆಮೇಲೆ ಈ ಸ್ಪೇಸನ್ನು ಬಳಸೋ ಮಾಡೋ ಕ್ರಿಯೆಗಳು, ಘಟನೆಯ ರಂಗ ಸಜ್ಜಿಕೆ ಮಾಡೇ ಮಾಡ್ತೀವಿ, ಆ ಘಟನೆಯಲ್ಲಿ ಭಾಗವಹಿಸಿ ಪ್ರಮುಖ ಪಾತ್ರ ವಹಿಸಿದ ಇತರರೊಂದಿಗೆ ವ್ಯತಿರಿಕ್ತಗೊಳಿಸಿದ ಪಾತ್ರಗಳ ರಿವರ್ಸಿಂಗ್ ದ ರೋಲ್ಸ್. ಈ ರೋಲ್ ರಿವರ್ಸಲ್ ಅಂದರೆ ನೋಡಿ, ಚಲನೆಯ ಅವಕಾಶ ಅಂತ ನಾವು ಹೇಳಿದ್ದು ಮೂವಿಂಗ್ ಇನ್ ಸ್ಪೇಸನ್ನು ಮಾಡಿ ಬಳಸೋ ಕ್ರಿಯೆಗಳು, ಘಟನೆಯ ರಂಗ ಸಜ್ಜಿಕೆ ಆ ಇನ್ಸಿಡೆಂಟು, ಘಟನೆಯಲ್ಲಿ ಭಾಗವಹಿಸಿ ಪ್ರಮುಖ ಪಾತ್ರ ವಹಿಸಿದ ಇತರರೊಂದಿಗೆ ವ್ಯತಿರಿಕ್ತ ಅಥವಾ ತಿರುವು ಮೂರು ಮಾಡಿದ ಪಾತ್ರ, ರಿವರ್ಸಿಂಗ್ ದ ರೋಲ್ ಅಂತ ಹೇಳ್ತೀನಿ. ರಿವರ್ಸಿಂಗ್ ದ ರೋಲ್ ಅಂದರೆ ಈಗ ನಾನು ಮಗ, ನನ್ನ ಕತೆ ಹೇಳ್ತಾ ಇರ್ತೀನಿ, ಅಪ್ಪನ ರೋಲ್ ಇನ್ನೊಬ್ಬರು ಮಾಡ್ತಾ ಇರ್ತಾನೆ, ಈಗ ನಾನಪ್ಪ ಆಗ್ತೀನಿ, ಅವರು ಮಗ ಆಗ್ತಾನೆ, ನಾ ಮಗನಾಗಿ ಹೇಳಬೇಕಾದಂಥ ಮಾತುಗಳನ್ನ ಅವರು ಹೇಳ್ತಾರೆ, ಅಪ್ಪನಾಗಿ ಕೇಳಬೇಕಾದಂಥ ಮಾತುಗಳನ್ನ ಇವ್ರು ಕೇಳ, ಇದನ್ನು ನಾವು ರೋಲ್ ರಿವರ್ಸಲ್ ಅಂತ ಹೇಳ್ತೀವಿ. ಮತ್ತು ಸಹಾಯಕ ಅಹಂ, ಆ್ಯಂಗ್ಸುಲರಿ ಈಗೋ ಅನ್ನೋ ಒಂದು ಪದನ ಅಭ್ಯಾಸ, ಇದುವರೆಗೂ ನಾವು ಈ ಸೂಪರ್ ಈಗೋ ಈಗೋ ಇದನ್ನು ನಾವು ಯೋಚನೆ ಮಾಡಿದೆ, ಆ್ಯಂಗ್ಸುಲರಿ ಈಗೋ ಅನ್ನೋ ಒಂದು ಪದನ ಮೊರೆನ ಅವರು ಉಪಯೋಗಿಸ್ತಾರೆ. ಒಂದು ಸಹಾಯಕ ಈಗೋ ಇರ್ತದೆ, ಸಹಾಯಕ ಅಹಂ ಅಂತ ಹೇಳ್ತಾರೆ. ಈಗಾಗಲೇ ನಡೆದಿರುವ ವಾಸ್ತವ ಘಟನೆಯನ್ನು ಮರು ಅಭಿನಯಿಸಿ ತೋರಿಸೋದು. ನಾವು ಮರು ಅಭಿನಯಿಸಿ ತೋರಿಸುವಾಗ ಈ ಆ್ಯಂಗ್ಸುಲರಿ ಈಗೋ ಸಹಾಯದಿಂದನೇ ಮರು ಅಭಿನಯಿಸೋಕ್ಕೆ ಸಾಧ್ಯ ಆಗೋದು. ಅಂದರೆ ನಮ್ಮ ತರಹವೇ ಇರುವ ಅಹಂನ ಅಂಶಗಳೇ ಬೇರೆ ಬೇರೆ ಪಾತ್ರಗಳಾಗಿರ್ತದೆ, ಅದನ್ನು ಒಟ್ಟುಗೂಡಿಸ್ತೀವಿ. ನಾಟಕದಲ್ಲಿ ಅಂತಿಮವಾಗಿರೋದು ಒಂದೇ ಪಾತ್ರದ ಕತೆ, ಆ ಒಂದೇ ಪಾತ್ರದ ಕತೆ ತೋರಿಸ್ಬೇಕಾದ್ರೆ ನಾವು ಬೇರೆ ಬೇರೆ ಪಾತ್ರಗಳು, ಅದು ಯಾವುದು ಇವನ ಈಗೋನ ಸಹಾಯಕ ಈಗೋಗೆ ಸಹಾಯ ಮಾಡವೆ, ಕಡೆಗೂ ಆ ನಾಯಕನ್ನ ಗೆಲ್ಲಿಸ್ಬೇಕು ಸೋಲಿಸ್ಬೇಕೋ ಮಾಡಬೇಕು, ಅದಕ್ಕೆ ಪೂರಕವಾಗಿ ಒಬ್ಬ ರೇಗ್ತಾನೆ, ಒಬ್ಬ ಹೊಗಳ್ತಾನೆ, ಒಬ್ಬ ಸಪೋರ್ಟ್ ಮಾಡ್ತಾನೆ. ಸೊ ಅಂತಿಮವಾಗಿ ನಾಟಕದಲ್ಲಿ ಇರೋದು ಒಂದೇ ಪಾತ್ರ. ನಮ್ಮ ಇಡೀ ಗ್ರೀಕ್ ನಾಟಕ ಹೇಳಿದಾಗ ಡಿತರಾಮ್ ಉತ್ಸವದಲ್ಲಿ ದೇವನಿಸಿಸ್ ದೇವತೆಯಲ್ಲಿ ಸ್ತೋತ್ರ ಗೀತೆಗಳಿಂದ ಮೊಟ್ಟ ಮೊದಲನೇ ನಟ ಹುಟ್ಟಿ ತೆಸ್ಪೀಸು, ಆಗ ಓನ್ಲಿ ಒನ್ ಆ್ಯಕ್ಟರ್, ಅವನ ಪಾತ್ರ ಬಂದಾಗ ಅವನು ಕಾಣಿಸ್ತಾ ಇದ್ದ, ಉಳಿದೆಲ್ಲ ಹಾಡಲ್ಲಿ ಮುಗಿದೋಗ್ತಾ ಇತ್ತು. ಆಮೇಲೆ ಸೆಕೆಂಡ್
5: ಆಕ್ಟರ್,
6: ಅದರ ಒಟ್ಟಾರೆ ಬೆಳವಣಿಗೆ ರಂಗಭೂಮಿಯ ಚಲನೆ ಇದುವರೆಗೊಂದು ಎಲ್ಲವೂ ಕೂಡ ಆ ನಾಯಕನ ಈಗೋನ ಸ್ಯಾಟಿಸ್ಫೈ ಮಾಡೋಕ್ಕೆ ಸಮರ್ಥನೆ ಮಾಡೋಕ್ಕೆ ಸುತ್ತ ಪರಿಗ್ರಹಣ ಮಾಡ್ತಾ ಇರೋ ಆ್ಯಂಗ್ಸುಲರಿ ಈಗೋಸೆ. ಅಂದ್ರೆ ಇದು ಅವರದೇ
5: ಪಾತ್ರಗಳದ್ದು,
6: ಅವಾಗ ನೀವು ಇಡೀ ರಂಗಭೂಮಿನೇ ಒಂದು ಮನೋನಾಟಕದ ಅಂಶಗಳಿರ್ತದೆ. ಆ ಟರ್ಮಿನಾಲಜಿನ ನಾವು ನೋಡಿದಾಗ ಹೌದಾ, ಇದೆಲ್ಲ ಬಳಸ್ಕೊಂಡು ನಾಯಕನ ನೆನಪಿನಲ್ಲಿ ಹುದುಗಿರುವ ಅಂಶಗಳನ್ನ ತೆರೆದುಕೊಳ್ಳುವಂತೆ ಮಾಡ್ತದೆ.
5: ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು
6: ಹೌದಾ, ಅಷ್ಟೇ ಅಲ್ಲದೆ ನೆನಪಿಸಿಕೊಂಡಿದ್ದರ ಮೌಖಿಕ ನಿರೂಪಣೆಗಿಂತಲೂ ವರ್ಬಲ್ ರಿಕಲೆಕ್ಷನ್ ಆಫ್ ಮೆಮೊರಿ ಮಾಡಲ್ಲ, ಹೆಚ್ಚು ಸಮರ್ಥವಾಗಿ ಮತ್ತು ಸಮಗ್ರವಾಗಿ ಈ ಅಂಶಗಳನ್ನು ಅಭಿನಯದ ಅಭಿವ್ಯಕ್ತಿ ಆ್ಯಕ್ಟಿಂಗ್ ಔಟ್ ಮುಖಾಂತರ ಪಡೆದುಕೊಳ್ಳಲು ಮನೋನಾಟಕ ವಿಧಾನ ಸಾಧ್ಯ ಆಗಿಸ್ತದೆ. ಹಾಗಾದರೆ ಇದುವರೆಗೂ ಸೈಕೋಥೆರಪಿಸ್ಟು, ಸೈಕಾಲಜಿಸ್ಟು, ಸೈಕಾಲಜಿಸ್ಟ್ ಮಾಡ್ತಾ ಇರೋದು ಬರೀ ಓನ್ಲಿ ಅರ್ಬನ್ ವರ್ಬಲ್ ಆ್ಯಂಡ್ ಇಂಟ್ರೀವ್ಯೂಸ್
5: ಅಷ್ಟೇ.
6: ನಮ್ಮಲ್ಲೂ ಇವತ್ತು ಕೂಡ ವ್ಯಕ್ತಿತ್ವ ವಿಕಸನ ತರಬೇತಿ ಮತ್ತೊಂದು ಮಾಡೋದು ಮೋರ್ ಆಫ್ ದಿ ವರ್ಬಲ್
5: ಆಗುತ್ತೆ
6: ನಾಟ್. ಸೊ ಫಸ್ಟ್ ಟೈಮ್ ದಿ ಇಂಟರ್ಯಾಕ್ಟಿವ್ ಇಂಟಿಮೇಟ್ ಥಿಯೇಟರ್ನ ಇಂಟ್ರೊಡಕ್ಷನ್ನು ಟ್ರೈನಿಂಗ್ ಟೂಲಾಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಇಟ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಆಸ್ ಎ ಟ್ರೈನಿಂಗ್
5: ಟೂಲ್.
6: ಸೊ ಅದರ ಟಾಪ್ ಪ್ರಿಯಾರಿಟಿ ತೊಗೊಂಡಿದ್ದು ಗೊತ್ತಿದೆ. ಇದೊಂದಿದ್ರೆ ಸಾಕು, ಉಳಿದಿದ್ದೆಲ್ಲ ನಮ್ಮ ಅಂಶಗಳು ಸುಲಭ ಆಗ್ತದೆ ಅನ್ನತಕ್ಕಂಥ, ಅದಕ್ಕೂ ಇದಕ್ಕೂ ಭಾಳ ಹತ್ತಿರ ಇದೆ ಅನ್ನತಕ್ಕಂಥದನ್ನ, ಅಥವಾ ಒಂದೇ ವಿಚಾರ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊತಾ ಇದೆ, ಆದರೆ ರಂಗದ ಹಿನ್ನೆಲೆ ಎರಡೂ ಕೂಡ ಬಿಟ್ಕೊಟ್ಟಿಲ್ಲ ಅನ್ನೋದು ನಾನು ಈ ಸಂಚಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ
5: ಇದ್ದೀನಿ. ಆಗ್ಬೋದು ಶ್ರೀನಿವಾಸ್, ತುಂಬ ಚೆನ್ನಾಗಿ ಒಂದಂತದ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ನಮಗೆ ಈಗ.
6: ಅಲ್ಲ, ಇದನ್ನು ಇದನ್ನು ಇನ್ನೂ ಮುಂದಿನ ಭಾಗಗಳು, ಇದರ ಭಾಗಗಳೇ ಮುಂದುವರೆದಂತೆ ಮುಂದಿನ
5: ಆಗ್ಬೋದು ಅನ್ಸುತ್ತೆ. ಈಗ ಒಂದು ಅಂತ ತಿಳುವಳಿಕೆ ಆಯ್ತು, ಈಗ ಮುಂದಿನ ವಿಚಾರಗಳು ನಿಮ್ಮ ಜೊತೆಗೆ ಮಾತನಾಡ್ತಾ ಇದರ ಮುಂದುವರೆದ ಭಾಗ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ನಿಲ್ಸೋಣ ಇಲ್ಲಿಗೆ. ಓಕೆ, ಧನ್ಯವಾದಗಳು.
6: ಧನ್ಯವಾದಗಳು.
4: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿ ಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಶಾಲೆಯ ಮಕ್ಕಳ ಜೊತೆಗೆ ಸಂಗೀತ ಶಾಲೆಯ ಮಕ್ಕಳು ಸಹ ನಮ್ಮ ಶಾಲಾ ಪ್ರತಿಭಾಂಗಳ ಕಾರ್ಯಕ್ರಮದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಅವರ ಕಾರ್ಯಕ್ರಮಗಳು ಬಿತ್ತರಾಗಿತ್ತು. ಶಿವಮೊಗ್ಗದ ಸಹ್ಯಾದ್ರಿ ನಗರದಲ್ಲಿರುವಂತಹ ಶ್ರೀ ಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳನ್ನ ಆಲಿಸಿದ್ರಿ. ಈ ಶಾಲೆಯ ನಿರ್ಮಾತೃವಾದಂತ ಹಾಗೆ ಈ ಶಾಲೆಯ ಸಂಗೀತ ಶಿಕ್ಷಕರಾದಂತಹ ಶ್ರೀಮತಿ ಅನಸೂಯ ಶಾಸ್ತ್ರಿ, ಇವರು ತುಂಬಾ ಆಸಕ್ತಿಯಿಂದ ನಮ್ಮ ಸಂಗೀತ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನು ಕೂಡ ಪ್ರಸಾರ ಮಾಡಿ ಮೇಡಮ್ ಅಂತ ಹೇಳಿ, ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಮೊದಲಿಗೆ ಶಿವಮೊಗ್ಗದ ಪೇಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತ ಭರತ್ ಇವ್ರು ನಮ್ ಜೊತೆಗಿದ್ದಾರೆ. ಭರತ್ ಅವರು ಶ್ರೀ ಸ್ಕಂದ ಮಾಧುರ್ಯ ಸಂಗೀತ ಶಾಲೆಯಲ್ಲಿ ಸಂಗೀತ ಅಭ್ಯಾಸವನ್ನ ಸಹ ಮಾಡ್ತಾ ಇರುವಂತಹ ಭರತ್ ಒಂದು ದೇಶಭಕ್ತಿ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಬಿಎಂ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್. ನಾನು ಮಾತೆ ಪೂಜಕ ಎಂಬ ದೇಶಭಕ್ತಿ ಗೀತೆಯನ್ನು ಹಾಡುತ್ತಿದ್ದೇನೆ.

0: ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಭರತ್ಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಮಾನಸ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಧೀರಜ್ ಒಂದು ಕಥೆಯನ್ನ ಹೇಳ್ತಾರಂತೆ. ಕತೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೇಳ್ಬೇಕು ಅಂತ ಹೇಳಿ ಕುತೂಹಲ ಆಗುತ್ತಲ್ವ ಸ್ನೇಹಿತರೆ? ಹಾಗಾದ್ರೆ ಧೀರಜ್ ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
1: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಧೀರಜ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾನಸ ಇಂಟರ್ನ್ಯಾಷನಲ್ ICSE ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ನಾನು ಇಂದು ತೋಳ ಮತ್ತು ಕೊಕ್ಕರೆ ಎಂಬುವ ಒಂದು ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ದಿನ ಒಂದು ಹೊಟ್ಟೆಬಾಕ ತೋಳ ಮಾಂಸವನ್ನು ಗಬಗಬನೆ ಬಾಯಿಗೆ ತುರುಕಿಕೊಂಡು ಅಗಿಯದೆ ಹಾಗೆ ನುಂಗಿತು. ಆಗ ಮೂಳೆಯ ಚೂರು ಅದರ ಗಂಟಿಲಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಆದ್ದರಿಂದ

0: ಆ ತೋಳ ತುಂಬ ಸಂಕಟಪಟ್ಟಿತ್ತು. ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಯಾರಾದರೂ ನನ್ನ ಗಂಟಿಲಲ್ಲಿ ಸಿಕ್ಕಿಕೊಂಡಿರುವ ಮಾಂಸವನ್ನು ತೆಗೆದು ನನ್ನ ಜೀವ ಉಳಿಸಿ ಎಂದು ಬೇಡಿಕೊಂಡಿತ್ತು. ಆದರೆ ತೋಳದ ಮಾತಿಗೆ ಕಾಡಿನ ಪಶು ಪಕ್ಷಿಗಳ ಮನಸ್ಸು ಕರಗಲಿಲ್ಲ. ಕೊನೆಗೆ ಕೊಕ್ಕರೆಯೊಂದು ಅಯ್ಯೋ ಎನ್ನುತ್ತಾ ತೋಳದ ಬಳಿ ಬಂದು, ತೋಳಪ್ಪ ದೊಡ್ಡದಾಗಿ ಬಾಯಿ ತೆಗಿ ಎಂದಿತು. ತೋಳ ಬಾಯಿ ತೆಗೆದು ಕಣ್ಣು ಮುಚ್ಚಿತು. ಆಗ ಕೊಕ್ಕರೆ ತನ್ನ ಉದ್ದವಾದ ಕೊಕ್ಕಿನಲ್ಲಿ ಗೆಣು ಉದ್ದದ ಮರದ ತುಂಡನ್ನು ತೆಗೆದುಕೊಂಡು ತೋಳದ ಬಾಯಲ್ಲಿ ಅಡ್ಡ ಮಾಡಿ ಇಟ್ಟಿತು. ನಂತರ ತನ್ನ ಕೊಕ್ಕಿನಿಂದ ಅದರ ಬಾಯೊಳಗೆ ಇದ್ದ ಮಾಂಸದ ಚೂರನ್ನು ಹೊರತೆಗೆದು ತೋಳಕ್ಕೆ ತೋರಿಸಿತು. ಆ ಬಳಿಕ ತೋಳದ ಬಾಯಲ್ಲಿ ಸಿಕ್ಕಿಕೊಂಡಿರುವ ಕಡ್ಡಿಯನ್ನು ದೂಡಿ ಕಡ್ಡಿ ಕಳಚಿ ಬೀಳುವುದರೊಳಗೆ ತೋಳ ತಕ್ಷಣ ಬಾಯಿ ಮುಚ್ಚಿತು. ಸದ್ಯ ಬಾಯಿ ಒಳಗೆ ಕಡ್ಡಿ ಇಟ್ಟಿದ್ದು ಒಳ್ಳೆಯದೇ ಆಯಿತು ಎಂದುಕೊಳ್ಳುತ್ತಲೇ ಕೊಕ್ಕರೆ ತೋಳವನ್ನು ಉದ್ದೇಶಿಸಿ ಹೀಗೆ ಹೇಳಿತು, ನೀನು ಹೇಳಿದಂತೆ ಬಹುಮಾನವನ್ನು ಕೊಟ್ಟರೆ ನಾನು ಹೊರಡುವೆ ಎಂದಿತು. ಆಗ ತೋಳ ನಗುತ್ತಾ, ನಿನಗೆ ಬಹುಮಾನವೇ? ಯಾವ ಕಾರಣಕ್ಕಾಗಿ ಕೊಡಲಿ? ನಾನು ನನ್ನ ಬಾಯಿಯೊಳಗೆ ನಿನ್ನ ಕೊಕ್ಕನ್ನು ಇಟ್ಟಾಗ ಅದನ್ನು ಕಡೆಯದೆ ಹಾಗೆ ಬಿಟ್ಟಿನಲ್ಲ, ಅದಕ್ಕಿಂತ ಬೇರೆ ಬಹುಮಾನ ಬೇಕೆ ಎಂದಿತು. ಕೊಕ್ಕರೆ ಪೆಚ್ಚು ಮುಖ ಮಾಡಿಕೊಂಡು ತನ್ನ ಗೂಡಿಗೆ ಹಾರಿ ಹೋಯಿತು. ನೀತಿ ಮಾಡಿದ ಉಪಕಾರವನ್ನು ನೆನೆಯಬೇಕೆ ಹೊರತು ಪ್ರತಿಫಲವನ್ನು ನಿರೀಕ್ಷಿಸಬಾರದು. ಧನ್ಯವಾದಗಳು.
1: ಧೀರಜ್ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವಾ? ನಾವು ಉಪಕಾರ ಮಾಡಿದವರಿಗೆ ಪುನಃ ಉಪಕಾರ ಮಾಡಬೇಕೇ ವಿನ ಅಪಕಾರವನ್ನ ಮಾಡಬಾರದು, ಅವರಿಗೆ ಕೆಟ್ಟದನ್ನ ಬಯಸಬಾರದು ಎಂಬ ನೀತಿಯನ್ನ ಹೊಂದಿರುವಂತಹ ಕಥೆಯನ್ನ ಧೀರಜ್ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಧೀರಜ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಶಿವಮೊಗ್ಗದ PES ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ ಡಿ ಪ್ರಭು ಇವರು ಪುರಂದರ ದಾಸರ ಒಂದು ಕೀರ್ತನೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ, ನಾನು ಪ್ರಾರ್ಥನಾ ಡಿ ಪ್ರಭು. ನಾನು PES ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಪುರಂದರ ದಾಸರ ನರಜನ್ಮ ಬಂದಾಗ ಕೀರ್ತನೆಯನ್ನು ಹಾಡಲಿದ್ದೇನೆ.

0: ಎಲ್ಲರಿಗೂ ಧನ್ಯವಾದಗಳು.
1: ಪುರಂದರ ದಾಸರ ಒಂದು ಕೀರ್ತನೆಯನ್ನ ಪ್ರಾರ್ಥನಾ ಡಿ ಪ್ರಭು ಅವರು ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಶ್ರೀ ಸ್ಕಂದ ಮಾಧುರ್ಯ ಶಿವಮೊಗ್ಗದ ಸಹ್ಯಾದ್ರಿ ನಗರದಲ್ಲಿರುವಂತಹ ಶ್ರೀ ಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಗರದಲ್ಲಿರುವಂತಹ ಶ್ರೀ ಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನಮ್ಮ ಜೊತೆಗೆ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ದಾತ್ರಿಯವರು ನಮ್ಮ ಜೊತೆಗಿದ್ದಾರೆ. ದಾತ್ರಿಯವರು ಸಂಗೀತ ದಿಗ್ಗಜರಾದಂತಹ ಮುತ್ತುಸ್ವಾಮಿ ದೀಕ್ಷಿತ್ ರವರ ಪರಿಚಯದೊಂದಿಗೆ ಒಂದು ವಯಲಿನ್ ಅನ್ನ ನುಡಿಸ್ತಾರೆ, ಕೇಳೋಣ.
4: ನಮಸ್ಕಾರ, ನಾನು ದಾತ್ರಿ, 9ನೇ ತರಗತಿ ವಿಕಾಸ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ನುಡಿಸುತ್ತಿರುವ ಕೃತಿ ವಾತಾಪಿ ಗಣಪತಿಂ ಭಜೆ. ಇದು ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ. ಮುತ್ತುಸ್ವಾಮಿ ದೀಕ್ಷಿತರ ಹಲವಾರು ಸಮುದಾಯ ಕೃತಿಗಳಲ್ಲಿ ಷೋಡಶ ಗಣಪತಿ ಕೃತಿಗಳಲ್ಲಿ ಇದು ಒಂದಾಗಿದೆ. ಅಂದರೆ 16 ಗಣಪತಿ ಕೃತಿಗಳಲ್ಲಿ ಇದು ಒಂದು. ಇನ್ನು ನಾನು ಮುತ್ತುಸ್ವಾಮಿ ದೀಕ್ಷಿತರ ಬಗ್ಗೆ ಕಿರು ಪರಿಚಯವನ್ನು ಕೊಡುತ್ತೇನೆ. ತಿರುವಾರೂರಿನಲ್ಲಿ ರಾಮಸ್ವಾಮಿ ದೀಕ್ಷಿತರು ಮತ್ತು ಸುಬ್ಬಲಕ್ಷ್ಮಿ ಅಮ್ಮಾಳ್ ಇವರ ಪುತ್ರರಾಗಿ ಕ್ರಿಸ್ತ ಶಕ 1775 ಜನಿಸಿದರು. ಇವರು ಸಂಗೀತ, ವೀಣೆ, ಪಿಟೀಲು, ಜ್ಯೋತಿಷ್ಯ, ಉಪನಿಷತ್, ತರ್ಕ, ಮೀಮಾಂಸಾ, ಸಂಖ್ಯಾಶಾಸ್ತ್ರ, ವೇದ, ಸಂಸ್ಕೃತ ಇನ್ನು ಮುಂತಾದವುಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಹೊಂದಿದ್ದರು. ಪಿಟೀಲನ್ನು ಕರ್ನಾಟಕ ಸಂಗೀತಕ್ಕೆ ಅಳವಡಿಸಿದವರು ಇವರು. ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳೆನಿಸಿ ಕರ್ನಾಟಕ ಸಂಗೀತಕ್ಕೆ ಅಪಾರ ಸೇವೆ ಸಲ್ಲಿಸಿ ಮೆರೆದವರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಒಬ್ಬರು. ಅತ್ಯುತ್ತಮ ಪಾಂಡಿತ್ಯವು ಇವರ ರಚನೆಗಳಲ್ಲಡಗಿದೆ. ಇವರ ಅಂಕಿತ ನಾಮ ಗುರುಗುಹಾ.

0: ಮುತ್ತುಸ್ವಾಮಿ ದೀಕ್ಷಿತ್ ಅವರ ಪರಿಚಯದೊಂದಿಗೆ ವಯಲಿನ್ ನುಡಿಸಿದಂಥ ಧಾತ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ PS ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ ಡಿ ಪ್ರಭು ಇವರು ಪುರಂದರ ದಾಸರ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ, ನಾನು ಪ್ರಾರ್ಥನಾ ಡಿ ಪ್ರಭು. ನಾನು PS ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ದಾಸ ಶ್ರೇಷ್ಠರಾದ ಪುರಂದರ ದಾಸರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳುತ್ತೇನೆ. ದಾಸರೆಂದರೆ ಪುರಂದರ ದಾಸರಯ್ಯ ಎಂಬುದಾಗಿ ಗುರುಗಳಾದ ವ್ಯಾಸರಿಂದಲೇ ಮೆಚ್ಚುಗೆ ಪಡೆದ ದಾಸಶ್ರೇಷ್ಠರು ಇವರು. ಶ್ರೀ ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹರೆಂದು ಕರೆಯಲಾಗಿದೆ. ಇವರು ಕೋಟ್ಯಾಧೀಶರಾಗಿದ್ದು ತಮ್ಮ ಸಂಪತ್ತವೆಲ್ಲನ್ನು ತ್ಯಜಿಸಿ ಭಗವದ್ಭಕ್ತರಾದ ಹಾಡುತ್ತಾ ಮೋಕ್ಷ ಪಡೆದಂತಹ ಮಹನೀಯರು. ಪುರಂದರದಾಸರ ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮಕ್ಕ. ಇವರದು ಚಿನಿವಾರ ವೃತ್ತಿ. ಪುಣೆಯ ಸಮೀಪದ ಪುರಂದರಗಡ ಎಂಬಲ್ಲಿ ಕ್ರಿಸ್ತ ಶಕ 1484 ಪುರಂದರದಾಸರು ಜನಿಸಿದರು. ಅವರಿಗೆ ಶ್ರೀನಿವಾಸ ನಾಯಕವೆಂದು ಹೆಸರಿಟ್ಟರು. ತಿರುಪತಿಯ ಶ್ರೀನಿವಾಸನ ಭಕ್ತರಾದ ಇವರ ತಂದೆ ತಾಯಿಗಳು ಇವರನ್ನು ತಿಮ್ಮಪ್ಪನೆಂದು ಕರೆಯುತ್ತಿದ್ದರು. ಬಾಲ್ಯದಲ್ಲೇ ಸಂಸ್ಕೃತ, ಕನ್ನಡ, ಸಂಗೀತ, ಕಾವ್ಯ, ವ್ಯಾಕರಣ, ಪುರಾಣ, ಉಪನಿಷತ್ತುಗಳಲ್ಲಿ ಪಾರಂಗತರಾದರು. ಅವರಿಗೆ 16 ತುಂಬುತ್ತಲೇ ಸರಸ್ವತಿ ಎಂಬ ಕನ್ಯೆಯೊಡನೆ ವಿವಾಹವಾಯಿತು. ಕೆಲವು ವರ್ಷಗಳ ನಂತರ ತಂದೆಯವರು ಗತಿಸಲು ಶ್ರೀನಿವಾಸ ನಾಯಕರು ಚಿನಿವಾರ ವೃತ್ತಿಯನ್ನು ಮುಂದುವರಿಸಿದರು. ಶ್ರೀಮದ್ ನಾರಾಯಣನ ಸ್ಮರಣೆಯೇ ಅವರ ಜೀವನದ ಉಸಿರಾಯಿತು. ದಾಸರು ಕರ್ನಾಟಕ ಸಂಗೀತಕ್ಕೂ ಕನ್ನಡ ಸಾಹಿತ್ಯಕ್ಕೂ ಸಲ್ಲಿಸಿರುವ ಸೇವೆ ಅಪಾರ. ಸಂಗೀತ ಪಾಠಕ್ರಮವನ್ನು ಕ್ರಮಪಡಿಸಿದರು. ಅಭ್ಯಾಸಕ್ಕೆ ಅಗತ್ಯವೆನಿಸುವ ಸ್ವರಾವಳಿ, ಅಲಂಕಾರ, ಪಿಳ್ಳಾರಿ ಗೀತೆಗಳನ್ನು ರಚಿಸಿದರು. ಮಾಯಮಾಳವ ಗೌಳ ರಾಗವನ್ನು, ಆದಿತಾಳವನ್ನು, ನಂತರ ಸೂಳಾದಿ ಸಪ್ತತಾಳಗಳನ್ನು ಪಠ್ಯಕ್ರಮದ ಮೊದಲ ಪಾಠಗಳಲ್ಲಿ ಅಳವಡಿಸಿದರು. ಕನ್ನಡದಲ್ಲಿ ಕೀರ್ತನೆ, ಉಗಾಭೋಗ, ಸೂಳಾದಿ, ವೃತ್ತನಾಮಗಳೇ ಮೊದಲಾದ ವಿವಿಧ ರೀತಿಯ ರಚನೆಗಳನ್ನು ರಚಿಸಿದರು. ಭಾಗವತ, ಉಪನಿಷತ್ತು, ಮಹಾಭಾರತದ ಸಾರವೇ ಹಾಡುಗಳ ರೂಪದಲ್ಲಿ ಮೂಡಿ ಬಂದವು. ಭಕ್ತಿಯೇ ಸಂಗೀತ ರಚನೆಗಳ ಧ್ಯೇಯವಾಯಿತು. ಹೀಗೆ ಸಂಗೀತ ರಚನೆಗಳ ಮೂಲಕ ಜನಸಾಮಾನ್ಯರಿಗೆ ಗಹನ ತತ್ವಗಳ ಅರಿವನ್ನುಂಟು ಮಾಡಲು ಯತ್ನಿಸಿದರು. ಗುರುಗಳಾದ ವ್ಯಾಸರವರು ಇವರ ರಚನೆಗಳ ಸಂಗ್ರಹವನ್ನು ಪುರಂದರೋಪನಿಷತ್ ಎಂಬುದಾಗಿ ಕರೆದು ಗೌರವಿಸಿದರು. ಧನ್ಯವಾದಗಳು.
0: ಸಂಗೀತ ಪಿತಾಮಹಾರಾದಂತ ಪುರಂದರ ದಾಸರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ಟಂತ ಪ್ರಾರ್ಥನಾ ಡಿ ಪ್ರಭುಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 7ನೇ ತರಗತಿ ಓದ್ತಿರುವಂತ ಸನಾ ಶ್ರೀನಿವಾಸ್ ಇವರು ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ, ನಾನು ಸನಾ ಶ್ರೀನಿವಾಸ. ನಾನು 7ನೇ ತರಗತಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಈಗ ಹಾಡುವ ಕೃತಿ ಮೀನಾಲೋಚನೆ.

0: ಧನ್ಯವಾದಗಳು.
1: ಹಾಡನ್ನ ಪ್ರಸ್ತುತಪಡಿಸಿದಂತ ಸನಾ ಶ್ರೀನಿವಾಸ್ಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಶಿವಮೊಗ್ಗದ ಸಹ್ಯಾದ್ರಿ ನಗರದಲ್ಲಿರುವಂತ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಅರಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಗರದಲ್ಲಿರುವಂತಹ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಶಿವಮೊಗ್ಗದ PES ಪಬ್ಲಿಕ್ ಶಾಲೆಯಲ್ಲಿ ಓದ್ತಾ ಇರುವಂತಹ ಕಾರುಣ್ಯ SV ಇವರು ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರುಣ್ಯ SV. ನಾನು PES ಪಬ್ಲಿಕ್ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಹಾಡುತ್ತಿರುವುದು ಶ್ರೀ ಪುರಂದಾಸರು ರಚಿಸಿರುವಂತಹ ಬಿಳ್ಳಾರಿ ಗೀತೆಗಳಲ್ಲಿ ಮಲಹರಿ ರಾಗ ತಾಳ ರೂಪಕ ತಾಳದಲ್ಲಿ ಲಂಬೋದರ ಲಕುಮಿಕರ

0: ಲಂಬೋದರನನ್ನ ಕುರಿತಾದಂತಹ ಒಂದು ಹಾಡನ್ನ ಪ್ರಸ್ತುತಪಡಿಸಿದಂತ ಕಾರುಣ್ಯ ಎಸ್ವಿ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಪ್ರೇರಣಾ ಅವರು ಒಂದು ಗೀಗಿ ಪದವನ್ನ ಹಾಡ್ತಾರೆ, ಕೇಳೋಣ.
1: ಜನಪದ ಸಂಗೀತ ಶೈಲಿಗಳಲ್ಲಿ ಗೀಗಿ ಪದಗಳು ಸಹ ಒಂದಾಗಿದೆ. ಸಾಧಾರಣವಾಗಿ ಇವು ಭಕ್ತಿಗೀತೆಗಳನ್ನೇ ಹೊಂದಿರುತ್ತವೆ, ಅಂದರೆ ಶಿವನನ್ನು ಕುರಿತಾದ ಜಾತ್ರೆಗಳಿಗೆ ಸಂಬಂಧಪಟ್ಟಂತಹ ಗೀತೆಗಳನ್ನು ಹೊಂದಿರುತ್ತದೆ. ಜಾತ್ರೆಯ ಸೊಗಸನ್ನು ವರ್ಣಿಸುವಂತಹ ಮತ್ತು ದೇವರ ಮಹಿಮೆಯನ್ನು ಹೊಗಳುವಂತಹ ಪದಗಳಾಗಿದೆ. ಈಗ ನಾನು ಹಾಡುತ್ತಿರುವ ಈ ಹಾಡು ಗಣಪತಿಯ ಕುರಿತಾದ ಹಾಡು. ಹಾಡಿನ ನಂತರ ಗಣಪನ ಕುರಿತು ಆಡುವ ಮಾತುಗಳನ್ನು ಶಿವಮಗ ಶರಣರ ಬಂಟನೆ, ನಿನ್ನನ್ನೇ ನಂಬಿ ಬಂದ ನಮ್ಮನ್ನು ಕಾಪಾಡು ಹಾಗೂ ನಮ್ಮ ಕಷ್ಟಗಳನ್ನು ಪರಿಹರಿಸು, ತೆಂಗಿನಕಾಯಿ, ಕಬ್ಬು, ನೆಲಗಡಲೆ, ಬೆಲ್ಲದಚ್ಚುಗಳನ್ನೆಲ್ಲ ನಿನಗೆ ತಂದಿದ್ದೇವೆ, ಎಲ್ಲವನ್ನೂ ಸ್ವೀಕರಿಸು, ನಮ್ಮನ್ನು ಉದ್ಧರಿಸುವಂತೆ ಬೇಡಿಕೊಳ್ಳುವ ಅರ್ಥವಾಗಿರುವ ಪದವಾಗಿದೆ. ಬಂದೇವು.

0: ಹಾಡನ್ನ ಪ್ರಸ್ತುತಪಡಿಸಿದಂತಹ ಪ್ರೇರಣ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಶಿವಮೊಗ್ಗದ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನಲ್ಲಿ ಓದ್ತಾ ಇರುವಂತಹ ಪುಟಾಣಿ ಈಶಾನ್ವಿ ನಮ್ಮ ಜೊತೆಗಿದ್ದಾರೆ. ಈಶಾನ್ವಿ ಏನ್ ಹೇಳ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ.
1: ಈಶಾನ್ವಿ ಹೆಬ್ಬಾರ್, ನಾನು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಅಷ್ಟಾದಶ ಶಕ್ತಿ ಪೀಠ ಸ್ತೋತ್ರಂ. ಲಂಕಾಯಾಂ ಶಂಕರಿ ದೇವಿ ಕಾಮಾಕ್ಷಿ ಕಾಂಚಿಕಾಪುರೇ ಪ್ರದ್ಯುಮ್ನೇ ಶೃಂಖಳಾ ದೇವಿ ಚಾಮುಂಡಿ ಕ್ರಂಚಪಟ್ಟಣೆ ಅಲಂಪುರೇ ಜೋಗುಳಾಂಬ ಶ್ರೀಶೈಲೇ ಭ್ರಮರಾಂಬಿಕಾ ಕೊಲ್ಲಾಪುರೇ ಮಹಾಲಕ್ಷ್ಮಿ ಮಾಹುರ್ಯೇ ಏಕವೀರಿಕಾ ಉಜ್ಜಯಿನ್ಯಾಂ ಮಹಾಕಾಳಿ ಪೀಠಿಕಾಯಂ ಪುರುಹೂತಿಕಾ ಓಡ್

0: ಕಾಲಾಕ್ಷಿ ಕಾಶ್ಮೀರೇಶು ಸರಸ್ವತಿ ಅಷ್ಟಾದಶ ಸುಬೀಟಾನಿ ಯೋಗಿನಾಮಪಿ ದುರ್ಲಭಂ ಸಂಧ್ಯಾಕಾಲೇ ಪಠೇ ನಿತ್ಯಂ ಸರ್ವಶತ್ರು ವಿನಾಶನಂ ಸರ್ವರೋಗಹರಂ ದಿವ್ಯಂ ಸರ್ವಸಂಪತ್ಕರಂ ಶುಭಂ ಇತಿ ಅಷ್ಟಾದಶ ಶಕ್ತಿಪೀಠ ಸ್ತೋತ್ರಂ ಸಂಪೂರ್ಣಂ.
1: ಭಕ್ತಿಯಿಂದ ಶ್ಲೋಕಗಳನ್ನ ಪಠಿಸಿದಂಥ ಈಶಾನ್ವಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
7: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
6: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
7: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
9: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಗರದ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನು ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನು ಆಲಿಸೋಣ. ಈಗ ಶಿವಮೊಗ್ಗದ ಶ್ರೀ ರವಿಶಂಕರ್ ವಿದ್ಯಾಮಂದಿರದಲ್ಲಿ 3ನೇ ತರಗತಿ ಓದ್ತಾ ಇರುವಂತಹ ನವ್ಯ ನಿಧಿ, ಇವರು ಒಂದು ದೇಶಭಕ್ತಿ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
10: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ನವ್ಯ ನಿಧಿ. ನಾನು ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಶಿವಮೊಗ್ಗ. ನಾನು ಹೇಳುತ್ತಿರುವ ಹಾಡು ದೇಶಭಕ್ತಿ ಗೀತೆ. ಹಾಡ್

0: ಧನ್ಯವಾದಗಳು.
1: ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತ ನವ್ಯ ನಿಧಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಪ್ರಿಯದರ್ಶಿನಿ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಮಂದಾರ, ಇವರು ಮೈಸೂರು ವಾಸುದೇವಾಚಾರ್ಯರ ಪರಿಚಯದೊಂದಿಗೆ ಅವರ ರಚನೆಯ ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂದಾರ ಕೇನ್. ನಾನು ಪ್ರಿಯದರ್ಶಿನಿ ಎಂಬ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಮೈಸೂರು ವಾಸುದೇವಾಚಾರ್ಯರ ಜೀವನ ಚರಿತ್ರೆಯನ್ನು ಹಾಗೂ ಅವರ ಕೃತಿಯನ್ನು ಹಾಡುತ್ತಿದ್ದೇನೆ. ಮೈಸೂರು ವಾಸುದೇವಾಚಾರ್ಯರು 1865ನೇ ಮೇ 28ರಂದು ಜನಿಸಿದರು. ತಂದೆ ಪ್ರವಚನ ಮಾಡುವಾಗಲೂ ಮಗನನ್ನೆತ್ತಿಕೊಂಡಾಗಲೂ ಶ್ಲೋಕಗಳನ್ನು ರಾಗವಾಗಿ ಹಾಡುತ್ತಿದ್ದರು. ವಿಧಿವಶಾತ್ ವಾಸುದೇವನಿಗೆ 3 ವರ್ಷವಾಗಿದ್ದಾಗ ತಂದೆಯು ಅಸುನೀಗಿದರು. ತಾಯಿ ಮಕ್ಕಳು ತಾಯಿಯ ತಂದೆ ಗೋಪಾಲಾಚಾರ್ಯರ ಆಶ್ರಯದಲ್ಲಿರಬೇಕಾಯಿತು. ಅರಮನೆಯಿಂದ ತಂದೆಗೆ ಸಲ್ಲುತ್ತಿದ್ದ ಸಂಬಳದ ಆಧಾರದ ಮೇಲೆ ವಾಸುದೇವನಿಗೆ ಸಂಬಳವನ್ನು ಮಂಜೂರು ಮಾಡಿಸಿಕೊಂಡರು. ಈ ಹಣದಿಂದ ಸಂಸಾರವು ಜರುಗುವಂತೆ ಮಾಡಿದರು. ವಾಸುದೇವನಿಗೆ ಸಂಗೀತದಲ್ಲಿ ಆಸಕ್ತಿ ಇದ್ದಾಗಲೂ ಆ ವಿದ್ಯೆಯನ್ನು ಕಲಿಯಲು ಅಜ್ಜನಿಂದ ಪ್ರೋತ್ಸಾಹ ಸಿಗಲಿಲ್ಲ. ಸದ್ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರಿಗೆ ಸಂಗೀತ ವಿದ್ಯಾಭ್ಯಾಸ ಖಂಡಿತ ಸಲ್ಲದು ಎಂಬುದು ಅವರ ವಾದ. ಬಾಲಕನ ಸೋದರ ಮಾವ ಪದ್ಮನಾಭಾಚಾರ್ಯರ ಸಹಾಯದಿಂದ ಸುಬ್ಬರಾಯರಲ್ಲಿ ಸಂಗೀತ ಪಾಠವು ಪ್ರಾರಂಭವಾಗಿ ಸ್ವರಚ್ಯುತಿಗಳ ಹಂತವನ್ನು ತಲುಪಿತು. ಬ್ರೋಚೇವಾ ರೆವರೂರ ಎಂಬ ಕಮಾಚ್ ರಾಗದ ಕೃತಿಯನ್ನು ಆನಂದಿಸಿದವರಿಲ್ಲ. ಪಂಡಿತ ಪಾಮರರಾದಿಯಾಗಿ ಈ ಕೃತಿಯು ಎಲ್ಲರ ಮೆಚ್ಚುಗೆ ಪಡೆದಿದೆ. ವಾದ್ಯಕಾರರಾಗಿ ಅನೇಕ ಜತಿ ಸ್ವರ ವರ್ಣ ಕೃತಿ ತಿಲ್ಲಾನಗಳನ್ನು ವಾಸುದೇವ ಅಂಕಿತದೊಡನೆ ತೆಲುಗು ಸಂಸ್ಕೃತ ಭಾಷೆಗಳಲ್ಲಿ ರಚಿಸಿದರು. ಆಚಾರ್ಯರು ತಾನವನ್ನು ಹಾಡುವುದರಲ್ಲಿ ಎತ್ತಿದ ಕೈ, ಸೊಗಸಾಗಿ ನೆರವಲ್ ಅಂದರೆ ಸಾಹಿತ್ಯ ವಿನ್ಯಾಸವನ್ನು ಮಾಡುತ್ತಿದ್ದರು. ಅನೇಕ ಶಿಷ್ಯರಿಗೆ ಸಂಗೀತ ವಿದ್ಯಾದಾನವನ್ನು ಮಾಡಿದ್ದರು. ಶ್ರೀಮನ್ ಮಹಾರಾಜರು ಇವರ ಶಿಷ್ಯರಾಗಿದ್ದರು. ಇವರ ಶಿಷ್ಯರಲ್ಲಿ ಮುಖ್ಯರಾದವರು ವಿದ್ವಾನ್ ಚೆನ್ನಕೇಶವಯ್ಯ, ಪ್ರೊಫೆಸರ್ ಡಿ ಪಶುಪತಿ, ವೀಣೆ ಲಕ್ಷ್ಮೀನಾರಾಯಣನಪ್ಪನವರು, ವೀಣೆ ಶಿವರಾಮಯ್ಯನವರು, ಎಸ್ ಕೃಷ್ಣ ಅಯ್ಯಂಗಾರ್ ಮುಂತಾದವರು. 97 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ 1961 ಮೇ 17ರಂದು ರಾತ್ರಿ 8:75 ಇವರು ದೈವಾಧೀನರಾದರು. ಆಚಾರ್ಯರು ತಮ್ಮ ಕೃತಿಗಳಿಂದ ಅಮರರಾಗಿದ್ದಾರೆ.

ನಿಧ ಪ ಮ ನಿ ದ ಪ ಮ ಗ ಮ ಪ ದ ಮ ಗ ರಿ ಸ ಸ ಮ ಗ ಮ ಪ ದ ಮ ಪ ದ ನಿ ಸ ಸ ರಿ ನಿ ನಿ ನಿ ಸ ದ ದ ದ ನಿ ಪ ದ ಮ ಪ ದ ನಿ ಸ ನಿ ದ ಪ ಮ ಗ ಮ ನಿ ದ ನಿ ಪ ದ ಮ ಪ ದ ನಿ ಸ ಮ ಗ ನಿ ಸ ರಿ ಸ ನಿ ದ ಪ ಸ ನಿ

0: ಧನ್ಯವಾದಗಳು.
1: ಮೈಸೂರು ವಾಸುದೇವಾಚಾರ್ಯರ ಪರಿಚಯದೊಂದಿಗೆ ಅವರ ಒಂದು ರಚನೆಯ ಹಾಡನ್ನ ಪ್ರಸ್ತುತಪಡಿಸಿದಂತ ಮಂದಾರ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ನಮ್ಮ ಶಾಲಾ ಪ್ರತಿಭಾಂಗಣ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಗರದಲ್ಲಿರುವಂತಹ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಮಾನಸ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದ್ತಾ ಇರುವಂತಹ ಸುದೀಕ್ಷಾ ನಮ್ ಜೊತೆಗಿದ್ದಾರೆ. ಸುದೀಕ್ಷಾ ಅವರು ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
5: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸುದೀಕ್ಷಾ. ನಾನು ಮಾನಸ ಇಂಟರ್ನ್ಯಾಷನಲ್ ICSE ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಒಂದು ಮುತ್ತಿನ ಕಥೆಯನ್ನು ಹೇಳುತ್ತಿದ್ದೇನೆ. ಒಂದು ದೊಡ್ಡ ನಗರ. ಆ ನಗರದಲ್ಲಿ ಒಬ್ಬ ರಾಜ. ಆ ರಾಜನ ಅರಮನೆಯ ಮುಂಭಾಗದಲ್ಲಿ ಒಂದು ಉದ್ಯಾನವನ. ಆ ಉದ್ಯಾನವನದಲ್ಲಿ ಒಂದು ಮರ. ಆ ಮರದಲ್ಲಿ ಒಂದು ಗಿಳಿ ವಾಸ ಮಾಡುತ್ತಿರುತ್ತದೆ. ಆ ಗಿಳಿ ಎಲ್ಲೇ ಆಹಾರ ಹುಡ್ಕೊ ಬರಕ್ಕೆ ಹೋದ್ರೂ ವಾಪಸ್ ಅದೇ ಮರಕ್ಕೆ ಬಂದು ಸೇರ್ತಾ ಇತ್ತು. ಒಂದು ದಿನ ಏನಾಗತ್ತೆ ಅಪ್ಪ ಅಂದರೆ, ಅದು ಆಹಾರ ಹುಡ್ಕೊ ಬರಕ್ಕೆ ಹೋಗಿರುತ್ತಲ್ವಾ, ಆವಾಗ ಅಲ್ಲೊಂದು ಮುಚ್ಚಿಗತ್ತೆ. ಅದು ನೋಡಿಬಿಟ್ಟು ತುಂಬ ಖುಷಿಯಾಗತ್ತೆ ಗಿಳಿಗೆ. ಆದ್ಮೇಲೆ ಏನ್ ಮಾಡುತ್ತೆ ಗಿಳಿ, ಅದ್ರ ಬಾಯಿಯಲ್ಲಿ ತಗೊಬಂದು ವಾಪಸ್ ಅದೇ ಮರಕ್ಕೆ ಬಂದು ಕುತ್ಕೊಂಡ್ಬಿಟ್ಟು ಕೂಗುತ್ತೆ, ನಂಗೆ ಮುಚ್ಚಿ ಸಿಕ್ಕಿದೆ, ನಂಗೆ ಮುಚ್ಚಿ ಸಿಕ್ಕಿದೆ ಅಂತ ಕೂಗುತ್ತೆ. ರಾಜಂಗೆ ಇದು ಗಿಳಿ ಈ ತರ ಕೂಗ್ತಾ ಇದೆ ಅಂತ ಹೇಳಿಬಿಟ್ಟು ಅವನ ಸೇವಕಂಗೆ ಹೇಳ್ತಾನೆ, ಆ ಮುತ್ತುನ ತಗೊಂಬ. ಸೇವಕ ಆ ಮುತ್ತುನ ತಗೊಂಬರ್ತಾನೆ. ಮತ್ತೆ ಗಿಳಿ ಕೂಗುತ್ತೆ, ಅಯ್ಯೋ ರಾಜನ ಮುತ್ತಗೊಂಡ, ಅಯ್ಯೋ ನನ್ನ ರಾಜ ಮುತ್ತಗೊಂಡ ಅಂತ. ಮತ್ತೆ ರಾಜ ಅವನ ಸೇವಕಂಗೆ ಹೇಳ್ತಾನೆ, ಆ ಮುತ್ತಿನ ವಾಪಸ್ ಅಲ್ಲೇ ತಗೊಂಡೋಗಿ ಇಡು ಅಂತ. ಸೇವಕ ಮತ್ತೆ ವಾಪಸ್ ಅಲ್ಲೇ ತಗೊಂಡೋಗಿ ಇಡ್ತಾನೆ. ಮತ್ತೆ ಕೂಗತ್ತೆ ಗಿಳಿ, ಅಯ್ಯೋ ರಾಜ ಮತ್ತೆ ನನ್ನ ಮುತ್ತನ್ ಕೊಟ್ಟ ವಾಪಸ್ ನಂಗೆ ಅಂತ ಕೂಗತ್ತೆ. ಹಿಂಗೆ ಆಗ್ತಾ ಆಗ್ತಾ ಇರುತ್ತೆ. ರಾಜ ಯೋಚನೆ ಮಾಡ್ತಾನೆ, ಇದೊಂದು ಸಣ್ಣ ಮುತ್ತಿಗೆ ನಾನು ಯಾಕೆ ನನ್ನ ಸಮಯನೆಲ್ಲ ವ್ಯರ್ಥ ಮಾಡ್ಕೊಬೇಕು, ಅಂತ ಎರಡು ಯೋಚನೆ ಮಾಡ್ತಾನೆ. ಆಮೇಲೆ ಮತ್ತೆ ಆ ಸೇವಕನಿಗೆ ಹೇಳ್ತಾನೆ, ಆ ಮುತ್ತನ್ನ ತಗೊಂಡೋಗಿ ಇಡು ಅಂತ. ಆ ಸೇವಕ ಮತ್ತು ಮುತ್ತನ್ನ ತಗೊಂಡೋಗಿ ಇಡ್ತಾನೆ. ಆ ಮತ್ತೆ ಯೋಚನೆ ಮಾಡಿ, ಈ ಗಿಳಿ ಎಷ್ಟಾದ್ರು ಕೂತ್ಕೊಂಡಿ, ನನ್ನ ಸಮಯನ ನಾನೇ ಯಾಕೆ ವ್ಯರ್ಥ ಮಾಡ್ಕೋಬೇಕು ಅಂತ ಗಿಳಿ ಮತ್ತೆ ಕೂಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೂಗಿ ಕೂಗಿ ಕೂಗಿ ಒಂದೆರಡು ಮೂರು ದಿವಸ ಕೂಗುತ್ತೆ. ಕೂಗಿ ಮತ್ತೆ ಸಾಕಾಗತ್ತೆ, ಅದಕ್ಕೂ ಸುಸ್ತಾಗತ್ತೆ, ಅದು ನಿಲ್ಲಿಸ್ಬಿಡುತ್ತೆ ಕೂಗೋದನ್ನ. ರಾಜಂಗೂ ಖುಷಿಯಾಗತ್ತೆ, ಈ ಅಪ್ಪ ಸದ್ಯ ಈ ಗಿಳಿ ಕೂಗೋದನ್ನು ನಿಲ್ಲಿಸ್ತು ಅಂತ ಹೇಳಿಬಿಟ್ಟು ಖುಷಿಯಾಗಿ ಆರಾಮಾಗಿ ಹೋಗಿರ್ತಾನೆ. ಗಿಳಿನೂ ಅಷ್ಟೆ, ಕೂಗಿ ಕೂಗಿ ಸಾಕಾಗಿರುತ್ತೆ, ಅದು ಸುಮ್ಮನಾಗತ್ತೆ. ಈ ಕಥೆಯ ನೀತಿ ಏನಂದರೆ, ಅಲ್ಪರ ಸಂಘ ಅಭಿಮಾನ ಭಂಗ ಎಂಬ ಸಂದೇಶವನ್ನು ತಿಳಿಸುತ್ತದೆ. ಧನ್ಯವಾದಗಳು.
1: ಸುದೀಕ್ಷಾ ಹೇಳಿದಂತ ಕಥೆಯನ್ನ ಕೇಳಿದ್ವಿ ಅಲ್ವಾ. ನಾವು ನಮ್ಮ ಸಮಯವನ್ನ ಸುಮ್ಮನೆ ವ್ಯರ್ಥ ಮಾಡಬಾರ್ದು ಎಂಬ ನೀತಿಯನ್ನ ಹೊಂದಿರುವಂತಹ ಒಂದು ಕಥೆಯನ್ನ ಸುದೀಕ್ಷಾ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಸುದೀಕ್ಷೆಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ನಮ್ಮ ಜೊತೆಗೆ PM ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ 3ನೇ ತರಗತಿ ಓದ್ತಾ ಇರುವಂತಹ ಧ್ರುವ ಕಲ್ಕೇರಿ ನಮ್ಮ ಜೊತೆಗಿದ್ದಾರೆ. ಇವರೊಂದು ದೇಶಭಕ್ತಿ ಗೀತೆಯನ್ನ ಹಾಡ್ತಾರಂತೆ. ಯಾವ ದೇಶಭಕ್ತಿ ಗೀತೆ ಹಾಡ್ತಾರೆ ಅಂತ ಕೇಳೋಣ ಬನ್ನಿ.
6: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಧ್ರುವ ಕಲ್ಕೇರಿ. ನಾನು
0: PM ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ಒಂದು ಭಕ್ತಿ ಗೀತೆ ಹಾಡುತ್ತಿದ್ದೇನೆ. ಎಲ್ಲ

ಕಲೆಯಲ್ಲಿರುವನು ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನು ಅಲ್ಲಿ ಹನುಮನು.

ಕರಿಯ ಬರುವನು ಭಕ್ತಿನೊಬ್ಬನೆ ಅವನ ಗೆಲುವನು ಎಂದೆಂದು ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನು ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ಸ್ಮರಣೆ ಮಾತ್ರದಿ ಮನದಿ ಬೆರೆವ.

ಕೇವನ ಕಾಮ ಕ್ರೋಧ ಕ್ಷಣದಲ್ಲಿ ದಯಿಸಿ ಬಿಡುವನು, ಶಾಂತಿ ಕೊಡುವನು, ನೆಮ್ಮದಿಯ ತರುವನು, ಶಾಂತಿ ಕೊಡುವನು, ನೆಮ್ಮದಿಯ ತರುವನು, ಮನಸ್ಸಿಗೆ ಮಾದಾನಂದ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ.

0: ಧನ್ಯವಾದಗಳು.
1: ಹನುಮನನ್ನ ಕುರಿತಾದಂತಹ ಒಂದು ದೇಶಭಕ್ತಿ ಗೀತೆಯನ್ನ ಹಾಡಿದಂತಹ ಧ್ರುವ ಕಲ್ಕೇರಿಗೆ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಗರದಲ್ಲಿರುವಂತಹ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಮಕ್ಕಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಮಕ್ಕಳಿಗೂ ಹಾಗೆ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತ ಶ್ರೀಸ್ಕಂದ ಮಾಧುರ್ಯ ಸಂಗೀತ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಅನಸೂಯ ಶಾಸ್ತ್ರಿ ಅವರಿಗೆ ಹಾಗೆ ಎಲ್ಲ ಪೋಷಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತಾ ಕೇಳುತ್ತಾ ಕಲಿಯಿರಿ.
3: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
4: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
3: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
4: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇಯ್, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ.

0: ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ. ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
0: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
8: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ನೀವೀಗ ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ. ಸೊ ನೀವೆಲ್ಲರೂ ಹಾಡು ಹೇಳಬೇಕು, ಆ ಹಾಡನ್ನು ನಾನು ಕೇಳಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಮಧುರ ಗಾನ ಕಾರ್ಯಕ್ರಮದಲ್ಲಿ ನಿಮಗೆ ಇವತ್ತು ವಿಶೇಷವಾದ ಟಾಪಿಕ್ ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಟಾಪಿಕ್ ಏನಂತ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಇವತ್ತು ಭಾನುವಾರ. ಸೊ ಜೂನ್ ತಿಂಗಳ 28th ಭಾನುವಾರ, ಸಮಯ ಕೂಡ 10:00 ಆಗಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದಿಲ್ಲ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕೆಲವರು ಇವತ್ತು ಯಾರೆಲ್ಲ ಜನ್ಮದಿನವನ್ನು ಆಚರಿಸ್ಕೊಳ್ತಾ ಇದ್ರೋ ಎಲ್ರಿಗೂ ಮೊದಲನೇದಾಗಿ ಮ್ಯಾನಿ ಮನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಾಗೆಯೇ ಯಾರೆಲ್ಲ ಆನಿವರ್ಸರಿನ ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹಾಗೆಯೇ ಜೊತೆಗೆ ಇವತ್ತು ಯಾರೆಲ್ಲ ಶುಭ ಕಾರ್ಯ ಮಾಡ್ತಿದ್ರು ಅವರೆಲ್ರಿಗೂ ಶುಭವಾಗಲಿ ಅಂತ ಮನಸಾರೆ ಆಶಿಸ್ತಾ ಇವತ್ತಿನ ಮಧುರ ಗಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕೇಳುಗರೆ, ಇವತ್ತಿನ ನಮ್ಮ ಮಧುರ ಗಾನ ಕಾರ್ಯಕ್ರಮದಲ್ಲಿ ಒಂದು ಡುಯೆಟ್ ಸಾಂಗ್ಗಳನ್ನ ಕೇಳೋಣ, ಪ್ರೇಮ ಗೀತೆಗಳನ್ನ ಕೇಳೋಣ ಅಂತ. ಸೊ ಎಲ್ಲರೂ ಕೂಡ ಇವತ್ತು ಡುಯೆಟ್ ಸಾಂಗ್ ಹ್ಯಾಪಿ ಸಾಂಗ್ನೆ ಹಾಡಬೇಕು, ಯಾರು ಕೂಡ ಪ್ಯಾಥೋ ಸಾಂಗ್ನ ಹಾಡೋ ಹಾಗಿಲ್ಲ, ಓಕೆನಾ? ಸೊ ನಿಮ್ಮ ಸಾಂಗ್ ಆಗಿ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಹಾಗಿದ್ರೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686-09-6279, ಸಂಖ್ಯೆ ಮತ್ತೊಮ್ಮೆ 9686-09-6279. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡೋಣ. ಜೊತೆಗೆ ಎರಡೇ ಎರಡು ಕಂಡೀಷನ್ ಇದೆ, ಏನಪ್ಪಾ ಅಂದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಓಕೆನಾ? ಹಾಗಿದ್ರೆ ಇವತ್ತಿನ ನಮ್ಮ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನ ಮಾಡಿದರೆ ಕೇಳೋಣವಾ? ಓಕೆ, ಎಸ್, ಕಾಲರ್ ರೆಡಿ ಇದಾರೆ. ಹಲೋ
12: ಹಲೋ, ನಮಸ್ತೆ ಮೇಡಮ್.
11: ನಮಸ್ತೆ ಮೇಡಮ್, ಹೇಗಿದ್ದೀರಾ?
12: ಸೂಪರ್ ಆಗಿದ್ದೀನಿ ಮೇಡಮ್.
11: ಸೂಪರ್ ಆಗಿದ್ದೀರಾ? ಆಯ್ತಾ ತಿಂಡಿ?
12: ತಿಂಡಿ ಇಲ್ಲ, ಇನ್ನು ಪೂರಿ ಮೊಟ್ಟೆ ಪಲ್ಯ ಮಾಡಿದ್ವಿ, ಇನ್ನು ತಿನ್ಬೇಕು.
11: ಅರೆ, ಬೆಳಗ್ಗೆ ಸಂಡೆ ಟಿಫನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಪೂರಿ ಮತ್ತೆ ಮೊಟ್ಟೆ ಪಲ್ಯ.
12: ಸಂಡೆ ಸ್ಪೆಷಲ್?
11: ಓಕೆ, ಸಂಡೆ ಸ್ಪೆಷಲ್ ತಿನ್ಬೇಕಿತ್ತು, ಟೈಮ್ ಆಯ್ತಲ್ಲ.
12: ಇನ್ನು ಗಂಡಸ್ರು ಕೊಡ್ತಾ ಇದ್ದೆ.
11: ಆಮೇಲೆ ನಿಮ್ದ? ಆದ್ರೂ ಟಿಫನ್ ಮಾಡೋದ್ ಬಿಟ್ಟು, ಅಂತ ಒಂದು ಸೂಪರ್ ಟಿಫನ್ ಮಾಡೋದ್ನ ಬಿಟ್ಟು ನೀವು ನಮ್ಗೆ ಕರೆ ಮಾಡಿದ್ರಲ್ಲ, ಅದಕ್ಕೆ ಖುಷಿ ಆಗ್ತಾ ಇದೆ
12: ಮೇಡಮ್. ಅದು ಯಾವಾಗಲೂ ಊಟ ಮಾಡ್ಬೋದು, ಇದು ಸಿಕ್ತಾರ ಕಾಲ, ಅದು ಖುಷಿ ಅಲ್ವಾ?
11: ಹೌದಲ್ಲ. ಓಕೆ, ಹಾಗಿದ್ರೆ ಇವತ್ತು ನಮಗಾಗಿ ಯಾವ ಒಂದು ಪ್ರೇಮ ಗೀತೆ ಅಥವಾ ಡುಯೆಟ್ ಸಾಂಗ್ ನ ಹಾಡ್ತಾ ಇದೀರಾ ಮೇಡಮ್?
12: ಇದು ಕಸ್ತೂರಿ ನಿವಾಸ ಚಿತ್ರದ್ದು.
11: ಹಾಡಿ ಹಾಡಿ.

0: ಥ್ಯಾಂಕ್ ಯು ಮೇಡಮ್.
1: ವಾವ್, ಒಂದು ಸೂಪರ್ ಸಾಂಗ್ ನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿರ, ತುಂಬಾ ಖುಷಿ ಆಯ್ತು ನಿಮ್ಮ ಗೀತೆಯನ್ನ ಕೇಳಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಓಕೆ, ಎಸ್, ನಾಗರತ್ನ ಮೇಡಮ್ ಅವರು ಕರೆ ಮಾಡಿದ್ರು, ಒಂದು ಸೊಗಸಾದ ಗೀತೆಯನ್ನು ಕೂಡ ಹಾಡಿದ್ರು ಅಲ್ವಾ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀಯಾರೆ ಕೇಳುವ. ಹಲೋ,
2: ನಮಸ್ತೆ ತಂಗಿಯವರಿಗೆ.
1: ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಚೆನ್ನಾಗಿದ್ದೀರಾ? ತುಂಬಾ ದಿನ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ.
2: ತುಂಬಾ ದಿನ ಆಯ್ತು, ಮೊನ್ನೆ ಮಾತಾಡ್ಸೋ ಲೈನ್ ಸಿಗ್ಲಿಲ್ಲ, ಮಾತಾಡ್ಸ್ಬೇಕು ತುಂಬಾ ಟ್ರೈ ಮಾಡಿದೆ.
1: ಓಕೆ,
2: ಇವತ್ತಂತೂ ಸಿಕ್ಬಿಟ್ರಿ.
1: ಓಕೆ, ಸಿಕ್ಬಿಟ್ರಿ. ತಿಂಡಿ ಪ್ರೇಮಕ್ಕ?
2: ತಿಂಡಿ ದೋಸೆ, ಆಲೂಗಡ್ಡೆ, ಪಲ್ಯ, ಚಟ್ನಿ.
1: ಇದೇ ನಮ್ಮನೆ ತಿಂಡಿ, ನಿಮ್ಮನೆ ತಿಂಡಿ ಒಂದೇ ಇದೆಯಲ್ಲ.
2: ನೀವು ಅಪರೂಪಕ್ಕೆ ಸಿಕ್ಬಿಟ್ರಲ್ಲ, ಅದಕ್ಕೆ ಒಂದೇ ತಿಂಡಿ ಆಗಿದೆ.
1: ಓಕೆ ಓಕೆ, ನಮ್ದು ಇವತ್ತು ದೋಸೆನೆ ತಿಂಡಿ.
2: ಹಾ, ಸೇಮ್
1: ಸೇಮ್ ಸೇಮ್ ಸೇಮ್ ಪಿಂಚ್ ಪಕ್ಕದಲ್ಲಿದ್ದಿದ್ರೆ ಪಿಂಚ್ ಮಾಡ್ತಿದ್ದೆ.
2: ಹೌದು
1: ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು.
1: ಸೊ ಹೇಳಿ, ಯಾವ ಡುಯೆಟ್ ಸಾಂಗ್ ಅನ್ನ ಪ್ರೀತಿಯಿಂದ ಹಾಡ್ತಾ ಇದ್ರ?
2: ನೋಡಿ, ಒಂದ್ ಹಾಡ್ತೀನಿ.
1: ಖಂಡಿತ ಹಾಡಿ.
2: ನಿಜವ

0: ಯರಂಗು ಏನನು ಹೇಳುತ್ತಿದೆ ನಿಜವನ್ನುಡಿಯಲಿ
1: ನನ್ನ ಹಾಡಿ
0: ಪ್ರೀತಿಯ ರಂಗು ಚೆಲ್ಲಿದೆ ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನು ಆಡುತ್ತಿದೆ.

0: ಸೂಪರ್ ಸೂಪರ್, ಒನ್ ಆಫ್ ಮೈ ಫೇವರೇಟ್ ಸಾಂಗ್ ಪ್ರಮುಖಾ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು.
0: ಓಕೆ, ಸೊ ಎಲ್ಲರೂ ಕೂಡ ಒಳ್ಳೊಳ್ಳೆ ಡುಯೆಟ್ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡ್ತಾ ಇದಾರೆ. ನಾನೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಯಾರು ಕೂಡ ರಿಪೀಟ್ ಹಾಡ್ಬೇಡಿ, ಯಾಕಪ್ಪ ಅಂದ್ರೆ ಡುಯೆಟ್ ಸಾಂಗ್ ತುಂಬಾ ಇದೆ ಆಯ್ತಾ. ಎಲ್ಲರೂ ಬೇರೆ ಬೇರೆ ಈ ರೀತಿಯ ಹೊಸ ಹೊಸ ಸಾಂಗ್ಸ್ ಗಳನ್ನ ಹಾಡಿ ಚೆನ್ನಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ಗುಡ್ ಮಾರ್ನಿಂಗ್ ಮೇಡಮ್.
0: ವೆರಿ ಗುಡ್ ಮಾರ್ನಿಂಗ್ ಸರ್.
2: ಮಳೆ ಇತ್ತು ಮೇಡಮ್?
0: ಮಳೆ ಇರ್ಲಿಲ್ಲ ಸರ್. ನಿಮ್ ಕಡೆ
2: ಫುಲ್ ಮಳೆ ಬೆಳಿಗ್ಗೆಯಿಂದ.
0: ಓಹೋ, ಉಡುಪಿಯಲ್ಲಿ ಮಳೆ ಆಗ್ತಾ ಇದೆ ಹಾಗಿದ್ರೆ. ನಮ್ ಕಡೆನು ಸ್ವಲ್ಪ ಆಗಿದೆ,
2: ಚೆನ್ನಾಗಿ
0: ಬೆಳಗ್ ಬೆಳಗ್ಲೆ ಸಿಕ್ಕಾಪಟ್ಟೆ ಬಿಸಿಲು ಬರ್ತಿದೆ ಸರ್ ನಮ್ ಕಡೆ. ಕಳ್ಸಿ ಕಳ್ಸಿ,
2: ಮಧ್ಯಾಹ್ನ ನಂತರ ಟ್ರೈ ಮಾಡೋ.
0: ಮಧ್ಯಾಹ್ನ ನಂತರ? ಓಕೆ, ಥ್ಯಾಂಕ್ ಯು. ಮಳೆಯ ಭರವಸೆಯಲ್ಲಿ ನಾವು ಮಲೆನಾಡಿನ ಮಂದಿ ಕಾಯ್ತಾ ಕುಳಿತುಕೊಂಡಿರ್ತೀವಿ ಸರ್.
2: ಆಯ್ತು ಮೇಡಮ್.
0: ಓಕೆ, ಹಾಗಿದ್ರೆ ಈಗ
2: ಹಾಡಿ
0: ಸರ್.
2: ವಿಶಿಲ್
0: ವಿಶಿಲ್
2: ಮಹಾಲಕ್ಷ್ಮಿ ಅವರಲ್ಲಿ ವಿಶಿಲ್ ಹಾಡಿತ್ತು.
0: ಹಾ, ನಾ ವಿಶಿಲ್ ಇಲ್ಲ.
2: ಗಣೇಶ್ ಅವರದೊಂದು ಫಿಲ್ಮ್ ಮೇಡಮ್.
0: ಹಾಡಿ ಸರ್.
2: ನಿಲ್ಲು ನಿಲ್ಲು
0: ಹಾಡಿಲಿ,
2: ನಿಲ್ಲು ನಿಲ್ಲು ಒಂದೇ ನಿಮಿಷ ಕೊಟ್ಟೇರದಯ ನಿನಗೆ, ಇಲ್ಲ ಇಲ್ಲ ಬೇರೆ ಕೆಲಸ ನಿನ್ನ ಬಿಟ್ಟು ನನಗೆ, ನಿನ್ನಂತ ಸಂಗಾತಿ ಬೇಕಲ್ಲ ಜೊತೆಗೆ, ಇರುವಾಗ ತೋಡಲ್ಲಿ ಚಂದ್ರನೇ ಗಡಿಯಾರ, ನೀವು ಅಂದರೆ ತುಂಬಾನೇ ಉಪಕಾರ. ಧನ್ಯವಾದ.
0: ಏಯ್ ಸೂಪರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
2: ವಿಶಿಲ್ ಹೊಡಿಲಿಲ್ಲ ಮೇಡಮ್,
0: ಚಪ್ಪಾಳೆ ತರ್ತೀನಿ. ಓಕೆನಾ? ನಾವು ಚಪ್ಪಾಳೆ ಹೊಡಿಯೋರು, ವಿಶಿಲ್ ಹೊಡಿಯೋರಲ್ಲ. ಆಯ್ತಾ?
2: ಮಹಾಲಕ್ಷ್ಮಿ ಮೇಡಮ್ ಸಖತ್ ಹೊಡಿ.
0: ಆಯ್ತು, ನೀವು ಮಹಾಲಕ್ಷ್ಮಿ ಮೇಡಮ್ ಇದ್ದಾಗಲೇ ಕಾಲ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ ಹಲೋ. ಓಕೆ, ಮತ್ತೊಂದು ಕರೆ. ಹಲೋ,
3: ನಮಸ್ತೆ ಮೇಡಮ್.
0: ನಮಸ್ತೆ.
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಓಕೆ ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
3: ನಾವು ಸೂಪರ್ ಆಗಿದ್ದೇವೆ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
0: ನಾನು ಸೂಪರ್ ಆಗಿದ್ದೀನಿ ಸರ್.
3: ಹಾ ಮೇಡಮ್.
0: ಆಯ್ತಾ ತಿಂಡಿ?
3: ಹಾ ತಿಂಡಿ ಆಯ್ತು ಮೇಡಮ್. ಇವತ್ತು ಮನೇಲೇನು ಜಾಸ್ತಿ ಏನು ಅಂಟಿಸ್ತಿಲ್ಲ ಮೇಡಮ್, ಹೋಟೆಲ್ ಇವತ್ತು
0: ಹೋಟೆಲ್ ಸಂಡೇ ಸ್ಪೆಷಲ್.
3: ಮೇಡಮ್ ನಮ್ಮ ಅಣ್ಣ ಅವರು ಡೆಲ್ಲಿಯಿಂದ ಬಂದಿದ್ರು.
0: ಓಕೆ,
3: ಹಾಗಾಗಿ ಅವ್ರ ಜೊತೆ ಎಲ್ಲ ಕಾರಲ್ಲಿ ಒಂದ್ ರೌಂಡ್ ಹಾಕೊಂಡ್ ಬರೋಣ ರಿಲೇಶನ್ ಮನೆಗೆ ಅಂತ ಹೇಳಿ ಇಲ್ಲೇ ಹೋಟೆಲ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀನಿ ಮೇಡಮ್.
0: ಸೂಪರ್ ಸೂಪರ್ ಸರ್. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಹಾ ಖಂಡಿತ ಗೊತ್ತಾಯ್ತು ಮೇಡಮ್.
0: ಸೊ ಯಾವ ಡುಯೆಟ್ ಸಾಂಗ್ ನ ಹಾಡ್ತಾ ಇದೀರಾ ಈಗ?
3: ನಾನು ಗೆದ್ದ ಮಗ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಮ್ಮ ಅವ್ರ ಹಾಡಿರೋದೇ ತಗೊಂಡಿದ್ದೀನಿ ಮೇಡಮ್.
0: ಹಾಡಿ ಹಾಡಿ ಸರ್.
3: ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು, ಆಗಿಂದ ಈವರೆಗೆ ಈ ಜೋಡಿ ಸುಖದ ಹಣ್ಣು. ರಾಜ ರಾಜ ರಾಜ, ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು, ಒಲವೆಂಬ ಕಡಲಲ್ಲಿ ಈ ಜಾಡಿ ನಲಿವ ಮೀನು. ರಾಣಿ ರಾಣಿ ರಾಣಿ, ಅಂಧದ ರತಿಯು ಮಾರನ ಸತಿಯು, ಕುಣಿಯಲು ಅರನೆ ಸೋತಂತೆ. ಪ್ರೀತಿಗೆ ಸಂಕೇತ ಈ ನೂತನ ಸಂಗೀತ, ಸಂಜೆಯ ರಂಗು ಹರೆಯದ ಗುಂಗು, ಒಡಲಲ್ಲಿ ತಂದಿದೆ ಆವೇಗ. ಸಂಭ್ರಮ ನೋಡೆಂದು ಸಂಗಮ ಬೇಕೆಂದು, ಮೈಗೆ ಮೈ ಸೋಕುವಾಗ ಏನು ಹಸೆ ನನ್ನಲ್ಲಿ, ಬ್ರಹ್ಮಾಂದೆ ಬರೆದು ಬಿಟ್ಟ ಹೀಗೆ ಎಂದು ಬಳಲಿ. ಜೊತೆಗಾರ ಬಳಿಬಾರ ನಿನಗಾಗಿ ಕಾದೆ ನಾನು, ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು, ಒಲವೆಂಬ ಕಡಲಲ್ಲಿ ಈ ಜಾಡಿ ನಲಿವ ಮೀನು.
0: ಸೂಪರ್ ಸೂಪರ್ ಸರ್, ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ.
3: ತುಂಬಾ ಅದ್ಭುತವಾದ ಸಾಹಿತ್ಯ ಆರ್ಯನ್ ಜಯಗೋಪಾಲ್ ಅವರು.
0: ನಿಜ ನಿಜ ಸರ್, ಅಷ್ಟೇ ಚೆನ್ನಾಗಿ ಹಾಡೋಕೆ ಪ್ರಯತ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಎಸ್, ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡಿದ ಕೇಳುವ? ಹಲೋ ಹಲೋ
4: ಅರ್ಪಿತಾ, ಗುಡ್ ಮಾರ್ನಿಂಗ್.
0: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
4: ತುಂಬಾ ಚೆನ್ನಾಗಿದ್ದೀನಿ ನಾನು.
0: ತುಂಬಾ ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಮೇಡಮ್.
1: ನೀವ್ ಯಾವಾಗ್ಲೂ ಸೂಪರ್ ಅಂತ ಗೊತ್ತು ನನಗೆ
0: ಅಲ್ವಾ?
1: ಟಿಫಿನ್ ದೋಸೆ ಅಷ್ಟು ಇರುತ್ತೆ ನೋಡಿ.
0: ಹೌದ್ ಹೌದು.
1: ಟಿಫಿನ್ ತಟ್ಟೆ ಇಡ್ಲಿ ಚಟ್ನಿ.
0: ತಟ್ಟೆ ಇಡ್ಲಿ ಚಟ್ನಿ? ಎಷ್ಟ್ ತಟ್ಟೆ ಇಡ್ಲಿ ತಿಂದ್ರಿ?
1: ಒಂದು
0: ಸಾಕಾಯ್ತಾ?
1: ಸಾಕು ನಮ್ಗೆ.
0: ಓಕೆ, ಮಿತವಾದಂತ ಆಹಾರ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ.
1: ಹಿತವಾದ ಆರೋಗ್ಯ.
0: ಹಿತವಾದ ಆರೋಗ್ಯ, ಸೂಪರ್. ಸೊ ನಮಗಾಗಿ ಇವತ್ತು ಯಾವ ಡ್ಯೂಯಿಟ್ ಸಾಂಗ್ ನ ಹಾಡ್ತಾ ಇದ್ರ ಮ್ಯಾಮ್?
1: ನಮಗಾಗಿ ಇದು ಮೋಸ್ಟ್ಲಿ ಯಾರ್ದು ಇದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಇರಬಹುದು ಅನ್ಕೊಂತೀನಿ.
0: ಓಕೆ, ಹಾಡ್ ಹೇಳಿ ಯಾವ ಫಿಲಂ ಅಂತ ನಾ ಹೇಳ್ತೀನಿ.

0: ಹರ್ಷಿತ.
1: ಓಕೆ, ಯೆಸ್, ಒಂದು ಹೊಸ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾದು. ಹಾಗೆ ಜೋಡಿಗಳು ರಿಯಲ್ ಲೈಫ್ ಅಲ್ಲಿ ಕೂಡ ಮೋಡಿಯನ್ನ ಮಾಡಿದ್ದಾರೆ ಜೋಡಿಯಾಗಿ, ಅಲ್ವಾ?
0: ಖಂಡಿತ, ಹೌದು
1: ಹೌದು,
0: ಇವ್ರ ಜೋಡಿ ಈಗ್ಲೂ ಬಂದ್ರೆ ಖಂಡಿತ ಸೂಪರ್ ಡೂಪರ್ ಫಿಲಂ ಕೊಡ್ಬೋದು ಒಟ್ಟಿಗೆ.
1: ನಿಜ ನಿಜ, ಆದ್ರೆ ಅವ್ರ ಫ್ಯಾಮಿಲಿ ಸ್ವಲ್ಪ ಬಿಸಿ ಆಗಿದಾರೆ ಅಷ್ಟೇ.
0: ಹೌದೌದು, ಮಕ್ಕಳ ಮೇಲೆ ಫುಲ್ ಕಾನ್ಸಂಟ್ರೇಟ್.
1: ಯೆಸ್, ಕುಸುಮಮ್ಮ ಒಂದು ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಅರ್ಪಿತಾ.
1: ಯೆಸ್, ಓಕೆ, ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ? ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್,
2: ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್.
1: ಆಯ್ತಾ ಟಿಫನ್?
2: ಆಯ್ತಾ ಮೇಡಮ್.
1: ನಂದಿವತ್ತು ದೋಸೆ ತಿನ್ಕೊಂಡ್ ಬಂದೆ, ನಿಮ್ದೇನ್ ಟಿಫನ್?
2: ಹೌದಾ, ನಮ್ದು ಇವತ್ ದೋಸೆ ತಗೊಂಡ್ ಬರ್ಬೇಕು ನಿಮ್ಮನೆಯಿಂದ ಅಂತ ಅನ್ಕೊಂಡಿದ್ದೆ, ತಾಳಿಪೆಟ್ಟು ಮಾಡೋಣ ಅಂತ.
1: ಆಮೇಲೆ ತಾಳಿಪಟ್ಟು ಶಿಫ್ಟ್ ಆಗೋದ್ರ ತಾಳಿಪಟ್ಟಿಗೆ? ಓಕೆ, ಸೊ ಉಮಾ ಮ್ಯಾಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ಯುಯೆಟ್ ಸಾಂಗ್ಸ್ ಗಳನ್ನ ಹಾಡ್ತಾ ಇದ್ದೆ.
2: ರಾಜ್ಕುಮಾರಿಂದ ತಗೊಂಡಿದ್ದೀನಿ.
1: ಸೂಪರ್, ಹಾಡಿ ಮ್ಯಾಮ್.

0: ಧನ್ಯವಾದ ಮೇಡಮ್.
1: ಮರೆಯಲಾರೆ ಸೂಪರ್ ಸಾಂಗ್.
0: ನಿನ್ನ
1: ಒಂದು ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡೆ ಮೇಡಮ್.
0: ಥ್ಯಾಂಕ್ ಯು ಮೇಡಮ್,
1: ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು.
1: ಎಸ್ ಉಮಾ ಮ್ಯಾಮ್ ಕರೆ ಮಾಡಿ ಒಳ್ಳೆ ಗೀತೆಯನ್ನ ಹಾಡಿದ್ರು ಅಲ್ವಾ. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರ ಕೇಳುವ? ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್.
2: ನಾಷ್ಟ ಆಯ್ತ್ರಿ?
1: ನಾಷ್ಟ ಆಯ್ತ್ರಿ? ನಿಮ್ದು?
2: ನಮ್ದು ಕೂಡ ಆಯ್ತ್ರಿ.
1: ಏನ್ರಿ ಇವತ್ತು ನಾಷ್ಟ?
2: ನಾವು ಅವಲಕ್ಕಿ ಅಂತ ಕರಿತೀವ್ರಿ. ನೀವೇನಂತ?
1: ನಾವು ಅವಲಕ್ಕಿ ಅಂತಾನೆ ಕರಿತೀವ್ರಿ.
2: ಓಕೆ ಮೇಡಮ್.
1: ಅವಲಕ್ಕಿ ವಿಜಯಪುರ ಹೇಗಿದೆ?
2: ಹಾ ಮೇಡಮ್, ಮೊನ್ನೆ ಮಳೆ ಬಂದಿತ್ತು, ನಿನ್ನೆ ಇಲ್ಲ, ಇವತ್ತು ಇಲ್ಲ.
1: ಓಕೆ.
2: ಒಂದ್ ಸ್ವಲ್ಪ ತಂಪಾಗ್ಯದ, ಆದ್ರೂ ಮಳೆ ಬೇಕು ನಮಗ.
1: ಮಳಿ ಬೇಕು, ಮಳಿ ಬರಂಗಿಲ್ಲ.
2: ಮಳಿ ಬರ ಅಂದ್ರೆ ಈಗ ಮುಂಗಾರು ಬಿತ್ತಣ ಚಾಲೋ ಮೇಡಮ್, ಮಳಿ ಬಂದ್ರೆ ಬಿತ್ತಬೇಕಲ್ಲ.
1: ಹೌದ್ ಹೌದು ಮೇಡಮ್.
2: ಹಾಗಾಗಿ ರೈತರೆಲ್ಲ ಮಳಿದಾಗಿ ಕಾಯ್ಲಾಕತ್ಯಾರು.
1: ಖಂಡಿತ ಖಂಡಿತ.
2: ಇನ್ನೊಂದು ಮಳೆ ಆದ್ರ ಬಿತ್ತಾರು.
1: ನಿಜ ನಿಜ. ಸೊ ನಮ್ಮ ರೈತರಿಗಾಗಿ ಆದ್ರೂ ಮಳೆ ಬರ್ಲೇಬೇಕಾಗಿದೆ. ಮಳೆ ಬಂದ್ರೆ ಬೆಳೆ, ಇಲ್ಲ ಅಂದ್ರೆ ಇಲ್ಲ.
2: ಇಲ್ಲ ಎಂದ್ರೆ ಇಲ್ಲ.
1: ಸೊ ಸೌಮ್ಯ ಮ್ಯಾಮ್, ಈಗ ಯಾವ ಗೀತೆಯನ್ನ ಹಾಡ್ತಿದ್ದೀರಾ
2: ಮೇಡಮ್? ನಾನು

0: பாடி மருத்துவ தலை ரிக்ஸோ.
1: ಹೌದು ಮೇಡಮ್, ಮಧ್ಯದಲ್ಲಿ ಕಟ್ ಆಗ್ತಿರ್ತೈತಿ.
0: ಇರ್ಲಿ, ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳ್ರಿ.
1: ಓಕೆ ಮೇಡಮ್, ನಮಸ್ತೆ ರೀ.
0: ನಮಸ್ತೆ. ಓಕೆ, ಸೌಮ್ಯ ಅವರು ವಿಜಯಪುರಿಂದ ಕರೆ ಮಾಡಿದ್ರು. ಒಳ್ಳೆಯ ಗೀತೆಯನ್ನು ಆಯ್ಕೆ ಮಾಡಿಕೊಂಡ್ರು, ಅದರ ಲಿರಿಕ್ಸ್ ಮರ್ತೋಯ್ತು, ಪರವಾಗಿಲ್ಲ. ಹಾಗಿದ್ರೆ ಕೇಳುಗರೆ, ಈ ಮಧುರ ಗಾನ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಈ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಸೊ ಲೆಟ್ಸ್ ಟೇಕ್ ಎ ಬ್ರೇಕ್. ನೀವು ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ಸೂಪರ್ ಆಗಿರುವಂತ ಸಾಂಗ್ ಅನ್ನ ಕೇಳ್ಕೊ ಬಂದ್ರಿ ಅಲ್ವಾ? ಹೌದು, ಗೀತಾ ಸಿನಿಮಾದ ಈ ಒಂದು ಹಾಡನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಎಸ್ ಜಾನ್ಕಿ ಅವರು ಅಷ್ಟು ಅದ್ಭುತವಾಗಿ ಹಾಡಿದ್ದಾರೆ. ಹಾಗೆ ಈ ಒಂದು ಹಾಡಿಗೆ ಇಳಿಯರಾಜ್ ಅವರ ಸಂಗೀತ ಇರುವಾಗ ಸಾಂಗ್ ಸೂಪರ್ ಆಗಿ ಇರುತ್ತಲ್ವಾ? ಇದು ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್. ಡುಯೆಟ್ ಸಾಂಗ್ ಅಂತ ನೆನಪಿ ಬಂದ ತಕ್ಷಣ ನನಗೆ ಮೊದಲು ಕಾಡಿದಂತ ಹಾಡು ಅಂದ್ರೆ ಬಹುಶಃ ಇದೇ ಅಂತಾನೆ ಹೇಳ್ಬೋದು. ಹಾಗಿದ್ರೆ ನೀವು ನಿಮ್ಮ ನೆಚ್ಚಿನ ಡುಯೆಟ್ ಸಾಂಗ್ ನ ನನ್ನೊಟ್ಟಿಗೆ ಹಾಡಬಹುದು. ಹಾಗೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9660926279. ಸಂಖ್ಯೆ ಮತ್ತೊಮ್ಮೆ 9686096279. ಸೊ ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ
1: ಹಲೋ, ಗುಡ್ ಮಾರ್ನಿಂಗ್.
0: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್. ನಮ್ದು ದೋಸೆ
1: ನಮ್ದು
0: ಟಿಫಿನ್ ಆಯ್ತು, ದೋಸೆ ಆಯ್ತು. ಆದ್ರೂ ಕೂಡ ನಮ್ಮನ್ನ ನೆನಪ್ ಮಾಡ್ಕೊಂಡು ಕಾಲ್ ಮಾಡಿದೀರ. ಸೊ ಈಗ ಒಂದು ಡ್ಯುಯೆಟ್ ಸಾಂಗ್ ಹಾಡ್ಬೇಕಲ್ಲ ನೀವು, ಹಾಡಿ ಹಾಡಿ. ಬಾಳು ಬೆಳಗಲೇಬೇಕು ಹೃದಯ, ಓಕೆ ಓಕೆ, ಸೂಪರ್. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಆದ್ರೂ ಕೂಡ ಕರೆ ಮಾಡಿ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ಗೀತಾ ಮೇಡಮ್, ಮೀನಾ ಮೇಡಮ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ಕೇಳುಗರೆ ನೆಕ್ಸ್ಟ್ ಕಾಲರ್ ನಡೀತಾರೆ, ಯಾರು ಕೇಳುವ? ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸರ್.
2: ಮೇಡಮ್
0: ಹೇಗಿದ್ದೀರಾ ಸರ್?
2: ಆರಾಮಿದ್ದೀನಿ ಮೇಡಮ್.
0: ಆರಾಮಿದ್ದೀರಾ? ಸೊ ಬೆಳಗ್ಗೆನೆ ಊಟ ಮಾಡಿದ್ರ ಅಥವಾ ತಿಂಡಿ ತಿಂದ್ರಾ?
2: ಊಟ ಆಯ್ತು ಮೇಡಮ್, ಊಟ ಆಗಿ ಜಮೀನ್ ಕಡೆ ಬಂದಿದ್ದೆ.
0: ಊಟ ಆಗಿ ಜಮೀನ್ ಕಡೆ ಬಂದಿದ್ದೀರಾ? ಮೇಷ್ಟ್ರಿ ಇವತ್ತು ರೈತರಾಗಿದ್ದಾರೆ.
2: ರಿಟೈರ್ಡ್ ಆಯ್ತು ಮೇಡಮ್ ನಮ್ದು, ಏಪ್ರಿಲ್ಗೆ.
0: ಏಪ್ರಿಲ್ಗೆ ರಿಟೈರ್ಡ್ ಆಯ್ತಾ?
2: ಹಾಗಾಗಿ ಈಗ ತೋಟದ ಕಡೆನೆ ಕೆಲಸ.
0: ಓಕೆ, ಇನ್ಮೇಲೆ ಫುಲ್ ಟೈಮ್ ರೈತರು.
2: ಹೌದೌದು ಮೇಡಮ್.
0: ಓಕೆ, ಸೋಮಶೇಖರ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಡ್ಯುಯೆಟ್ ರೌಂಡ್ ತಗೊಂಡಿದ್ದೆ, ಡ್ಯುಯೆಟ್ ಸಾಂಗ್ ಎಲ್ಲ ಹಾಡ್ಬೇಕು. ನೀವು ಯಾವ ಗೀತೆಯನ್ನ ಹಾಡ್ತೀರಾ ಸರ್?
2: ಖಂಡಿತ ಮೇಡಮ್, ನಾನು ಇವತ್ತು ಸಾಗರದ ಆಳದಿಂದ ಒಂದು ಹಾಡನ್ನ ಎತ್ಕೊಂಡು ಬಂದಿದ್ದೀನಿ ಮೇಡಮ್.
0: ಓಹೋ, ಸಾಗರದ ಆಳ
2: ಮೇಡಮ್, ಅದು ತುಂಬಾ ಅಪರೂಪದ ಹಾಡು.
0: ಖಂಡಿತ ಹಾಡಿ ಸರ್. ಹಾಗಿದ್ರೆ
2: ಗುರುಭಕ್ತಿ ಅನ್ನೋ ಒಂದು ಸಿನಿಮಾದ್ದು ಮೇಡಮ್ ಇದು.
0: ಓಕೆ,
2: ಹರ್ಷವರ್ಧನ್ ಮತ್ತೆ ಅನು ಅನ್ನೋ ನಟ ನಟಿಯರು ಅದರಲ್ಲಿ ಅಭಿನಯಿಸಿದ್ದಾರೆ ಈ ಹಾಡಿಗೆ.
0: ಓಕೆ ಹಾಡಿ ಸರ್.
2: ಹಾಡ್ತೀನಿ ಮೇಡಮ್. ಸಾಗರದ ಕನ್ನಿಕೆಯು ಒಲಿದು ಬಂದಳು, ಚೆಲುವ ಚೆಲ್ಲುತ್ತ ಎದುರು ನಿಂತಳು, ಕಣ್ಣೆದುರು ನಿಂತಳು, ಹಗಲಿನ

ಎನ್ನಂದದ ಈ ಕಾವ್ಯಕ್ಕೆ ಇಂದು ನಾ ತಂದೆ ಈ ಅಭಿನಂದನೆ. ಹಗಲಿನಲೇ ಚಂದಿರನು ಧರೆಗೆ

0: ಸಾಗರದ ಕನ್ನಿಕೆಯು ಒಲಿತು ಬಂದಳು ಚೆಲ್ಲುವ ಚೆಲ್ಲುತ್ತ ಎದುರು ನಿಂತಳು ಕಣ್ಣೆದುರು ನಿಂತಳು.
1: ಓಕೆ ನೋಡಿ, ನೀವು ಎಷ್ಟು ವಿಭಿನ್ನವಾದ ಗೀತೆಯನ್ನ ಹಾಡ್ತೀರಾ, ನಾವು ಇದುವರೆಗೂ ಕೇಳೇ ಇರೋಲ್ಲ ಅಂತ ಗೀತೆಗಳನ್ನ ಹಾಡ್ತೀರಾ.
2: ತುಂಬಾ ಅಪರೂಪ ಹಾಡೋ, ನೀವು ಹೋಮ್ ವರ್ಕ್ ಬೆಳಗ್ಗೆ ಬೇಗ ಕೊಟ್ಟಿದ್ರಿಂದ ಸೆಲೆಕ್ಟ್ ಮಾಡ್ಕೊಂಡೆ ಮೇಡಮ್.
1: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್ ತಮಗೂ ಕೂಡ.
1: ಎಸ್, ಸೋಮಶೇಖರ್ ಸರ್ ಕರೆ ಮಾಡಿ ಒಂದು ವಿಭಿನ್ನವಾದ ಗೀತೆಯನ್ನ ಹಾಡಿದ್ರು. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಅರ್ಪಿತಾ,
1: ಹೇಗಿದ್ದೀರಾ ಮೇಡಮ್?
3: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಸೂಪರ್ ಆಗಿದ್ದೀನಿ. ಟಿಫನ್ ಆಯ್ತಾ?
3: ಟಿಫನ್ ಆಗಿಲ್ಲ, ಕಡುಬು ಮೆಂತ್ಯ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿದ್ದೆ, ಇನ್ನೂ ಆಗಿಲ್ಲ.
1: ಓಕೆ, ಮಲೆನಾಡಿನ ಕಡುಬು. ಸೊ ಈಗ ಹೇಳಿ, ಯಾವ ಗೀತೆಯನ್ನ ಹಾಡ್ತೀರಾ? ಡುಯೆಟ್ ಸಾಂಗ್.
3: ಡುಯೆಟ್ ಹಾಡು ಅಂದ್ರೆ ಎಷ್ಟು ಖುಷಿ,
1: ನಿಜ ತುಂಬಾ ಖುಷಿ, ಕೇಳಕ್ಕೂ ಖುಷಿ.
3: ತುಂಬಾ ಹಾಡುಗಳಿದಾವೆ, ತುಂಬಾ ಹಾಡಿದೆ.
1: ಹೌದು, ಹಾಡಿ ಮತ್ತೆ ಒಂದು ಹಾಡನ್ನ.
3: ಹಾಲೆ ಮನೆ ಪಿಕ್ಚರ್ ಇಂದ ಹಾಡ್ತಾ ಇದ್ದೀನಿ.
1: ಹಾಡಿ ಹಾಡಿ.
3: ನಮ್ಮ

ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಂಮೋಹ ಸಂಬಂಧ ಮಿಡಿದೇ ಕಣ್ಣಲ್ಲೇ ಕರೆದು ಹೊಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೇ ಅನುರಾಗ ಹೊಳೆದು

0: ಓಕೆ, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಅರ್ಪಿತಾ.
0: ಎಸ್, ಶಾಂತಾ ಮ್ಯಾಮ್ ಕರೆ ಮಾಡಿದ್ರು, ಒಂದು ಒಳ್ಳೆ ಗೀತೆಯನ್ನ ಹಾಡಿದ್ರು ಅಲ್ವಾ? ಹೌದು, ಈ ಡುಯೆಟ್ ಸಾಂಗ್ಗಳು ಅಂತ ಕೇಳುವಾಗ ಇನ್ನೊಂದು ರೀತಿ ಖುಷಿ ಆಗುತ್ತೆ. ಯಾಕಂದ್ರೆ ಹೀರೋ ಹಾಗೆ ಹೀರೋಯಿನ್ ಇಬ್ರು ಕೂಡ ಅವರ ಮನದಾಳದ ಮಾತನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾ ಇರ್ತಾರೆ. ನಾವು ಎಷ್ಟೋ ಸರಿ ಡುಯೆಟ್ ಸಾಂಗ್ಗಳನ್ನ ಕೇಳುವಾಗ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಗೀತೆಗಳು ಅಂತ ಅನ್ಸುತ್ತೆ. ಸೊ ನಿಮಗೂ ನಿಮ್ಮ ಫೇವ್ರೆಟ್ ಡುಯೆಟ್ ಸಾಂಗ್ ಯಾವುದು ಅದನ್ನ ನೀವು ನಮ್ಮೊಟ್ಟಿಗೆ ಹಾಡಬಹುದು. ನಮ್ಮ ಸಂಖ್ಯೆ 9860960279. ನೆಕ್ಸ್ಟ್ ಕಾಲರ್ ಆಗಿದ್ದಾರೆ, ಯಾರು ಕೇಳುವ? ಹಲೋ.
2: ಹಲೋ, ನಮಸ್ತೆ.
0: ನಮಸ್ತೆ, ಗುಡ್ ಮಾರ್ನಿಂಗ್ ಮ್ಯಾಮ್.
2: ಹಲೋ, ನಮಸ್ತೆ ಅರ್ಪಿತಾ,
0: ಕೇಳಿಸ್ತಾ ಇದೆಯಾ?
2: ಹೂನಪ್ಪ, ಕೇಳಿಸ್ತಾ ಇದೆ.
0: ನಮಸ್ತೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಪ್ಪ, ನೀವು ಚೆನ್ನಾಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ.
2: ಓಕೆ,
0: ತಿಂಡಿ ಆಯ್ತಾ ಮ್ಯಾಮ್?
2: ಹ್ಞೂ ಆಯ್ತಮ್ಮ, ಇಡ್ಲಿ ಚಟ್ನಿ.
0: ಇಡ್ಲಿ ಚಟ್ನಿ, ಓಕೆ. ಇವತ್ತು ಯಾವ ಡುಯೆಟ್ ಸಾಂಗ್ ನ ಹಾಡ್ತಿದ್ದೀರಾ?
2: ಇದು ಬೆಂಕಿಯ ಬಲೆ ಚಿತ್ರದ್ದು.
0: ಓಕೆ, ಹಾಡಿ.
2: ಎಸ್ ಪಿ ಬಾಲಸುಬ್ರಹ್ಮಣ್ಯ, ಎಸ್ ಜಾನಕಿ ಅವ್ರು ಹಾಡಿರೋದು.
0: ಸೂಪರ್, ಹಾಡಿ.
2: ನಿನ್ನ ನಗು

0: ಹೂವಂತೆ ನಿನ್ನ ನುಡಿಯೋ ಹಾಡಂತೆ. ಥ್ಯಾಂಕ್ ಯು.
1: ಎಸ್, ಸೂಪರ್ ಮ್ಯಾಮ್, ಸಕ್ಕತ್ತಾಗಿರೋ ಸಾಂಗ್ ನ ಆಯ್ಕೆ ಮಾಡ್ಕೊಂಡ್ರಿ, ಅಷ್ಟೇ ಚೆನ್ನಾಗಿ ಕೂಡ ಹಾಡಿದ್ರಿ ಅನ್ನಾಗೂ ನಂಗೆ ಇಷ್ಟ ಆಯ್ತು.
0: ಥ್ಯಾಂಕ್ ಯು
1: ಮ್ಯಾಮ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು.
1: ಎಸ್, ಮೀನಾ ಮ್ಯಾಮ್ ಕರೆ ಮಾಡಿದ್ರು. ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡ್ತೀರಿ ಕೇಳಿ ತಿಳ್ಕೊಳ್ಳೋಣ. ಹಲೋ, ನಮಸ್ತೆ ಸರ್.
2: ನಮಸ್ತೆ ಅರ್ಪಿತಾ ಮೇಡಮ್ ಅವರಿಗೆ.
1: ಹೇಗಿದ್ರಾ ಸರ್?
2: ಆರಾಮಿದೀನಿ ಮೇಡಮ್.
1: ಆರಾಮಿದ್ರಾ
2: ಮೇಡಮ್?
1: ತಿಂಡಿ ಆಯ್ತಾ ಸರ್?
2: ಆಯ್ತು ನೋಡ್ರಿ.
1: ಓಕೆ, ಏನ್ ತಿಂಡಿ?
2: ರೊಟ್ಟಿ ಕಾಯಿ ಪಲ್ಯ ರೀ ಮೇಡಮ್.
1: ರೊಟ್ಟಿ ಕಾಯಿ ಪಲ್ಯ,
2: ಹೀರೆಕಾಯಿ ಪಲ್ಯ.
1: ಓಕೆ, ಹೀರೆಕಾಯಿ ಪಲ್ಯ ಸರ್. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಪ್ರೇಮ ಗೀತೆಯನ್ನ ಹಾಡ್ತಾ ಇದ್ದೀರಾ ಸರ್?
2: ಇದು ಗೀತೆ ಬಂದ್ರೆ ಇದು ನೀ ಬರೆದ ಕಾದಂಬರಿ ಅಂದ್ರೆ.
1: ಓಕೆ.
2: ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ. ಈ ಬಂಧನ ಬಹು ಜನ್ಮದ ಕಥೆಯೊಂದು ಮನ ಹೇಳಿದೆ. ಓ, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್.
2: ಓಕೆ ಮೇಡಮ್,
1: ಒಳ್ಳೆ ಗೀತೆನೆ ಸೆಲೆಕ್ಟ್ ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಓಕೆ ಮೇಡಮ್, ಧನ್ಯವಾದಗಳು.
1: ಎಸ್, ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು. ಅವರು ಕೂಡ ನಮ್ಮ ವಿಷ್ಣುವರ್ಧನ್ ಸರ್ದು ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ರು. ಸೊ ಎಲ್ಲ ಹೀರೋಗಳದ್ದು ಸೂಪರ್ ಹಿಟ್ ಡುಯೆಟ್ ಸಾಂಗ್ಸ್ ಕಳೆದಿರಿ. ಒಂದ್ರಗಿಂತ ಒಂದು ಸಾಂಗ್ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ, ಅಷ್ಟು ಸೊಗಸಾದ ಗೀತೆಗಳಿದೆ. ಹಾಗಿದ್ರೆ ನೀವು ನಿಮ್ಮ ಫೇವ್ರೆಟ್ ಡುಯೆಟ್ ಸಾಂಗ್ ಯಾವುದು, ಈಗ ನಿಮಗೆ ನೆನಪಾಗಿದಂತಹ ಸಾಂಗ್ ಯಾವುದು, ಅದನ್ನು ನೀವು ನನ್ನೊಟ್ಟಿಗೆ ಹೇಳಬಹುದು. ಹಾಗೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9660926279. ಈ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ತಿಳಿಸ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ. ಓಕೆ, ಮತ್ತೊಂದು ಕರೆ ಬರ್ತಿದೆ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್.
1: ಯಾರಿದು?
3: ತನುಜಾ ರವಿ, ಬೊಮ್ಮನಕಟ್ಟೆ.
1: ಓಕೆ ತನುಜಾ ಮೇಡಮ್, ಹೇಗಿದ್ದೀರಾ?
3: ಆರಾಮಿದ್ದೀನಿ.
1: ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ. ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ಇಡ್ಲಿ ಚಟ್ನಿ ಮಾಡಿದ್ದೆ.
1: ಏನ್ ಇವತ್ತೆಲ್ಲ ಇಡ್ಲಿ ಚಟ್ನಿ ಕಡುಬು ಅದೇ ಆಗ್ತಿದೆ, ತಿಂಡಿ ದೋಸೆ ಎಲ್ಲ.
3: ಇಡ್ಲಿ ದೋಸೆ ಅಂದ್ರೆ ಚೆನ್ನಾಗಿದ್ದೀತಿ, ಬೇರೆ ತಿನ್ನಕ್ಕೆ ಆಗಲ್ಲ ಮನ್ಸು.
1: ಹೌದೌದು. ಹಾಗಿದ್ರೆ ಈಗ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
3: ಇದು ಗಂಗಾ ಯಮುನಾ ಸಂಗಮ, ರಾಜ್ಕುಮಾರಿಂದ ಹಾಡು.
1: ಹಾಡಿ ಹಾಡಿ.
3: ಮೇಡಮ್
1: ಹಾಡಿ ಬೇಗ.
3: ಬಂದೆ.

0: ఈపదుకు
1: కిరణాలు
0: చేల సేరిదంతే
1: ఈపదుకు ఆహా నా నా నా నా
2: అయితా ఓకే థ్యాంక్ యూ మ్యామ్ కరె ಮಾಡಿದಕ್ಕೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ. ಗಂಗಾ ಯಮುನಾ ಸಂಗಮ ಹಾಡು ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತೀರಿ ಕೇಳುವ? ಹಲೋ ಹಲೋ ಓಕೆ ಕರೆ ಕಟ್ ಆಯ್ತು. ಸೊ ಎಷ್ಟೋ ಜನ ನೆಟ್ವರ್ಕ್ ಇರೋ ಕಡೆ ಕರೆ ಮಾಡ್ತಾರೆ, ಆದರೂ ಅವರಿಗೆ ಕನೆಕ್ಟ್ ಆಗೋದಿಲ್ಲ. ಕೆಲವರು ಕನೆಕ್ಟ್ ಆದರೂ ಕೂಡ ಸರಿಯಾಗಿ ಮಾತಾಡಲ್ಲ. ಈ ರೀತಿ ಆದಾಗ ಕನೆಕ್ಟ್ ಆಗದೆ ಇರುವಂಥ ಕಾಲರ್ಸಿಗೆ ತುಂಬಾ ಬೇಜಾರಾಗುತ್ತೆ. ಸೊ ಅದಕ್ಕೆ ಯಾರಿಗೆ ಕರೆ ಸಿಗುತ್ತೆ ಅಂದರೆ ಅವರು ನೆಟ್ವರ್ಕ್ ಇರುವಂತಹ ಜಾಗದಲ್ಲೇ ಕರೆ ಮಾಡಿ, ಓಕೆನಾ? ಸೊ ಹಾಗಿದ್ರೆ ಈ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ಬರ್ತಾ ಇದೆ, ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಮಾಧುರ ಗಾನ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.14 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಮಧುರ ಗಾನ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಡುವೆಟ್ ಸಾಂಗ್ ಗಳನ್ನ ನೀವು ಹಾಡಬೇಕು. ಹಾಗೆ ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686098279. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಡುಯೆಟ್ ಗೀತೆ ಅಥವಾ ಪ್ರೇಮ ಗೀತೆಗಳನ್ನ ಹಾಡಬಹುದು. ಹಾಗಿದ್ರೆ ನಮ್ಮ ಕಾಲರ್ ಆಡಿದರೆ, ಯಾರು ಕೇಳುವ? ಹಲೋ.
6: ಹಲೋ, ನಮಸ್ತೆ ಅರ್ಪಿತಾ ಮೇಡಮ್.
5: ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್? ಏನೋ ಹೇಳಿದ್ರೆ ಕೇಳಿಸ್ಲಿಲ್ಲ. ಹೌದಾ? ಓಕೆ. ನಮ್ ಕಡೆ ಇವತ್ತು ಬಿಸಿಲಿದೆ ಸರ್. ಹೌದು, ಮಲ್ನಾಡಲ್ಲಿ ಮಳೆ ಬದಲು ಬಿಸಿಲಾಗಿದೆ. ಏನ್ ಮಾಡುದು? ಆಯ್ತು ಆಯ್ತು, ಬೇಡ್ಕೊಳ್ತಾ ಇದೀವಿ ಸರ್. ವರುಣ ದೇವರಿಗೆ ಬೇಡ್ಕೊಳ್ತಾ ಇದೀವಿ, ಬೇಗ ಆಗಮಿಸ್ಲಿ ನಮ್ ಕಡೆ ಅಂತ. ಸರ್, ತಿಂಡಿ ಆಯ್ತಾ? ನಮ್ದು ಆಯ್ತು. ಇವತ್ತು ಯಾವ ಗೀತೆನ ಹಾಡ್ತೀರಾ?
6: ನಮ್ದು ಇಡ್ಲಿ ವಡೆ, ಸಿಂಗಲ್ ಪೂರಿ.
5: ಸಿಂಗಲ್ ಪೂರಿ. ಸೊ ಯಾವ ಡುವೆಟ್ ಸಾಂಗ್ ಹಾಡ್ತೀರಾ ಸರ್? ಈಗ ಹಾಡಿ ಸರ್.
6: ತರಂ ಪಂ ಪಂ, ತರಂ ಪಂ ಪಂ, ಮೀಸೆ ಇದ್ದರೂ ಆಸೆ ಇಲ್ಲವೇ, ಹೀಗೇಕೆ ದೂರಕ್ಕೆ ಓಡೋಡಿ ಹೋಗುವೆ, ಹೀಗೇಕೆ ದೂರಕ್ಕೆ ಓಡೋಡಿ ಹೋಗುವೆ, ತನ್ನ ಬಿಟ್ಟರೆ ಹೇಗೆ ನಿದ್ರೆ ಮಾಡುವೆ. ತರಂ ಪಂ ಪಂ, ತರಂ ಪಂ ಪಂ, ಮೀಸೆ ಇದ್ದರೂ ಆಸೆ ಇಲ್ಲವೇ, ಹನುಮಂತನಂತೆ ನಾ ಬ್ರಹ್ಮಚಾರಿಯು, ನನಗೆ ಕೇಳೇ ನಿನ್ನ ಜೋಡಿಯು. ತರಂ ಪಂ ಪಂ.
5: ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆ ಗೀತೆನ ಹಾಡಿದಕ್ಕಾಗಿ.
6: ಬರ್ಲಿಲ್ಲಲ್ಲ
5: ಅಂದ್ರೆ ಸ್ವಲ್ಪ ವಾಯ್ಸ್ ತುಂಬಾ ನಿಧಾನ ಕೇಳಿಸ್ತು ಹಾಡಿಡುವಾಗ. ಮಾತಾಡುವಾಗ ಓಕೆ, ಹಾಡಿಡುವಾಗ ನಿಧಾನ ಆಗೋಯ್ತು. ಒಳ್ಳೆ ಪ್ರಯತ್ನ ಮಾಡ್ತೀವಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ.
7: ಹಲೋ.
5: ಹಲೋ, ನಮಸ್ಕಾರಗಳು.
7: ನಮಸ್ಕಾರಗಳು.
5: ಹೇಗಿದ್ದೀರಾ ಸರ್?
7: ನಾವು ಚೆನ್ನಾಗಿದ್ದೇವೆ. ಹೇಗಿದ್ದೀರಿ ಅರ್ಪಿತಾ ಮ್ಯಾಮ್?
5: ನೀವೆಲ್ಲ ಚೆನ್ನಾಗಿದ್ಮೇಲೆ ನಾವು ಕೂಡ ಸಖತ್ತಾಗಿ ಸೂಪರ್. ಹೌದು, ಮತ್ತೆ
7: ಕಿಲ್ಲ ಕಿಲ್ಲ ಅಂತ ಹೀಗೆ ನಗ್ತಾ ಇರೋದಿ.
5: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
7: ಆಯ್ತು, ಒಳ್ಳೆ ಟಾಪಿಕ್ ತಂದಿದ್ದೀರಾ ಅಲ್ವಾ?
5: ಹೌದು. ಯಾವ ಡುಯೆಟ್ ಸಾಂಗ್? ಯುಗಳ ಗೀತೆಗಳು. ಯುಗಳ ಗೀತೆ, ಯಾವ ಗೀತೆ ಹಾಡ್ತಿದ್ದೀರಾ?
7: ಇದು ಕೇಳಿಸ್ತಾ ಇಲ್ಲ ಅಲ್ಲಿ ಕ್ಲಿಯರ್ ಆಗಿ.
5: ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ.
7: ಆಯ್ತು, ಇಲ್ಲಿ ಸ್ವಲ್ಪ ಸ್ಲೋ ಐತೆ ಅದಕ್ಕೆ ಕೇಳಿಸ್ತಾ ಇದೆ.
5: ಹಾಡಿ ಸರ್.
7: ಆಯ್ತು, ನಾವೊಂದು ಸಣ್ಣ ಪ್ರಯತ್ನ ಪಡುವ.
5: ಪಡಿ ಪಡಿ ಸರ್.
8: ವಿನಂತಿ ಮಾಡಲಿಲ್ಲ.

ಬಾಳ ರಥ ಸಾರತಿ ನಿನ್ನೊಲವಿಗೆ ನಾನಾದೆ ಇಂದು ಶರಣಾಗತಿ ವಿನಂತಿ ಮಾಡಲಿಲ್ಲ ವದಂತಿಯಾಗಲಿಲ್ಲ ಸಂಗಾತಿಯಾದೆವಲ್ಲ ಪ್ರತಿ ಜನ್ಮಕ್ಕೂ ಶ್ರೀಮಂತನಾದೆ ನಾನು ಶ್ರೀಮಂತಳಾದೆ ನೀನು ಒಲವೆಂಬ ಮುತ್ತುರತ್ನ

ಮತ್ತಿನಿಂದ ಮತ್ತೊಮ್ಮೆ ಪ್ರೀತಿಯಿಂದ ಮನಸ್ಸರೆ ಮಾಡಿದೆ ಸಿಕ್ಕಂತೆ ಸಾವಿರ ವರ ಮಗುವಾಗುವ ತರ ನನ್ನೊಳಗಿನ ಈ ಪ್ರೇಮ ಭಾವ ಅಜರಾಮರ ವಿನಂತಿ ಮಾಡಲಿಲ್ಲ ವದಂತಿಯಾಗಲಿಲ್ಲ ಸಂಗಾತಿಯಾದೆವಲ್ಲ ಪ್ರತಿ

0: ಇಂದು ಶರಣಗತಿ ವಿನಂತಿ ಮಾಡಲಿಲ್ಲ ವದಂತಿಯಾಗಲಿಲ್ಲ ಸಂಗತಿಯಾಗಬಲ್ಲ ಪ್ರತಿ ಜನ್ಮಕ್ಕೂ.
1: ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ಖುಷಿ ಆಯ್ತು ನಿಮ್ಮ ಗೀತೆಯನ್ನ ಕೇಳಿ.
0: ಆಯ್ತಾಯ್ತು, ಖುಷಿ ಆಯ್ತಾ?
1: ಎಸ್, ಖುಷಿ ಆಯ್ತು ಸರ್,
0: ನಮ್ಮ ಕೇಳುಗರು ಖುಷಿ ಆಯ್ತು. ಮಾತು ಕೇಳಿ ನಮಗೂ ಅಷ್ಟೇ ಖುಷಿ ಆಯ್ತು.
1: ಧನ್ಯವಾದ ಸರ್, ಕರೆ ಮಾಡ್ತೀರಿ ಹೀಗೆ.
0: ಆಯ್ತು, ಧನ್ಯವಾದ, ವಂದನೆ ವಂದನೆ.
1: ಎಸ್, ಉಡುಪಿಯಿಂದ ಸತೀಶ್ ಅವರು ಕರೆ ಮಾಡಿದ್ರು. ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಅಷ್ಟೇ ಚೆನ್ನಾಗಿ ಹಾಡಿದ್ರು ಅಲ್ವಾ? ಖಂಡಿತವಾಗ್ಲೂ. ಹಾಗಿದ್ರೆ ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ, ಯಾವ ಡುಯೆಟ್ ಸಾಂಗ್ ಹಾಡ್ತಾರೆ ಕೇಳೋಣವಾ? ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಿಮ್ಮ ಧ್ವನಿನೇ ಕೇಳಿಸ್ತಾ ಇಲ್ವಲ್ಲ, ಜೋರಾಗಿ ಮಾತಾಡ್ಬೋದಾ? ಇವಾಗ ಕೇಳಿಸ್ತಿದೆ. ಡುಯೆಟ್ ಸಾಂಗ್ ಹಾಡ್ಬೇಕು, ಹೀರೋ ಹೀರೋಯಿನ್ ಒಟ್ಟಿಗೆ ಇರುವಂತ ಸಾಂಗ್ ಹಾಡ್ಬೇಕು. ಪ್ಯಾಥೋ ಸಾಂಗ್ ಎಲ್ಲ ಹಾಡಂಗಿಲ್ಲ,
2: ಸಿಂಗಲ್ ಹಾಡಂಗಿಲ್ಲ. ಅದೇ ರೀ, ಡುಯೆಟ್ ಸಾಂಗ್ ಯಾರ್ದಾರು ತಗೋಬೋದಾ?
1: ಯಾರ್ದಾರು ತಗೊಳ್ಳಿ ಮ್ಯಾಮ್, ಪರವಾಗಿಲ್ಲ.
2: ಅದಕ್ಕೆ ನಾಕೆ ಅಂದ್ರ
1: ಹಾಡಿ ಹಾಡಿ ಈಗ
2: ಸ್ಟಾರ್ಟಿಂಗ್ ಮಾಡಿ. ಆಯ್ತ್ರಿ, ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲಿ ಮನಸೆಳೆವೆ, ಕುಣಿಸಲು ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ಗೆಲುವೆ ಚೆಲುವಾಗಿ ಚೆಲುವೆ,

0: ಹಲೋ,
1: ಹಲೋ, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ನೀವು ಕೂಡ.
1: ಎಸ್, ಅಕ್ಕ ಮಹಾದೇವರು ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನು ಕೂಡ ಆಯ್ಕೆ ಮಾಡಿಕೊಂಡು ಹಾಡಿದ್ರು. ಹಾಗೆ ನಮ್ಮ ನೆಕ್ಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆಯನ್ನು ಮಾಡ್ತಿದ್ದಾರೆ ಕೇಳೋಣ. ಹಲೋ. ಎಸ್, ಹಲೋ.
2: ಹಲೋ,
1: ನಮಸ್ತೆ
2: ಗೀತಾ. ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ.
2: ಮತ್ತೆ ತಿಂಡಿ?
1: ತಿಂಡಿ ಇವತ್ತು ದೋಸೆ. ನಿಮ್ಮದು?
2: ನಮ್ದು ತಾಲಿಪಟ್ಟು.
1: ತಾಲಿಪಟ್ಟು? ಓಕೆ. ಹಾಗಿದ್ರೆ ಇವತ್ತು ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
2: ಇದು ಎರಡು ಕನಸದ್ದು ಹಾಡ್ತೀನಿ.
1: ಹಾಡಿ ಹಾಡಿ.

0: ಥ್ಯಾಂಕ್ ಯು ಅರ್ಪಿತಾ.
1: ಸೂಪರ್, ನನಗೆ ನಿಮ್ಮ ಗೀತೆಯಿಂದ ತುಂಬಾ ಖುಷಿ ಆಯ್ತು.
0: ಓ ಹೌದಾ, ಧನ್ಯವಾದಗಳು.
1: ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಹಾಡಿದ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
0: ಓಕೆ ಥ್ಯಾಂಕ್ ಯು.
1: ಎಸ್, ಸುನಂದ ಮ್ಯಾಮ್ ಕರೆ ಮಾಡಿದ್ರು ಬ್ಯಾಂಗ್ಳೂರಿಂದ. ಆಕ್ಚುಲಿ ಒಂದು ಒಳ್ಳೆ ಗೀತೆನ ಆಯ್ಕೆ ಮಾಡಿಕೊಂಡ್ರು, ಹಾಗೆ ಅಷ್ಟೇ ಚೆನ್ನಾಗಿ ಕೂಡ ಹಾಡಿದ್ರು. ಓಕೆ, ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು, ನಿಮ್ಮ ನೆಚ್ಚಿನ ಡುಯೆಟ್ ಸಾಂಗ್ ಅನ್ನ ಹಾಡಬಹುದು. ಸೊ ನಮ್ಮ ಸಂಖ್ಯೆ 9686096279. ಅಂಡ್ ನೆಕ್ಸ್ಟ್ ಕಾಲರ್ ರೆಡಿದರೆ, ಯಾರು ಕೇಳುವ? ಹಲೋ ಹಲೋ,
2: ನಮಸ್ತೆ.
1: ದೋಸೆನಾ
2: ಪಲ್ಯ ಅಷ್ಟೇ?
1: ಲಕ್ಷ್ಮೀಮ್ಮ ಎಲ್ಲಿ ಕಳ್ದೋಗಿದ್ದೀರಾ? ಕಳ್ದು ಹೋಗ್ತಾ ಇರ್ತೀರಾ? ಆರಾಮಾಗಿದ್ದೀರಾ ಅಲ್ವಾ? ಓಕೆ, ಈಗ ಲಕ್ಷ್ಮೀಯಮ್ಮ ನಮಗಾಗಿ ಯಾವ ಒಂದು ಯುಗಳ ಗೀತೆಯನ್ನ ಹಾಡ್ತೀರಾ?
2: ನನ್ನ ಆಸೆ ಹಣ್ಣಾಗಿ, ನನ್ನ ಬಾಳ ಕಣ್ಣಾಗಿ, ನನ್ನ ಆಸೆ ಹಣ್ಣಾಗಿ, ನನ್ನ ಬಾಳ ಕಣ್ಣಾಗಿ, ಮನವನ್ನು ಸೇರಿದೆ ಸಂತೋಷ ತುಂಬಿ, ನನ್ನ ಆಸೆ ಹಣ್ಣಾಗಿ, ನನ್ನ ಬಾಳ ಕಣ್ಣಾಗಿ, ಕನಸುಗಳು ಸವಿ ಕನಸುಗಳು ನಿನ್ನಿಂದ ನನಸಾಗಿದೆ, ನಿನ್ನ ಜೊತೆ ಸೇರಿ ಸುಖವೇನು ನ ಕಂಡು, ಮಾತುಗಳು ಸವಿ ಮಾತುಗಳು ಮುತ್ತಂತೆ ಸೊಗಸಾಗಿದೆ, ನಿನ್ನ ಜೊತೆ ಸೇರಿ ಬಲವೇನು ನ ಕಂಡೆ, ಓ ಗೆಳೆಯ ನಂದಿನಿಯ

0: ನನ್ನ ಬಾಳ ಕಣ್ಣಾಗಿ, ನನ್ನ ಆಸೆ ಹಣ್ಣಾಗಿ, ನನ್ನ ಬಾಳ ಕಣ್ಣಾಗಿ, ಮನವನ್ನು ಸೇರಿದೆ ಸಂತೋಷ ತುಂಬಿದೆ. ಲಾಲ ಲಾಲ ಲಾಲ ಲಾಲ ಲಾಲ. ಧನ್ಯವಾದಗಳು ಅರ್ಪಿತಾ.
1: ಯೆಸ್, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ ಲಕ್ಷ್ಮಿಯಮ್ಮ, ಚೆನ್ನಾಗಿ ಕೂಡ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
0: ಬಹಳ ಸಮಯ ಆಗಿತ್ತಲ್ಲ.
1: ಹೌದು, ತುಂಬಾ ಸಮಯ ಆಗಿತ್ತು.
0: ಎಲ್ಲರೂ ನಿಮ್ ಧ್ವನಿ ಕೇಳಿಲ್ಲ ಅಂತ ಮೆಸೇಜ್ ಎಲ್ಲ ಹಾಕ್ತಾ ಇದ್ದಾರೆ.
1: ಓಹೋ, ಈಗ ಎಲ್ರಿಗೂ ಖುಷಿ ಆಗಿರುತ್ತೆ. ಥ್ಯಾಂಕ್ ಯು ಲಕ್ಷ್ಮಿಯಮ್ಮ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ಸ್ ಅಮ್ಮ ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಎಸ್, ಲಕ್ಷ್ಮಿ ಪ್ರಭಾಕರ್ ಅವರು ಕರೆ ಮಾಡಿದ್ರು, ಒಂದು ಒಳ್ಳೆ ಗೀತೆಯನ್ನು ಕೂಡ ಹಾಡಿದ್ರು. ಓಕೆ, ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಒಬ್ರಿಗಿಂತ ಒಬ್ರು ಒಳ್ಳೊಳ್ಳೆ ಗೀತೆಗಳನ್ನ ಆಯ್ಕೆ ಮಾಡಿಕೊಂಡು ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಹಾಗೆ ನನಗೆ ಕೂಡ ಒಬ್ರು ಮೆಸೇಜ್ ಹಾಕಿದ್ರೆ, ಮೇಡಮ್ ನೀವು ಒಂದು ಫೇವ್ರೆಟ್ ಗೀತೆಯನ್ನ ಹಾಡಬಹುದಾ, ಯುಗಳ ಗೀತೆ ಅಂತ. ಓಕೆ, ನಂಗೆ ಎಲ್ಲ ಡುಯೆಟ್ ಸಾಂಗ್ಗಳು ತುಂಬಾ ಇಷ್ಟ ಆಗುತ್ತೆ, ಅದರಲ್ಲಿ ಒಂದೆರಡು ಸಾಲು ನಿಮಗಾಗಿ. ಓಕೆನಾ? ಮೌನವು ಚೆನ್ನ, ಮಾತಲು ಚೆನ್ನ.

0: ಎಂದಿಗೂ. ಓಕೆ, ಈ ಒಂದು ಸಾಂಗ್ ಕೂಡ ಯಾವಾಗ್ಲೂ ಕೇಳ್ಬೇಕಂತ ಅನ್ಸುತ್ತೆ, ಇಷ್ಟ ಆಗತ್ತೆ. ಹಾಗಿದ್ರೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಇವತ್ತು ಯಾರೆಲ್ಲ ಕರೆ ಮಾಡಿದ್ರು ಎಲ್ರಿಗೂ ಕೂಡ ಪ್ರೀತಿಯ ಧನ್ಯವಾದವನ್ನ ತಿಳಿಸ್ತಾ, ಯಾರಿಗೆ ಕರೆ ಸಿಕ್ಕಿಲ್ವೋ ಬೇಜಾರಾಗ್ಬೇಡಿ, ಮತ್ತೆ ನಾಳೆ ಕೂಡ ಲೈವ್ ಇರುತ್ತೆ, ನಾಳೆನೂ ಕರೆ ಮಾಡಿ ಮಾತನಾಡ್ಬೋದು, ಸರಿನಾ? ಹಾಗೆ ಕೇಳಿದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪಾ ಅಂದ್ರೆ, ಇವತ್ತು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಸ್ತಾ ಇದ್ದಾರೆ. ಎಲ್ರೂ ಕೂಡ 5 ವರ್ಷದ ಒಳಗಿನ ಮಕ್ಕಳಿಗೆ ತಪ್ಪದೇನೆ ಪೋಲಿಯೋ ಲಸಿಕೆಯನ್ನ ಹಾಕ್ಸಿ, ಓಕೆನಾ? ಯಾಕಪ್ಪ ಅಂದ್ರೆ ಮಕ್ಕಳ ಆರೋಗ್ಯ ತುಂಬಾ ಮುಖ್ಯ, ಅದಕ್ಕಾಗಿ ಎಲ್ಲಾ ಮಕ್ಕಳಿಗೂ ಅದರಲ್ಲೂ 5 ವರ್ಷದೊಳಗಿನ ಮಕ್ಕಳಿಗೆ ಮಿಸ್ ಮಾಡ್ದಲೇ ಪೋಲಿಯೋ ಲಸಿಕೆಯನ್ನ ಹಾಕ್ಸಿ ಈ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ, ಜೊತೆಗೂಡಿ ಆರೋಗ್ಯಕರ ಭಾರತ ಕರ್ನಾಟಕ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ತಿಳಿಸ್ತಾ ನಾನು ಹೋಗ್ಬರ್ತೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಕ್ಕೂ ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.
7: ಶ್ರೋತೃಗಳೇ ನಮಸ್ಕಾರ, ನೀವು ಆಲಿಸ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ FM 90.8 ರಲ್ಲಿ. ನಾನು ನಿಮ್ಮ ಗೆಳೆಯ ಜನಾರ್ದನ ಪಾಯ್, ಪ್ರೀತಿಯಿಂದ JP. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ಬಾನುಲಿ ಕಣ್ರಿ. ಮಳೆಗಾಲ ಇಲ್ಲ, ಮಳೆ ನಿಂತೋಗ್ಬಿಟ್ಟಿದೆ, ಎಲ್ಲೆಲ್ಲೂ ಹಾಹಾಕಾರ. ಇಂಥ ಕಷ್ಟದ ಕಾಲ ಅಲ್ವಾ? ಎಲ್ಲಿನೋ ಅಂತ ಹೇಳ್ತಾ ಇದ್ದಾರೆ, ಈ ವರ್ಷದ ಕೊನೆಯಲ್ಲಿ 40-45 degrees ಕ್ರಾಸ್ ಆಗ್ಬಹುದು ಅಂತ. ಮುಂದೇನು ಅಂತ ಸಮಸ್ಯೆಯಲ್ಲಿದ್ದೀರಾ? ಜಸ್ಟ್ ರಿಲ್ಯಾಕ್ಸ್, ಕೂಲಾಗಿರಿ ಅಂತ ಹೇಳ್ತಾ, ಆಗಿದ್ದೆಲ್ಲ ಆಗಲಿ, ಗೋವಿಂದನ ದಯೆ ಇರಲಿ ಅಂತ ಕೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಮುಂದೆ ಒಂದು ಹೊಸ ಪ್ರತಿಭೆ. ನಮ್ಮ ಕ್ಯಾಮರಾ ಕಣ್ಣು ಹೊರಟಿದ್ದು ವಿನೋಬ ನಗರಕ್ಕೆ, ಹುಡುಕ್ತಾ ಹುಡುಕ್ತಾ ರೀಚ್ ಆಗಿದ್ದು. ಈಕೆ ಹೆಸರೇ ಭಾಳ ಸುಂದರವಾಗಿದ್ದರೆ. ಇವರ ತಂದೆಯವರು ಪಾಪ ತುಂಬ ಕೂಲ್ ಮ್ಯಾನ್, ವೆರಿ ನೈಸ್ ಮ್ಯಾನ್. ಮಗುವಿನ ಹೆಸರು CS ಅನಘಾ ಅಂತೇಳಿ. ವಿನೋಬ ನಗರದಲ್ಲಿದ್ದಾರೆ ಇವರು. ಈಕೆ ಸಂಗೀತವನ್ನು ಕಲ್ತಿದ್ದಾಳೆ, ಸಂಗೀತ ಮೇಯ್ನ್ ಆಗಿ ತಗೊಂಡಿದ್ದಾಳೆ ಅವಳು. ಜೂನಿಯರ್ ಸೀನಿಯರ್ ಕೂಡ ಮಾಡಿದ್ದಾಳೆ. ಅನಘ ಅಂದರೆ ಏನು ಅನ್ನೋದು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅವಳ ಹತ್ರನೇ ಕೇಳುವ, ಏನಮ್ಮ ಅನಘ ಅಂದರೆ ಏನು ಮಗು ಹೆಸ ಅರ್ಥ?
8: ಅನಘ ಅಂದರೆ ಲಕ್ಷ್ಮಿ ಅಂತ ಅರ್ಥ.
7: ಓಹೋ, ಪರವಾಗಿಲ್ಲ. ಅಂದರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ತುಂಬ ಲಕ್ಷ್ಮಿ ಇದೆ ನಿನ್ನ ಜೊತೆಗೆ ಅಂತೇಳಿ. ಹೌದಾ? ಅಲ್ಲೋ,
8: ಪರವಾಗಿಲ್ಲ,
7: ವೆರಿ ನೈಸ್. ಮಗು, ನಂದು ಪ್ರಶ್ನೆ ಏನಂದರೆ, ನಿನಗೆ ಸಂಗೀತ ಕಲಿಬೇಕು ಅಂತ ಯಾಕಷ್ಟು ಆಸೆ ಆಯಿತು?
8: ನಾನು ಚಿಕ್ಕವಳಿದ್ದಾಗಿಂದ ಒಂದು ಹಾಡು ಇಟ್ಕೊಂಡು ಅದನ್ನೇ ಕೇಳ್ತಾ ಇದ್ದೆ, ಆ ಅಂಟೆ ಅಮಲಾಪುರಂ ಅಂತ.
7: ಅದು ಬರುತ್ತೆ ನಿಂಗೆ? ಆ ಅಂಟೆ ಅಮಲಾಪುರಂ
8: ತುಂಬಾ ಕೇಳ್ತಾ ಇದ್ದೆ.
7: ಅದನ್ನ ಹಾಡಬೇಕು, ಕಲಿಬೇಕು ನೀನು. ಓಕೆ, ನೆಕ್ಸ್ಟ್.
8: ನಾನು ಅದನ್ನೇ ಅಂದ್ರೆ ಅದನ್ನ ಆಫ್ ಮಾಡಿದ ತಕ್ಷಣ ಸ್ವಲ್ಪ ಅಳಕ್ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ. ಅದನ್ನ ಹಾಕೊಂಡ್ಮೇಲೆ ಮತ್ತೆ ಸಮಾಧಾನ ಮಾಡಿಕೊಂಡು ಅದಾದ್ಮೇಲೆ ಸಂಗೀತಕ್ಕೆ ಸೇರ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಬಂತು. 2009 ಇಂದ ಹಿಡಿದು ಇಲ್ಲಿ ತನಕ ಕಲಿತಾ ಇದ್ದೆ.
7: ಯಾರು ನಿನಗೆ ಗುರು, ಯಾರು ಪ್ರಾಥಮಿಕ ಗುರು, ಯಾರಮ್ಮ ನಿನಗೆ?
8: ವಿದ್ವಾನ್ ಶ್ರೀಧರ್ ಅಂತ.
7: ಓಕೆ, ಮೊದಲು?
8: ಮೊದಲೂ ಅವರೇ.
7: ನಿಮ್ಮ ಶಾಲೆಯಲ್ಲಿ ಯಾರಾದರೂ ಟೀಚರ್ಗಳಿದ್ರ ನಿಮಗೆ ಸಂಗೀತ ಹೇಳ್ಕೊಡ್ಲಿಕ್ಕೆ?
8: ರಾಜಲಕ್ಷ್ಮಿ ಮೇಡಮ್.
7: ಓಕೆ, ಅನಘ. ಶ್ರೋತೃಗಳೇ, ಅನಘನ ತಂದೆ ಹೆಸರು ಸುರೇಶ್, ತಾಯಿ ಹೆಸರು ಸುಮಾ. ಅವರು ಸುರೇಶ್ ಅವರು ಪ್ರೊಫೆಷನಲ್ಲಿ ಫೋಟೋಗ್ರಾಫರ್ ಆಗಿದ್ದಾರೆ, ಭಾಳ ಒಳ್ಳೆಯವರು. ಅವ್ರನ್ನ ಹತ್ತಿರದಿಂದ ಬಲ್ಲೆ ನಾನು. ಆಗ್ಲಮ್ಮ, ಈಗ ಮೊದಲೇದು ಒಂದು ಒಳ್ಳೆ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮಾಡೋಣ. ನೋಡು, ನಮ್ಮ ಕೇಳುಗರು ಭಾಳ ಇವರ ಮಾ ಕಾಯ್ತಾ ಇರ್ತಾರೆ, ಒಳ್ಳೆ ಸಂಗೀತಕ್ಕೆ ತುಂಬ ಎನ್ಕರೇಜ್ ಮಾಡ್ತಾರೆ. ಅನಗ ಓಕೆ, ಒಂದು ಒಳ್ಳೆ ಹಾಡು ಪ್ರಾರ್ಥನೆ ಅಥವಾ ನಿನ್ನಿಷ್ಟದ ಹಾಡು ಮಗು, ಕಮ್ ಆನ್ ಲೆಟ್ಸ್ ಗೋ ಫಾರ್ ಇಟ್.

0: ಅನಗ ಭಗವಂತನ ಸ್ಮರಣೆ ಮಾಡಿದೆ. ಶ್ರೋತೃಗಳೇ ಕೇಳಿದ್ರಲ್ವಾ ನೀವು ಅನಗನ ಮಧುರ ಧ್ವನಿಯಲ್ಲಿ? ಪರವಾಗಿಲ್ಲ ಕಣೆ, ಭಾಳ ಸುಂದರವಾಗಿ ಹಾಡಿದ್ಯಾ ಮಗು. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಅಮ್ಯೂಸ್ಡ್. ಪರವಾಗಿಲ್ಲ, ವೆರಿ ನೈಸ್. ಹಾಗೆ ನೀನು ನಿನ್ನ ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದಿಲ್ಲಿ?
1: ನಾನು ಸ್ಟಾರ್ಟಿಂಗು ಶ್ರೀ ಶಾರದಾ ದೇವಿ ಅಂಧರ ವಿಕಾಸ ಕೇಂದ್ರದಲ್ಲಿ ಪ್ರೀನರ್ಸರಿಯಿಂದ ಎಸ್ ಎಲ್ ಸಿ ತನಕ ಮಾಡಿದೆ. ಅದಾದಮೇಲೆ ಡಿ ವಿ ಎಸ್ ಕಾಲೇಜಲ್ಲಿ ಪಿ ಯು ಸಿ ಮಾಡಿದೆ. ನೆಕ್ಸ್ಟು ಡಿ ವಿ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದೆ.
0: ಶ್ರೋತೃಗಳೇ, ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ ನನಗೆ ಈ ಮಗುವಿಗೆ ನೋಡಿ, ಅವಳು ಅಷ್ಟು ಅದ್ಭುತವಾಗಿ ಹಾಡ್ತಾಳೆ. ಆ ಮಗುವಿಗೆ ಒಂದು ಸೆಟ್ ಬ್ಯಾಕ್ ಇದೆ ಪಾಪ, ಸ್ವಲ್ಪ ಕಣ್ಣಿನ ಸಮಸ್ಯೆ ಇದೆ. ಕಣ್ಣು ಅಚ್ಚಿಗೆ ಆ್ಯಕ್ಚುಲಿ ಕ್ಲಾರಿ ಕಾಣೋದಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವಳು ಶಾರದಾ ದೇವಿ ಅಂದರೆ ವಿಕಾಸ ಕೇಂದ್ರದಲ್ಲಿ ಓದಿದ್ದಾಳೆ. ಆದರೆ ಸಿ, ಕಷ್ಟಪಟ್ಕೊಂಡು ಡೆಡಿಕೇಟ್ ಮಾಡಬೇಕು ಅನ್ನೋ ಮನಸ್ಸುಗಳಿಗೆ ಸ್ಕೈ ಈಸ್ ದ ಲಿಮಿಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ. ಈ ತಂದೆ ತಾಯಿಗಳ ಮಡಿನಲ್ಲಿ ತಮ್ಮನ ಜೊತೆಗೆ ಸೇರಿಕೊಂಡು ಈ ಮಗು ಸಂಗೀತದಲ್ಲಿ ನನ್ನ ಹೆಸರು ಛಾಪನ್ನು ಮೂಡಿಸ್ಬೇಕು ಅಂತ ಕಾಯುತ್ತಾ ಇರುವ ಹೆಣ್ಮಗು. ಶ್ರೋತೃಗಳೇ, ಅದ್ಭುತ ಅನಗ, ಭಾಳ ಚೆನ್ನಾಗಿ ಹಾಡಿದಿ. ಅದರಲ್ಲೂ ಗಣಪತಿಯ ಸ್ಮರಣೆ ಮಾಡಿಕೊಂಡು ಕಾರ್ಯಕ್ರಮ ಪ್ರಾರಂಭ ಮಾಡಿದಿ ಮಗು. ಈಗ ಒಂದು ಒಳ್ಳೆ ಯಾವುದಾದ್ರೂ ಒಂದು ಸುಂದರವಾದ ಭಾವಗೀತೆ ಬರ್ಬೋದಾ? ಯಾಕೆ ಗೊತ್ತಾ, ನಮ್ಮ ಶ್ರೋತೃಗಳು ಎಲ್ಲ ಹಾಡು ಇಷ್ಟಪಡ್ತಾರಮ್ಮ. ಅವರು ಭಾವಗೀತೆ ಇಷ್ಟಪಡ್ತಾರೆ, ಚಿತ್ರಗೀತೆ ಇಷ್ಟಪಡ್ತಾರೆ, ಭಕ್ತಿಗೀತೆಯ ಎಲ್ಲವನ್ನೂ ಇಷ್ಟಪಡ್ತಾರೆ. ನಿಮ್ಗೆ ಗೊತ್ತಿರಲಿ, ನಮ್ಮ ಎಲ್ಲ ಶ್ರೋತೃಗಳು ಕಾಯ್ತಾ ಇರ್ತಾರೆ, ರೈಟ್? ನೋಡು ಆ ಒಂದು ಒಳ್ಳೆ ಭಾವಗೀತೆ ಹಾಡು ಮಗು.

0: ಬಾಳುಂದ ಬಾಳೆ ಕೃಷ್ಣ ಅನಗ ಬಹಳ ಅದ್ಭುತವಾಗಿ ಹಾಡಿದಿ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಅಲ್ವಾ ಈ ಹಾಡನ್ನು. ಈ ಹೆಣ್ಮಗು ನೋಡಿ, ಬದುಕಿನ ಅರ್ಥವನ್ನು ಎಷ್ಟು ಸುಂದರವಾಗಿ ಕಲ್ಪಿಸ್ಕೊಂಡಿದ್ದಾಳೆ, ಅಷ್ಟೇ ಶ್ರಮ ಪಡ್ತಾಳೆ. ಬಾಳೊಂದು ಬಾಳೆ ಅಂದಾಗ ನನಗೆ ನೆನಪಾಗಿದ್ದುದು, ಒಬ್ಬ ಕವಿ ಒಂದು ಕಡೆ ಹೇಳ್ತಾರೆ, ಬದುಕಿನ ಅರ್ಥವನ್ನು ಹುಡುಕ್ತಾ ಹೊರಟ ನನಗೆ ಅರಿವಾಗಿದ್ದು, ಬದುಕಿಗೆ ಯಾವುದೇ ಒಂದು ಸ್ಥಿರಬದ್ಧವಾದ ಅರ್ಥ ಉದ್ದೇಶಗಳಿರುವುದಿಲ್ಲ. ಅದೊಂದು ಏಳು ಬೀಳಿನ ನಿರಂತರ ಪ್ರಯಾಣ. ಪ್ರತಿ ಹೆಜ್ಜೆಯು ಹೊಸದೊಂದು ಅಂತ್ಯ ಮತ್ತು ಆರಂಭಕ್ಕೆ ಮುನ್ನಡಿ. ಅರ್ಥ ಹುಡುಕುತ್ತಾ ಕೂರುವ ಬದಲು ಆ ಬದುಕು ನೀಡುವ ಎಲ್ಲವನ್ನ ಧನ್ಯತೆಯ ಭಾವದಿಂದ ಸ್ವೀಕರಿಸುತ್ತಾ ಮುಂದೆ ಸಾಗಬೇಕು. ಅದ್ಭುತವಾದ ಮಾತಲ್ವ ಶ್ರೋತೃಗಳೇ. ಕೊನೆಗೆ ಹೇಳ್ತಾರವರು, ಕೆಲವೊಂದು ಒಪ್ಪಿಕೊಂಡು. ಇಷ್ಟು ಅದ್ಭುತವಾದ ಮಾತುಗಳು ಅವ್ರದ್ದು. ಕವಿ ಅಂದರೆ ಒಂಥರ ದೇವರಿದ್ದಂಗೆ. ಅವ್ರು ಹೇಳ್ತಾರೆ ಕೊನೆಯಾಗಿ, ಕೆಲವೊಂದು ಒಪ್ಪಿಕೊಂಡು, ಕೆಲವೊಂದನ್ನು ಅಪ್ಪಿಕೊಂಡು, ಇನ್ನು ಕೆಲವೊಂದನ್ನು ಬಿಟ್ಟು ಬಾಳುವ ಶಕ್ತಿಯನ್ನು ನಮ್ಮೊಳಗೆ ನಾವೇ ಸೃಷ್ಟಿಕೊಳ್ಳಬೇಕು. ಎಂಥ ಮಾತು! ಈ ಮಾತು ಬಹುಶಃ ಪೂರ್ವಕವಾಗಿ, ಬಹುಶಃ ನನ್ನ ಮುಂದೆ ಕೂತಿರುವ ಈ ಹೆಣ್ಣು ಮಗಳು ಅನಗನಿಗೆ ಸ್ಫೂರ್ತಿಯಾಗೇ ಇದೆ ಅಂತ ಕಾಣುತ್ತೆ. ಅನಗ ತಾಳ ಸುಂದರವಾಗಿ ಹಾಡ್ದಿ. ನಾನು ಹೇಳಿದ್ದು ಆ ಕವಿಯ ಏನು ವಾಕ್ಯಗಳು ನಿನಗೆ ಹೇಗನ್ನಿಸ್ತು? ಸತ್ಯ ಅಲ್ವ ಮಾದು? ಬಾಳನ್ನ ಅಪ್ಕೊಂಡ್ಬಿಟ್ಟಿದ್ಯಾ ನೀನು? ನೀನು ಹೋರಾಡಲೇಬೇಕು, ಏನೇ ಬರಲಿ. ಬಾಳೊಂದು ಬಾಳೆ ಕೃಷ್ಣ ಅದ್ಭುತವಾಗಿ ಹಾಡಿದಿ ಮಗು, ವೆರಿ ನೈಸ್. ನಾನು ನಿಮ್ಮ ಅಪ್ಪ ಅಮ್ಮನಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ನಿಮ್ಮ ಬ್ರದರಿಗೆ ಕೂಡ. ಯಾಕೆಂದರೆ ಒಂದು ಹೆಣ್ಮಗುಗೆ ದೃಷ್ಟಿಯಲ್ಲಿ ಏನೋ ಅನಾನುಕೂಲ ಇದೆ ಅಂದಾಗ ಆ ಮನೆಯಲ್ಲಿ ಆಗುವ ನೋವಿನ ಕಂತೆ ಇದೆಯಲ್ಲ, ನಾನು ಕಳೆದ 30 ವರ್ಷಗಳಿಂದ ಬಲ್ಲೆ ನಾನು. ಐ ನೋ ದ ಪೇಯ್ನ್ ಆಫ್ ಅ ಪೇರೆಂಟ್ಸ್ ಪಾಪ. ಆದರೂ ನಿನಗೆ ಚಪ್ಪಾಳೆ ಕೊಡಲೇಬೇಕು ಮಗು, ಯು ಹ್ಯಾವ್ ಮೇಡ್ ಇಟ್. ಸಂಗೀತಕ್ಕೆ ನಿನ್ನನ್ನು ನೀನು ಒಲಿಸ್ಕೊಂಡೆ, ಸಂಗೀತ ಕಲಿಸ್ಕೊಂಡೆ. ನಿನಗೆ ಇದು ಬಿಟ್ಟರೆ ಬೇರೆ ಏನು ಹಾಬಿ ಇದೆ?
1: ನನಗೆ ನಾನು ತುಂಬ ಸಾಂಗ್ಸ್ ಕೇಳೋಕ್ಕೆ ಇಷ್ಟಪಡ್ತೀನಿ.
0: ಓಕೆ, ನೀನೇನಾದರೂ ಏನು ಹೇಳ್ಕೊಡ್ತೀಯಾ ಯಾರಿಗಾದರೂ?
1: ಹಾಂ, ನಾನು ಇವಾಗ ಅಂದರೆ ಜೂನಿಯರ್ ಪಾಠ ಮಾಡ್ತೀನಿ, ಆನ್ಲೈನಲ್ಲಿ ಮಾಡ್ತಾ ಇದ್ದೆ ಮುಂಚೆ, ಕೂಡ ಮಾಡ್ತೀನಿ.
0: ವೆರಿ ಗುಡ್, ಆನ್ಲೈನಲ್ಲಿ ಕೂಡ ಹೇಳ್ಕೊಡ್ತೀನಿ ನೀನು. ಅಂದರೆ ನಿನ್ನ ಕಾಲ್ ಮೇಲೆ ನೀನು ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದಿ. ದಟ್ಸ್ ವೆರಿ ಗ್ರೇಟ್ ಪುಟ, ದಟ್ಸ್ ವೆರಿ ಗ್ರೇಟ್, ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನೋಡು, ಶ್ರೋತೃಗಳು ಕೇಳ್ತಾ ಇದ್ದಾರೆ, ಅವಳ ಕೈಲಿ ಇನ್ನೊಂದು ಒಳ್ಳೆ ಹಾಡನ್ನು ಹಾಡಿಸಿ ಅಂತೇಳಿ. ಮಗು, ಒಂದು ಒಳ್ಳೆ ಯಾವುದಾದ್ರೂ ನಿನಗೆ ಇಷ್ಟವಾದದ್ದು, ಕನ್ನಡ ಇರ್ಬೋದು, ಕನ್ನಡ ಜಾಸ್ತಿ ಒತ್ತುಕೊಡು, ಹಿಂದಿ ಇದ್ದರೂ ಪರವಾಗಿಲ್ಲ ನಮಗೆ, ತೆಲುಗಿದ್ರೂ ಪರವಾಗಿಲ್ಲ. ಮೀರು ಮನವಾಳಕ್ಕಾದಮ್ಮ, ಮನವಾಳಂಟೇ ಮೀರು ತೆಲುಗು, ಈವನ್ ಸಾಂಗ್ಸ್ ಈಸ್ ಓಕೆ. ಶ್ರೋತೃಗಳು ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ನೋಡ್ತೀನಿ ನಾನು. ನಿನಗಿಷ್ಟವಾದ ಹಾಡು ಯಾವುದಾದ್ರೂ ಇನ್ನೊಂದು ಹಾಡನ್ನು ಹಾಡಮ್ಮ.
1: ನಾನು ಈಗ ಒಂದು ಚಿತ್ರಗೀತೆಯನ್ನು ಹಾಡ್ತಾ ಇದ್ದೀನಿ, ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ, ನಗುವ ನಯನ ಅಂತ.
0: ಓಕೆ, ವೆರಿ ನೈಸ್ ಅಮ್ಮ, ಬಹಳ ಒಳ್ಳೆ ಹಾಡದು ಅಲ್ವಾ?
1: ಹಾ.

0: ಅನಗ ಶುದ್ಧಗಳ ಪರವಾಗಿ ನಿನಗೊಂದು ಚಪ್ಪಾಳೆ ಇಲ್ಲೇ ಕೊಡ್ತಾ ಇದ್ದೀನಿ. ವೆರಿ ಸ್ವೀಟ್ ಆಫ್ ಯು ಮಾ, ವೆರಿ ಸ್ವೀಟ್ ಆಫ್ ಯು. ಭಾಳ ಚೆನ್ನಾಗಿ ಆಡಿದ್ರಿ, ನಮ್ಮ ಶ್ರೋತೃಗಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರು ಏನು ಮಾಡ್ತಾರೆ ಗೊತ್ತಾ, ಇಲ್ಲ ಕಾಲ್ ಮಾಡ್ತಾರೆ, ಇಲ್ಲ ವಾಟ್ಸಪ್ನಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ ಎಮ್ಗೆ ಮೆಸೇಜ್ ಮಾಡ್ತಾರೆ. ಆ ಮೆಸೇಜ್ ಬಂದ ಕೂಡಲೇ ನಾನು ಏನಾದರೂ ಸಿಕ್ಕರೆ ನಿನಗೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಮುಂದೇನು ಅನಗ ಮುಂದೇನು ಅಂತ ನೀನು ಹೇಳ್ಬೇಕು. ಈಗ ಸಂಗೀತ ಕಲಿತಾ ಇದ್ದಿ, ಆನ್ಲೈನಲ್ಲಿ ಟ್ಯೂಷನ್ ಕೂಡ ಕೊಡ್ತಾ ಇದ್ದಿ, ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ ಮಗು?
1: ನೆಕ್ಸ್ಟು ಈಗ ಒಂದು ಜಾಬ್ ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೋ ಡಿಗ್ರಿ ಕಂಪ್ಲೀಟ್ ಆಗಿದೆಯಲ್ಲ ಹಾಗೆ, ಅದ್ರ ಜೊತೆಗೆ ಮ್ಯೂಸಿಕ್ ಕೂಡ ಮಾಡ್ಕೊಂಡು ಹೋಗೋಣ, ಇನ್ನೂ ಸ್ವಲ್ಪ ಕಲಿಯಕ್ಕಿದೆ ಅಲ್ವಾ ಅಂತ. ಟೀಚರ್ ಆಗಬೇಕು ಅಂತಲೂ ಆಸೆ ಇದೆ ನನಗೆ.
0: ಓಕೆ, ಓಹೋ ಟೀಚರ್ ಆಗಬೇಕು ಅಂದರೆ ಮ್ಯೂಸಿಕಲ್ಲೇ?
1: ಹಾಂ ಮ್ಯೂಸಿಕಲ್ಲೇ ಟೀಚರ್ ಆಗಬೇಕು, ಎಮ್ ಎ ಮಾಡಿ ಅಂತ.
0: ವೆರಿ ನೈಸ್. ಈಗ ಫರ್ದರ್ ಸ್ಟಡೀಸ್ಗೆ ಅಪ್ಪ ಅಮ್ಮ ಎಲ್ಲ ರೆಡಿ ಇದ್ದಾರಾ?
1: ಹಾಂ ಇದೆ.
0: ಹೆಲ್ಪ್ ಮಾಡ್ತಾರಾ?
1: ಈಗ
0: ನನಗೆ ಒಂದು ಹೇಳು, ನಿಮ್ಮ ಅಪ್ಪ ಫೋರ್ಸ್ ಐ ಮೀನ್ ನಿಮಗೆ ಸಪೋರ್ಟ್ ಮಾಡ್ತಾರೋ ಅಮ್ಮ ಸಪೋರ್ಟ್ ಮಾಡ್ತಾರೋ, ಇಬ್ಬರು ಜಾಸ್ತಿ ಟೈಮ್ ಕೊಡೋದು ಯಾರು? ಬಹುಶಃ ಅಪ್ಪ ಬಿಸ್ನೆಸ್ ಮ್ಯಾನ್ ಅಲ್ವಾ, ಫೋಟೋಗ್ರಾಫಿಗೆ ಹೋಗ್ತಾರೆ, ಮನೇಲಿ ಅಮ್ಮನೇ ನಿನಗೆ ಆದಷ್ಟು ಪುಷ್ ಮಾಡ್ತಾ ಇರ್ತಾರೆ?
1: ನನಗೆ ತುಂಬ ಟ್ರೈನಿಂಗ್ ಮಾಡೋದು ಅಮ್ಮ, ಟೀಚರ್ ಕೂಡ ಅವರೇ, ಎಲ್ಲದೂ ಅವರೇ. ಫಿಲಮ್ ಸಾಂಗ್ಸಿಗೆ ಟೀಚರ್ ಬಂದು ಅಮ್ಮನೇ.
0: ಓಹೋ ವೆರಿ ನೈಸ್, ದಟ್ಸ್ ಗ್ರೇಟ್. ಫಿಲಮ್ ಸಾಂಗ್ಸಿಗೆ ಆ್ಯಕ್ಚುಲಿ ಅಮ್ಮನೇ ಗುರು ನಿನಗೆ? ಓಕೆ ವೆರಿ ನೈಸ್ ಅಮ್ಮ. ಶ್ರೋತೃಗಳೇ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ಎಫ್ ಎಮ್ 90.8 ನಿಮ್ಮ ಅಭಿಪ್ರಾಯ ದಯವಿಟ್ಟು ನೀವು ಸುಮ್ಮನೆ ಕೂರಬಾರ್ದು. ಶ್ರೋತೃಗಳೇ ನಿಮ್ಮ ಸಲಹೆಗಳು ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ SMS ಅಥವಾ ವಾಟ್ಸಪ್ ಕಳಿಸ್ಕೊಡ್ಬೇಕು. SMS ಎಲ್ಲ ನಮ್ಮ ವಾಟ್ಸಪ್ಪಿಗೆ ನೀವು ಕಳಿಸ್ಕೊಟ್ರೆ ಬಹುಶಃ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ನೋಟ್ ಮಾಡಿ, ನಮ್ಮ ನಂಬರು 9686096979. ರೇಡಿಯೋ ಶಿವಮೊಗ್ಗ ಎಫ್ ಎಮ್ ಭವಿಷ್ಯಕ್ಕಾಗಿ ಭರವಸೆಗಾಗಿ ನಮ್ಮ ರೇಡಿಯೋ. ಮಳೆ ಬರ್ತಾ ಇದೆ ಕೆಲವು ಕಡೆ, ಶಿವಮೊಗ್ಗದಲ್ಲೂ ಮಳೆನೇ ಇಲ್ಲ. ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಸ್ವಲ್ಪ ಪುಟ್ ಪುಟ್ಟ ಹನಿ ಬಿತ್ತು. ಅನಗ ನಿಮ್ಮನೆ ಏರಿಯಾದಲ್ಲಿ ಮಳೆ ಬಂತ?
1: ಇಲ್ಲ.
0: ನೋಡು ನಮ್ಮನೆ ಏರಿಯಾದಲ್ಲಿ ಮಳೆ ಬಿತ್ತು ಅನಗ, ನೀನು ಪ್ರೇಯರ್ ಮಾಡಬೇಕಿತ್ತು. ಒಂದು ಒಳ್ಳೆ ಹಾಡು ಹೇಳಿದರೆ ಬಹುಶಃ ಮುಂಚೆ ಜ್ಞಾಪಕ ಇದೆಯಾ, ಮುಂಚಿನ ಕಾಲದ ನಮ್ಮ ಹಿರಿಯರು ಅವರುಗಳೆಲ್ಲ ಒಂದು ರಾಗ ಇತ್ತು, ಜ್ಞಾಪಕ ಇದೆಯಾ ನಿನಗೆ? ಒಂದು ಅಲ್ಲ ಸತ್ಯ, ಐ ಆಮ್ ಸಾರಿ, ನೀ ಏನಮ್ಮ ತಮಾಷೆ ಮಾಡ್ತಿದ್ದಲ್ಲ, ನನಗೆ ಹಾಡಕ್ಕೆ ಬಂದರೆ ನಾನು ನಿನ್ನ ಜಾಗದಲ್ಲಿ ಕೂರ್ತಿದ್ದೆ, ಏ ಹುಡುಗಿನೇ ನೀನು. ಅದು ಯಾವುದೋ ಒಂದು ರಾಗ ಹಾಕಿದರೆ ಬಹುಶಃ ಮಳೆ ಬರ್ತಿತ್ತು ಅಥವಾ ಬೆಂಕಿ ಚಕ್ ಅಂತ ಹಚ್ಕೊಳ್ತಿತ್ತು ಅಂತ ಕೇಳಿದ್ದೆ. ರಾಗದ ಹೆಸರು ನಂಗೆ ಮರ್ತೋಗಿದೆ. ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲ ಅನಗ, ನೀನು ಏನು ಹುಡುಗಿನೇನು ಭಾಳ ಜೋರಿದ್ದೀಯ ಅನಗ ನೀನು. ನಾನು ನೀನು ಪಾಪದ ಭಾಳ ಒಳ್ಳೆಯವಳು ಅಂತ ತಿಳಿದಿದ್ದೆ, ಭಾಳ ಜೋರಿದ್ದಿ ಚುರುಕಿದ್ದಿ. ಏ ಇರಲಿ, ಈಗ ಮುಂದಿನ ಸಾಂಗಿಗೆ ಹೋಗುವ ನಾವು ಅನಗ. ಓಕೆ, ಇನ್ನೊಂದು ಒಳ್ಳೆ ಹಾಡನ್ನು ಯಾವ್ದಾದ್ರು ಹಾಡಮ್ಮ, ನಿನಗಿಷ್ಟ ಆದದ್ದು ಮಗು ನಿನ್ನ ಚಾಯ್ಸ್ ಇರಬೇಕು, ಹಾಗೆ ಸ್ವಲ್ಪ ಮಾಧುರ್ಯವಾಗಿರಲಿ. ಓಕೆ, ಆಲ್ ದ ಬೆಸ್ಟ್ ಅನಗ, ಗೋ ಫಾರ್ ದ ಸಾಂಗ್.

0: ದತ್ತಗುರು ದತ್ತಗುರು ಅಂತ ಭಗವಂತನ ಸ್ಮರಣೆ ಮಾಡಿದಾಳೆ ನಮ್ಮ ಅನಗ. ಶ್ರುತ್ಗಳೇ ಹಾಡು ಕೇಳ್ತಾ ಇದ್ರೆ ಹಾಗೆ ತನ್ಮಯರಾಗ್ಬೋದು ನಾವಲ್ವಾ? ಅದ್ಭುತವಾದ ಕಂಠ ಅನಗ ನಿನಗೆ ಭಗವಂತ ಕೊಟ್ಟಿದ್ದಾನೆ. ಕಷ್ಟಪಟ್ಟಿದ್ಯಾ ಮಗು ನೀನು, ನಿನಗೆ ಮುಂದೆ ಯಶಸ್ಸು ಸಿಗಲಿ. ನಿನ್ನ ಏನು ಡಿಸೈರ್ಡ್ ಲೆವೆಲ್ ಇದೆ, ನಿನ್ನ ಕನಸೇನಿದೆ ಮಗು ನನಸಾಗಲಿ. ಇನ್ನು ಹಾಡು ಮುಗಿದಿಲ್ಲಪ್ಪ, ನೀನಿನ್ನೂ ಹಾಡೋದಿದೆ ಮಗು. ಸುಮ್ಮನೆ ಮಧ್ಯದಲ್ಲೇ ಒಂದು ನಿನಗೆ ಹೇಳಿದ್ದು ನಾನು, ಅದ್ಭುತವಾಗಿ ಹಾಡಿದೆ ದತ್ತಗುರು. ಯಾಕೆ ದತ್ತಗುರು ನಿನಗೆ ಭಕ್ತಿಯ ಪ್ರಧಾನವಾದ ಹಾಡನ್ನು ಹಾಡಿದೆಲ್ಲ?
1: ನನಗೆ ಎಲ್ಲ ಥರದ ಹಾಡು ಹಾಡಬೇಕು ಅಂತಂದರೆ ತುಂಬ ಇಷ್ಟ. ಎಸ್ಪೆಷಲಿ ನನಗೆ ಸಾಯಿಬಾಬಾ ಅಂತಂದರೆ ತುಂಬ ಇಷ್ಟ.
0: ಮತ್ತು ಅದನ್ನೇ ಹಾಡ್ಬೋದಿತ್ತಲ್ಲ, ಈಗ ಅದೇ ಹಾಡಿದ್ದೆ ನೀನು.
1: ಇಲ್ಲ, ದತ್ತಾತ್ರೇಯ
0: ಸಾಯಿಬಾಬನ ಹಾಡಿದೆಯಾ ನೀನು, ಹಾಡೋದಿದೆಯಾ? ಮತ್ತೆ ಗೋಫರೇಂಟ್ ನೋಡುವ, ನಮ್ಮ ಶ್ರೋತೃಗಳನ್ನು ತುಂಬ ಇಷ್ಟಪಡ್ತಾರಮ್ಮ. ನಮ್ಮ ಶ್ರೋತೃಗಳು ಹೇಗೆ ಅಂದರೆ ಒಂಥರ ವೆರಿ ಎಕ್ಸೈಟಿಂಗ್ ಪೀಪಲ್. ಅವ್ರಿಗೆ ಅವ್ರಿಗೆ ಸಂಡೇ ಬಂತು ಅಂದರೆ ಕಾಯ್ತಾ ಇರ್ತಾರೆ ಯಾವಾಗ ಏನು ಕಾರ್ಯಕ್ರಮ ಅಂಥೇಳಿ. ಶ್ರೋತೃಗಳೇ, ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೀವು ಅಲಿಸ್ತಾ ಇರ್ತೀರಿ. ಶ್ರೋತೃ ಇಲ್ಲದೆ ಇದ್ದರೆ ನಾವು ಎಲ್ಲಿ ಅಲ್ವಾ? ನೀವಿರೋದ್ರಿಂದ ನಾನು ಪ್ರತಿ ಭಾನುವಾರ ನಿಮ್ಮೊಂದಿಗೆ ಕಾರ್ಯಕ್ರಮವನ್ನು ಹಂಚ್ಕೊಳ್ಬೋದು. ಹೊಸ ಪ್ರತಿಭೆಯ ಅನ್ವೇಷಣೆ ಮಾಡ್ತಾ ಮಾಡ್ತಾ ಬಂದದ್ದು ನಾನು ವಿನೋಬನಗರದ ಅನಗನ ಮನೆಗೆ. ಅನಗನ ಮನೆಯಲ್ಲಿ ಅಪ್ಪ ಅಮ್ಮ ಒಂದು ಒಳ್ಳೆ ಚಾ ಕೊಟ್ಟರು, ಅನಗ ಕೂಡ ನಿಂತಿದ್ಲು. ಅನಗನ ಹತ್ರ ಮಾತಾಡ್ತಾ ಮಾತಾಡ್ತಾ ನನಗೆ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ. ಅನಗ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಈಗ ನೀನು ಸಾಯಿಬಾಬನ ಭಕ್ತೆ ಅಂದೆ ಮಗು, ಆ ಸಾಯಿಬಾಬನ ಬಗ್ಗೆ ಇನ್ನೊಂದು ಹಾಡು

0: ಭಾಳ ಚೆನ್ನಾಗಿತ್ತು, ಅದ್ಭುತವಾದ ಹಾಡಮ್ಮ. ನಿಮಗೆ ಸಾಯಿಬಾಬಾ ಕೂಡ ಹೇಗೆ ಇಷ್ಟ? ಆಗಲೇ ದತ್ತ ಅವರ ಕುರಿತು ಹಾಡಿದ್ರಿ, ಈಗ ಸಾಯಿಬಾಬನ ಭಕ್ತಿಗೀತೆ ಹೇಗೆ ಬಂತು ನಿನಗೆ? ಇನಿ ಏನಾದರೂ ಸ್ಪೆಸಿಫಿಕ್ ರೀಸನ್ ಇದೆಯಾ?
1: ಇಲ್ಲ, ನಾನು ಸುಗಮ ಸಂಗೀತ ಕೂಡ ಕಲ್ತಿದ್ದೀನಿ. ನನಗೆ ಮೇಡಮ್ ಹೇಳ್ಕೊಟ್ಟಿದ್ದು.
0: ಯಾವ ಮೇಡಮ್ ಅವರು?
1: ಶೈಲಾಮೂರ್ತಿ ಅಂತ ಹೇಳಿ.
0: ವೆರಿ ನೈಸ್. ಶೈಲಾಮೂರ್ತಿ ಅವರಿಗೆ ನನ್ನ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇದ್ರೆ ಶೈಲಾಮೂರ್ತಿ ಅವರೇ, ನಿಮ್ಮ ಸ್ಟೂಡೆಂಟ್ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ದಾಳೆ. ಸೊ ಶ್ರೋತೃಗಳೇ, ಒಂದು ಪುಟ್ಟದಾದ ಬ್ರೇಕ್ ತಗೊಳ್ತೀನಿ, ಎಲ್ಲೂ ಹೋಗಬೇಡಿ. ಯಾಕೆ ಅಂದರೆ ಈ ಅನಗ ಎಂಬ ಒಂದು ರತ್ನ ಮತ್ತು ಸುಮಾರು 4-5 ಹಾಡುಗಳನ್ನು ಹಾಡವಳಿದ್ದಾಳೆ. ನಮ್ಮೆಲ್ಲರಿಗೂ ಮನರಂಜನೆ ಭಾನುವಾರದ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ. ಜಸ್ಟ್ ಟೇಕ್ ಎ ಬ್ರೇಕ್.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಓಕೆ ಶ್ರೋತೃಗಳೇ, ಒಂದು ಪುಟ ಬ್ರೇಕ್ ತಗೊಂಡೆ. ಬ್ರೇಕ್ ನಂತರ ಮತ್ತೆ ನನ್ನ ಹಾಗೂ ಅನುಗನ ಕಾರ್ಯಕ್ರಮದ ಬಗ್ಗೆ ಮುಂದುವರೋಣ. ಅನಗ ವೆಲ್ಕಮ್ ಬ್ಯಾಕ್ ಟು ದ ಶೋ ಅಗೈನ್. ಶ್ರೋತೃಗಳೇ, ನೀವು ಆಲಿಸ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ FM 90.8. ನಾನು ನಿಮ್ಮ ಗೆಳೆಯ ಜನಾರ್ದನ ಪಾಯಿ, ಪ್ರೀತಿಯಿಂದ JP. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ಬಾನು. ಸಂಡೇ ಬಂತು ಅಂದರೆ ರಿಲ್ಯಾಕ್ಸ್ ಮೂಡಲ್ಲಿ ನೀವು ಕೂತಿರ್ತೀರಾ ಅಂತ ಹೇಳಿ ನಾನು ಆ ಕಡೆ ಈ ಕಡೆ ತಿರುಗ್ತಾ ಎಲ್ಲಿ ಪ್ರತಿಭೆ ನನ್ನ ಕಣ್ಣಿಗೆ, ನಮ್ಮ ಕ್ಯಾಮ್ರಾದ ಕಣ್ಣಿಗೆ ಬೀಳುತ್ತಾ ಅಂತ ಹುಡುಕ್ತಾ ಇದ್ದಾಗ ನನಗೆ ಸಿಕ್ಕಿದ್ದು ಸುರೇಶ್ ಮತ್ತು ಅವರ ಕುಟುಂಬ. ನನ್ನ ಮುಂದೆ ಇಲ್ಲಿ ಕೂತ್ಕೊಂಡಿದ್ದಾಳೆ ಅವರ ಮಗಳು, ದೊಡ್ಡ ಮಗಳು ಅನಗ ಅಂತ. ಅನಗನಿಗೆ ನಾನು ಕೇಳಿದೆ, ಅನಗ ಅಂದರೆ ಏನು ಅಂದರೆ ಡಬ್ಬಲು ಅಂತ ಹೇಳಿದ್ಲು. ಡಬ್ಬಲು ಅಂತ ತೆಲುಗಿನಲ್ಲಿ ಶ್ರೋತೃಗಳೇ ಲಕ್ಷ್ಮಿ ಅಂತೇಳಿ. ಅನಗನ ಹತ್ರ ಫುಲ್ ಆಫ್ ಲಕ್ಷ್ಮಿ ಇದೆ ಅಂತ ಕೇಳ್ತಾ, ಅನಗ ಲಕ್ಷ್ಮಿ ನೀನೇ ಕಣೆ. ಈಗ ನಿನಗೆ ನಿನ್ನ ಬಾಲ್ಯದಲ್ಲಿ ಆಗಲಿ, ವಿದ್ಯಾಭ್ಯಾಸದಲ್ಲಾಗಲಿ, ಸಂಗೀತಕ್ಕೆ ನಿನಗೆ ಬಹಳಷ್ಟು ಒತ್ತು ಕೊಟ್ಕೊಂಡು ಯಾರಾದರೂ ಟೀಚರ್ಸ್ಗಳ ನೆನಪಿದೆಯಾ ಮಗು ನಿನಗೆ? ರಾಜಲಕ್ಷ್ಮಿ ಮಿಸ್ ಎಲ್ಲಿ ಅವರು? ಓಹೋ, ನನ್ನ ಪರಿಚಯ ಇದೆ ಅವರಿಗೆ. ಅವ್ರೇನಾರು ಸಿಕ್ಕರೆ ನನ್ನ ನಮಸ್ಕಾರಗಳು ಕೂಡ ಮುಟ್ಟಿಸ್ಬಿಡು ಮಗು. ಓಕೆ. ಮತ್ತೆ ಈಗ ನಾನು ಕೇಳ್ಪಟ್ಟೆ ನಿಮ್ಮ ತಾಯಿ ತಂದೆಯರಿಂದ ನೀನು ಸಹಸ್ರನಾಮಗಳ ಬಗ್ಗೆ ಬಹಳಷ್ಟು ನಿನಗೆ ಐಡಿಯಾ ಇದೆ ಅಂತ. ಹೌದಾ? ಮತ್ತಿನೇನೋ ಯಾಕೆ ಸಮಯ ವೇಸ್ಟ್ ಮಾಡ್ತಿದ್ದಿ ಮಗು? ನಮ್ಮ ಎಲ್ಲ ಕೇಳುಗರಿಗೆ ನಿನ್ನ ಜ್ಞಾನದ ಒಂದು ಸಣ್ಣ ಸಣ್ಣ ಕಲ್ಪನೆಯನ್ನು ಕೊಡ್ತಾ ಬಾ ಮಗು. ಅದು ಹೇಳಿ ಯಾವುದು ಅಂತ ಫಸ್ಟ್ ಹೇಳಿ ನೀನು ಪಠನ ಮಾಡ್ಲಿಕ್ಕೆ ಹೊರಡು ಮಗು.
1: ಓಕೆ, ನಾನು ಈಗ ಒಂದು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೀನಿ. ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ.

0: ನಮೋ ನಮಃ.
1: ಪರವಾಗಿಲ್ಲ, ಶ್ರುತುಗಳೇ ಕೇಳ್ತಾ ಇದ್ದೀರಿ ಅಲ್ವಾ? ನೋಡಿ, ಮನುಷ್ಯನಿಗೆ ಒಂದು ಗುರಿ ಇರಬೇಕು. ನಾನು ಈ ಗುರಿ ಸಾಧಿಸಿ ನಾನು ಜೀವನದಲ್ಲಿ ನಿಲ್ಲಬಲ್ಲೆ ಅನ್ನೋ ಮನಸ್ಸಿರ್ಬೇಕು ಕಣ್ರಿ. ಭಗವಂತ ನೋಡಿ, ಈ ಅನಗ ಎಂಬ ಮುತ್ತಿಗೆ, ಒಂದು ಮುತ್ತು ರತ್ನಕ್ಕೆ ದೃಷ್ಟಿಯಿಂದ ಸ್ವಲ್ಪ ತೊಂದರೆ ಕೊಟ್ಟಿರ್ಬೋದು, ಆದರೆ ಆ ಮಗು ಪಟ್ಟಿರುವ ಶ್ರಮ, ಅವರ ಹಿಂದಿರುವ ಅವರ ತಂದೆ ತಾಯಿ ಕುಟುಂಬದ ಶ್ರಮ ಎಷ್ಟು ನೋಡಿ, ಎಷ್ಟು ಸುಂದರವಾಗಿ ಒಂದು ವಿದ್ಯೆಯಲ್ಲಿ ಅಂದರೆ ಸಂಗೀತದಲ್ಲಿ ತನ್ನ ಮಗಳು ಕರ್ನಾಟಕದಲ್ಲಿ ದೇಶದಲ್ಲಿ ಒಂದು ಮನೆ ಮಾತು ಆಗಲಿ ಅನ್ನೋ ಹಂಬಲದಿಂದ ಈ ಮಗುವನ್ನ ತಯಾರು ಮಾಡಿದ್ದಾರೆ. ಹಾಗೆ ಆ ಹೆಣ್ಣು ಮಗು ಕೂಡ ನೋಡಿ, ಕೆಲವರು ಮಕ್ಕಳು ಸುಮ್ಮನೆ ಇರ್ತಾರೆ, ಅಯ್ಯಯ್ಯೋ ನನ್ನ ಕೈಲಿ ಆಗಲ್ಲ ಅಂಥೇಳಿ ಊಟ ಕಾಫಿ ತಿಂಡಿ ಸಕಾಲದಲ್ಲಿ ಮಾಡ್ತಾರೆ ವಿನ. ಈ ಮಗು ಹಾಗೆ ಮಾಡಲಿಲ್ಲ, ನಾನು ಸ್ವಲ್ಪ ಆದರೂ ಸಾಧನೆ ಮಾಡಬೇಕು ಅನ್ನೋ ಛಲದಲ್ಲೇ ನಿಂತಿದ್ದಾಳೆ ಅನಗ. ಐ ಆಮ್ ಸೋ ಹ್ಯಾಪಿ ಮಾ, ರಿಯಲಿ ಭಾಳ ಅದ್ಭುತವಾದ ಸಾಧನೆ ಮಾಡಿದೆ ಮಗು. ಇನ್ನೊಂದು ಯಾವುದಾದ್ರು ನಿನಗೆ ನಾನು ಕೇಳಲ್ಪಟ್ಟೆ, ಲಲಿತ ಸಹಸ್ರನಾಮ ನಿನಗೆ ಬರುತ್ತೆ ಅಂಥೇಳಿ, ಅದೊಂದು ಸ್ವಲ್ಪ ತಾವು ಪಠಿಸ್ಬೋದಾ ಮಗು?
0: ಹಾಂ ಹೇಳ್ತೀನಿ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿಸ್ಪುರ ತಾರಾನಾಯಕ ಶೇಖರಾಂ ಸ್ಮಿತಮುಖಿ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಣಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ.
1: ಅದು ಅರ್ಥ ಏನಾದ್ರು ಗೊತ್ತಾ ನಿನಗೆ? ನೀನು ಹಾಡಬೇಕಾದ್ರೆ ಅದರ ಅರ್ಥನೂ ಕಲ್ತ್ಕೋಬೇಕಲ್ವ? ನಮ್ಮಂಥ ದಡ್ರು ಮೂಡ್ರಿಗೆ ಏನು ಅರ್ಥ ಆಗುತ್ತೆ ಮಗು? ಅನಗ ಈಗ ನೀನು ಲಲಿತ ಸಹಸ್ರನಾಮವನ್ನು ಹೇಳಿದೆ ಅಲ್ವಾ, ಅದರ ಅರ್ಥವನ್ನು ಕೂಡ ನೀನು ತಿಳಿಬೇಕಲ್ಲ. ಇದರ ಅರ್ಥ ಏನು ಈ ಪಾರದ್ದು ಅಂತ ನನಗೆ ಹೇಗೆ ಅರ್ಥ ಆಗಬೇಕು ಮಗು? ಇರಲಿ, ಮುಂದೊಮ್ಮೆ ನಾನು ಮತ್ತೊಂದು ಕಾರ್ಯಕ್ರಮ ಮಾಡಿದಾಗ ಇದರ ಅರ್ಥ ನೀನು ನನಗೆ ಹೇಳಲೇಬೇಕು. ಓಕೆ, ಈಗ ಮುಂದೇನೀಗ ಮುಂದೇನು ಭಕ್ತಿಗೀತೆಯಲ್ಲೇ ಒಂದು ಇನ್ನೊಂದು ಯಾವುದಾದ್ರೂ ಚರಣ ಪಲ್ಲವಿ ಹಾಡ್ಬೋದಾ?
0: ಈಗ ಒಂದು ಲೈನ್ ಕನಕದಾರ ಸ್ತೋತ್ರ ಕೂಡ ಹಾಡ್ತೀನಿ.
1: ಐ ಪ್ಲೀಸ್ ಮಾ ಪ್ಲೀಸ್.

0: ವೆರಿ ನೈಸ್. ಇದು ಬೆಳಗ್ಗಿನ ಹೊತ್ತು ಆಡೋದಲ್ವಾ?
1: ಇದು ಆಕ್ಚುಲಿ ಮಂಗಳವಾರ ಶುಕ್ರವಾರ ಆಡಿದ್ರೆ ತುಂಬಾ ಒಳ್ಳೇದು.
0: ಅಂದ್ರೆ ಎಷ್ಟೊತ್ತಿಗೆ?
1: ಬೆಳಗ್ಗೆ ದೇವರಿಗೆ ಪೂಜೆ ಮಾಡ್ಕೊಳ್ತಾ ಹಾಡ್ಬೋದು. ಇದು
0: ಅನಗ ವೆರಿ ಗುಡ್. ಶ್ರೋತೃಗಳೇ ನೋಡಿ, ಯಾವಾಗ ಯಾವಾಗ ಅಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ಈ ಹಾಡನ್ನ ಉಚ್ಚಾರಣೆ ಮಾಡಿದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ಯಾವಾಗ್ಲೂ ನಿಂತಿರ್ತಾಳೆ ಅಂತ ಹೇಳ್ತಾ ಅನಗ ಮುಂದೆ ವೆರಿ ನೈಸ್ ವೆರಿ ನೈಸ್. ಓಕೆ,
1: ಮ್ಯೂಸಿಕ್ ಕೂಡ.
0: ಓಹೋ, ಇದು ಕೂಡ ಮಾಡ್ಕೊಂಡ್ ಬಂದಿದ್ಯಾ? ಶ್ರೋತೃಗಳೇ, ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆನ್ಲೈನ್ ಅಲ್ಲಿ ಸಂಗೀತ ಕಲಿಯುವ ಛಲ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅನಗನಿಗೆ. ಅನಗ ಆನ್ಲೈನಲ್ಲಿ ಕೂಡ ಟ್ಯೂಷನ್, ಇದೇ ರೀತಿಯ ಸಂಗೀತದ ಟ್ಯೂಷನ್ ಕೂಡ ಮಾಡ್ತಾಳೆ. ಭಾಳ ಖುಷಿ ಆಯ್ತಮ್ಮ ನೀನು ನಿಜವಾಗ್ಲೂ, ನೀನು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಹೆಸರೇ ಇಟ್ಟಿದ್ದಾರೆ. ಯಾಕೆಂದರೆ ಅಯ್ಯೋ ನನ್ನ ಕೈಲಿ ಏನೂ ಆಗಲ್ಲ ಅಂತ ಒಂಥರ ಚಿಂತೆಯಲ್ಲಿ ಕೂರುವ ಈ ಸಮಾಜಕ್ಕೆ ನೀನೊಂದು ದಿವಿಟಿಗೆ ಮಗು. ವೆರಿ ನೈಸ್. ಈಗ ಮುಂದಿನ ಹಾಡು ನಮ್ಮೊಂದಿಗೆ.
1: ಈಗ ನಾನು ಒಂದು ಭಗವದ್ಗೀತೆಯ ಒಂದು ಒಂದೆರಡು ಶ್ಲೋಕವನ್ನು ಹೇಳ್ತೀನಿ.

0: ಇನ್ನೊಂದು
1: ಇರ್ಲಿ ಶ್ರೋತೃಗಳೇ, ಕೇಳ್ತಾ ಇದ್ದೀರಾ? ಕೇಳ್ತಾ ಇದ್ರೆ ಅನಗ ನಿಜವಾಗ್ಲೇ ಹೇಳ್ತೀನಿ, ಅದ್ಭುತವಾದ ಹಾಡುಗಾರ್ತಿಯಮ್ಮ ನೀನು. ಭಕ್ತಿಯ ಸಂಚಲನ ಕೂಡ ಎಚ್ಚರಿಕೆ ಕೊಡಿಸಿದ್ದಿ ನೀನು, ಭಾವಗೀತೆ ಕೂಡ ಹಾಡಿದ್ದಿ. ಈಗ ನಮ್ಮ ಶ್ರೋತೃಗಳು ಕೇಳ್ತಾ ಇದ್ದಾರೆ, ನನಗೆ ಕಾಲರ್ ಒಬ್ಬರು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಅನಗನ ಹತ್ರ ಒಂದು ಯಾವುದಾದ್ರೂ ಚಲನಚಿತ್ರ ಗೀತೆ ಹಾಡಿಸಿ ಸರ್, ಪೂರ್ತಿ ಹಾಡ್ಬೇಕಂತ. ಏನು ಮತ್ತೆ ನೀವು ಸ್ವಲ್ಪ ಹಾಡೋಂಗಿಲ್ಲ, ನೀವು ಸ್ವಲ್ಪ ಹಾಡಿದ್ರೆ ನಂಗೆ ಬೈತಾರೆ ಅವರು, ಕಾಲ್ ಮಾಡಿ ನನಗೆ ಬೈತಾರೆ. ಅನಗ ಒಂದು ಒಳ್ಳೆ ಪ್ಲೀಸ್ ಅಮ್ಮ
2: ಹೇಳೋಣ. ಈಗ ನಾನೊಂದು ಚಲನಚಿತ್ರ ಗೀತೆಯನ್ನು ಹಾಡ್ತಾ ಇದ್ದೀನಿ. ನಮ್ಮ ಶಿವಮೊಗ್ಗದಲ್ಲಿ ಶಟ್ರ ಸಂತೆ ನಡೀತು, ಎಲ್ಲರಿಗೂ ಗೊತ್ತಿರ್ಬೋದು. ಇದು ಡಿ ಎಸ್ ಅರುಣ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಿದ್ದು, ಆ್ಯಕ್ಚುಲಿ 3 ದಿವಸ ಆಯಿತು ಇದು. ಇದರಲ್ಲಿ ನಾನು ಒಂದು ಹಾಡನ್ನು ಹೇಳಿದ್ದೆ, ಚಿತ್ರಗೀತೆ, ಇದನ್ನು ನಾನು ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ.

0: ವೆರಿ ನೈಸ್ ಅಪ್ಪ, ಅದ್ಭುತವಾದ ಹಾಡು ನಿಜವಾಗ್ಲೂ. ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ, ಬಹಳ ಸುಂದರವಾದ ಗೀತೆ ಅದು. ಬಹುಶಃ 1980-90s ಕಾಣುತ್ತಲ್ವಾ ಅದು? ಅದ್ಭುತವಾಗಿ ತುಂಬ ಹಿಟ್ ಆಗಿತ್ತು ಆ ಸಾಂಗ್. ಅದು ಬಹಳ ಚೆನ್ನಾಗಿ ಹಾಡಿದ್ದಾರೆ ಅದನ್ನು. ನೀನು ಕೂಡ ಅಷ್ಟೇ ಅದ್ಭುತವಾಗಿ ಹಾಡಿದ್ದೀಯ ಅನಗ. ನಮ್ಮ ಕೇಳುಗರು ನೋಡು ಅದೇ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅನಗನ ಕೈಲಿ ಇನ್ನೂ ಒಂದು ಎರಡು ಮೂರು ಹಾಡನ್ನು ಹಾಡಿಸ್ಲೇಬೇಕು ನೀವು ಅಂತೇಳಿ. ವೆರಿ ನೈಸ್ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ FM 90.8. ನಾನು ನಿಮ್ಮ ಗೆಳೆಯ ಜನಾರ್ದನ ಪೈ, ಪ್ರೀತಿಯಿಂದ JP. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ರೇಡಿಯೋ ಕಣ್ರಿ, ನಮ್ಮ ಬಾನುಲಿ. ಅನಗ ಮುಂದಿನ ಹಾಡು ತಾವು ಹೇಳಬಹುದು. ಶ್ರೋತೃಗಳೇ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು, ನೀವು ಅನಿಸಿಕೆ ಕೊಡದೇ ಇದ್ದರೆ ನಾವು ಕಾರ್ಯಕ್ರಮ ಮಾಡಿ ಕೂಡ ವೇಸ್ಟ್ ಆಗುತ್ತೆ. ನೀವು ನಮ್ಮ ರೇಡಿಯೋ FM ವಾಟ್ಸಪ್ಗೆ ನೀವು ಕಳಿಸ್ಕೊಡ್ಬೇಕು. ನಮ್ಮ ಹೆಣ್ಮಗು ಇಲ್ಲಿ ಹಾಡ್ತಾ ಇದ್ದಾಳಲ್ಲ, ಹೇಗಿತ್ತು ಅವಳ ಜರ್ನಿ, ಹೇಗಿದೆ ಅಂತ ನಿಮ್ಮ ಮುಂದೆ ನಾನು ಇಟ್ಟೆ. ಅಂದರೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ಕೂರೋದಕ್ಕಿಂತ ಶ್ರಮ ಪಟ್ಟರೆ ಯಶಸ್ಸು ಗ್ಯಾರಂಟಿ ಅನ್ನೋದಕ್ಕೆ ನನ್ನ ಮುಂದೆ ಈ ಸ್ಟುಡಿಯೋದಲ್ಲಿ ಕೂತಿರುವ ಅನಗನೇ ಒಂದು ಸೆಂಟರ್ ಪಾಯಿಂಟ್ ಆಫ್ ಫೋಕಸ್ ಅಂತ ಹೇಳ್ಬೋದು. ವಿ ಕ್ಯಾನ್ ಡೂ ಅಲ್ವಾ ಅನಗ? ಪ್ರಯತ್ನ ಪಡಬೇಕಲ್ವಮ್ಮ, ಆಗುತ್ತಲ್ವಾ? ನಾನು ಹೇಳೋದು ಈಗ ನಿನ್ನ ಜೊತೆಗೆ ಇದ್ದವರೆಲ್ಲ ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ತಾ ಇದ್ದಾರೆ, ಕೆಲವರು ಓದ್ತಾ ಇದ್ದಾರೆ, ಆದರೆ ನೀನು ಬಿಡಲಿಲ್ಲ. ಒಂದು ಹಿಂದೆ ನಾವು ನೋಡ್ತಿದ್ವಿ, ಛಲ ಬಿಡದ ತ್ರಿವಿಕ್ರಮ್ ಅಂತೆ ಮತ್ತೆ ಮತ್ತೆ ಪ್ರಯತ್ನ ಮಾಡುವಂಥ ಜ್ಞಾಪಕ ಇದೆಯಾ? ನೀನು ಹಾಗೆ ತ್ರಿವಿಕ್ರಮನ? ವೆರಿ ನೈಸ್ ಮಗು, ವೆರಿ ನೈಸ್, ಚೆನ್ನಾಗಿ ಹಾಡ್ತಾ ಇದ್ದಿ. ಬರಲಿ, ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆ ಹಾಡು ನಿನ್ನ ಬತ್ತಳಿಕೆಯಲ್ಲಿದ್ದರೆ ನಮ್ಮ ಕೇಳುಗರು, ಅದರಲ್ಲೂ ಸಂಡೇ ಅಂದರೆ ಏನು ಗೊತ್ತಮ್ಮ, ರಿಲ್ಯಾಕ್ಸಲ್ಲಿ ಇರ್ತಾರೆ ಎಲ್ಲರೂ. ಒಂದು ಕಡೆ ಹೊರಗೆ ಹೋಗ್ಲಿಕ್ಕೂ ಇಲ್ಲ, ಈಗ ಅವರು ಮಳೆನೂ ಇಲ್ಲ, ಮನೆಯಲ್ಲೇ ಕೂತ್ಕೋಬೇಕು. ಆದ್ದರಿಂದ ಅವರು ಸಂಡೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾರೆ. ಶ್ರೋತೃಗಳೇ, ನಿಮ್ಮಲ್ಲಿ ಕೂಡ ನಾನು ಹೇಳ್ತಿದ್ದೀನಿ, ನಿಮ್ಮಲ್ಲಿ ಕೂಡ ಯಾರಾದರೂ ಪ್ರತಿಭೆ ಅಂದರೆ ಯಾವುದೇ ರೂಪದಲ್ಲಿರ್ಬೋದು, ಹಾಡುಗಾರರಿರ್ಬೋದು, ಒಳ್ಳೆ ಭಾಷಣಕಾರರಿರ್ಬೋದು, ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋರಿದ್ದರೂ ದಯವಿಟ್ಟು ನನಗೆ ತಿಳಿಸಿ, ಅವರ ಕಾರ್ಯಕ್ರಮವನ್ನು ನಾನು ನಮ್ಮ ಸಂಡೇ ಸ್ಪಾಟ್ಲೈಟ್ನಲ್ಲಿ ಪ್ರಸಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಅನಗ ಈಗ ಮತ್ತೊಂದು ಸಾಂಗಲ್ಲಿ. ಅನಗ, ಯಾವ ಹಾಡು? ಯಾವ ಹಾಡು?
1: ಮರೆಯದ ಹಾಡು ಚಿತ್ರದಿಂದ.
0: ವೆರಿ ನೈಸ್. ಸ್ವಪ್ನ
1: ಗಾನ ಅಂತ.
0: ಓಕೆ,
1: ಇದನ್ನು ಎಸ್ ಜಾನಕಿ ಅವರು ಹಾಡಿದ್ರು.
0: ಓಕೆ ಮಾ, ಗೋ ಅಹೆಡ್.
1: ಈಗ ನಾನು ಅದನ್ನ ಪ್ರಸ್ತುತಪಡಿಸ್ತೀನಿ.

0: ನನಗ ಭಾಳ ಅದ್ಭುತವಾಗಿ ಹಾಡಿದೆಯಮ್ಮ, ನಿಜವಾಗ್ಲೂ ಭಾಳ ಸುಂದರವಾಗಿತ್ತು. ರಿಯಲಿ
1: ಥ್ಯಾಂಕ್ ಯು.
0: ನೀನು ಇಷ್ಟೊತ್ತು ಹಾಡಿದ ಎಲ್ಲ ಹಾಡುಗಳು ಮಧುರವಾಗಿತ್ತು, ಆದರೆ ಇದುವೇ ಜೀವನ, ಮುಗಿಯದ ಪ್ರಯಾಣ, ಎಂಥ ಅದ್ಭುತವಾದ ಹಾಡಮ್ಮ, ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು. ಶ್ರೋತೃಗಳೇ ಕೇಳ್ತಾನೆ ಇದ್ದೀರಲ್ವಾ, ಸುಮ್ಮನೆ ಇದ್ದೀರಲ್ರಿ, ಜಸ್ಟ್ ಒಂದು ಮೆಸೇಜ್ ಮಾಡೋದು ಬಿಟ್ಟು ನೀವು ಹಾಡನ್ನು ಕೇಳ್ತಾ ಅಲ್ಲೇ ತನ್ಮಯರಾ ಕೂತಿದ್ದೀರೋ ಏನೋ, ಪಕ್ಕದಲ್ಲಿ ಒಂದು ಲೋಟ ಕಾಫಿ ಇಟ್ಕೊಳ್ಳಿ, ನಮ್ಮ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ ಅಂತ ನನ್ನ ಮನಸ್ಸಿಗೆ ಮೆಸೇಜ್ ಮಾಡಿ ರೇಡಿಯೋ ಶಿವಮೊಗ್ಗ ಎಫ್ ಎಮ್ಗೆ. ಯಾಕೆಂದರೆ ಕಲಾವಿದರಿಗೆ ಬೇಕಾಗಿರುವುದು ಎದುರುಗಡೆ ಕೂತಿರುವ ಪ್ರೇಕ್ಷಕನ ಚಪ್ಪಾಳೆ ಮತ್ತು ಹುರಿದುಂಬಿಕೆ ಮಾತ್ರ. ನೋಡಿ, ಆಕೆ ಜೀವನವನ್ನು ಬಿಡಲೇ ಇಲ್ಲ. ರಿಚರ್ಡ್ ಬ್ರಾನ್ಸನ್ ಅನ್ನೋನು ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ ಆತ, ಆದರೆ ಆತ 10th ಡ್ರಾಪ್ಔಟ್ ಆಗಿದ್ದ. ಆಗ ಅವನ ತಾಯಿ ಅವನಿಗೆ ಒಂದು ಶ್ಲೋಕವನ್ನು ಹೇಳ್ತಾಳೆ, ಒಂದು ಎಚ್ಚರಿಕೆ ಕೊಡ್ತಾಳೆ, ಸನ್ ನೆವರ್ ಗಿವ್ ಅಪ್ ಅಂಥೇಳಿ. ಎಂಥ ಅದ್ಭುತವಾದ ಮಾತು ಗೊತ್ತೇನ್ರಿ. ಆತ ಇವತ್ತಿಗೆ ನ್ಯೂ ವರ್ಜೀನಿಯಾ ಅಂಥೇಳಿ ಅದು ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಈ ಭೂಮಿನಲ್ಲಿ, ಅತ್ಯಂತ ಶ್ರೀಮಂತರಲ್ಲಿ ರಿಚರ್ಡ್ ಬ್ರಾನ್ಸನ್ ಕೂಡ ಒಬ್ಬರು. ಅದ್ಭುತ. ಹಾಗೆ ಈ ನಮ್ಮ ಅನಗನಿಗೆ ಅಪ್ಪ ಅಮ್ಮ ತಾಯಿ ಅಣ್ಣ ತಮ್ಮ ಅಲ್ಲ ಸಾರಿ ತಮ್ಮ ಎಲ್ಲ ಸೇರಿಕೊಂಡು ಆಕೆನ ಒಂದು ಶಿಲ್ಪಿಯ ಆಕಾರಕ್ಕೆ ತಂದಿದ್ದಾರೆ. ಅನಗ ನಿಮ್ಮ ಅಪ್ಪ ಅಮ್ಮನಿಗೂ ನಾನು ಥ್ಯಾಂಕ್ಫುಲ್ ಹೇಳಬೇಕು ಮಗು. ಯಾಕೆಂದರೆ ಅರೆ ನಾನು ಫಸ್ಟ್ ಹೇಳ್ತಿದ್ದೀನಲ್ಲ, ಇವಳು ಮೊದಲು ಬಂದಿಲ್ಲಿ, ನಾನು ಹೇಳೋ ಮೊದಲೇ ಇವಳು ಹೇಳ್ತೇಳಿ, ನೀನು ಆಮೇಲೆ ಹೇಳು ಮನೆ ಹೋಗಿ. ಯಾಕೆ ಅಂದರೆ ನನಗೆ ಆ ನೋವಿನ ಆಳ ನನಗೆ ಗೊತ್ತಿದೆ ಅಮ್ಮ. ನಾನು ಶಾರದಾದೇವಿ ಅಂದರೆ ವಿಕಾಸ ಕೇಂದ್ರಕ್ಕೆ ಕಳೆದ 30 ವರ್ಷಗಳಿಂದ ನಾನು ಅಸೋಸಿಯೇಟ್ ಆಗಿರ್ತಿರ್ತೀನಿ, ಅಲ್ಲಿಯ ಮಕ್ಕಳ ಜೊತೆಗೆ ಬೆರೀತಾ ಇರ್ತೀನಿ, ಅವರ ತಂದೆ ತಾಯಿಗಳು ಅವರಲ್ಲಿ ಇರುವ ಏರಿಳಿತ ನೋಡಿ ನಿಜವಾಗ್ಲೂ ನನಗೆ ಕೆಲವು ಟೈಮ್ ನಾನೇ ತುಂಬ ಎಮೋಷನಲ್ ಅಮ್ಮ. ಆದರೆ ನೀನು ಆ ಎಮೋಷನಲ್ಗೆ ಹೋಗದೆ ಸಾಧನೆ ಕಡೆ ವಾಲ್ದಿಯಲ್ಲ ಪುಟ, ದ್ಯಾಟ್ಸ್ ರಿಯಲಿ ಗ್ರೇಟ್. ಅಪ್ಪ ಅಮ್ಮನಿಗೆ ನೀನೊಂದು ಅಸೆಟ್ ಮಗು. ರಿಯಲಿ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ಬಂದಿದೆ. ಹಲೋ ಅನಗ, ಮುಗ್ದಿಲ್ಲ, ಮುಗಿಯೋ ಹಂತಕ್ಕೆ ಬಂದಿದೆ ಅಂತ ನಿನಗೆ ಹೇಳಿದಷ್ಟೇ ನಾನು. ನೋಡುವ ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆ ಹಾಡನ್ನು ತಾವು ಪಿಕ್ ಮಾಡಿ ನಿಮ್ಮ ಟಾಪ್ ಲಿಸ್ಟಲ್ಲಿ ಏನಿದೆ ಅದರಲ್ಲೂ ಒಂದು ಹಾಡು ಹೇಳು ಮಗು.
1: ಹಾಂ ಓಕೆ. ಇಲ್ಲಿ ತನಕ ನೀವೆಲ್ಲ ಚಿತ್ರಗೀತೆ ಆಯಿತು, ಭಾವಗೀತೆ ಆಯಿತು, ಭಕ್ತಿಗೀತೆ ಆಯಿತು, ಈಗ ನಾನು ಒಂದು ಕ್ಲಾಸಿಕಲ್ಲಿಗೆ ಬರೋಣ. ಓಕೆ
0: ಆಗಲಮ್ಮ.
1: ಈಗ ನಾವು ಕ್ಲಾಸಿಕಲ್ಲಲ್ಲಿ ಒಂದು ತಿಲ್ಲಾನ ಅಂತ ಒಂದು ಹಾಡೋಣ.
0: ನನಗೆ ಬರಲ್ಲ, ನೀನೇ ಹಾಡಬೇಕು. ಹಾಡ್ತೀನಿ ಅಂತ ಹೇಳು. ಹಾಡೋಣ ಅಂದರೆ ನನ್ನ ಧ್ವನಿ ಕೇಳಿ ಅವ್ರು ಓಡೋಗ್ಬಿಡ್ತಾರೆ ಶ್ರೋತೃಗಳು.
1: ಓಕೆ, ಈಗ ತಿಲ್ಲಾನ ಅಂತ ಒಂದಿದೆ, ಅದನ್ನು ಹಾಡ್ತೀನಿ. ಅದು ಸೀನಿಯರ್ನಲ್ಲಿ ಚಾಪ್ಟರ್ನಲ್ಲಿ ಬರುತ್ತೆ.

0: ಅನಗ ಶ್ರುತಿಗಳೇ ಕೇಳ್ತಾ ಇದ್ರೆ ನಿಜವಾಗ್ಲೂ ಅನಗ ಕಾರ್ಯಕ್ರಮ ಇಷ್ಟು ಬೇಗ ಮುಗಿದೋಯ್ತಾ ಅಂತ ಹೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಮಗು, ಅದ್ಭುತವಾಗಿ ಹಾಡಿದ್ದಿ ನೀನು. ನಮ್ಮ ಕರೆಗೆ ಮೇರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ಯಾ ಮಗು. ರೇಡಿಯೋ FM 90.8 ಶಿವಮೊಗ್ಗದ ಪರವಾಗಿ ನಿನಗೆ ಅನಂತ ಧನ್ಯವಾದಗಳು ಅಮ್ಮ. ನಿನಗೂ ಅಷ್ಟೇ, ನಿಮ್ಮ ಹೆತ್ತ ತಂದೆ ತಾಯಿಯವರಿಗೂ ಕೂಡ ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪೇರೆಂಟ್ಸ್ಗೆ. ಶ್ರೋತೃಗಳೇ, ನೀವು ಆಲಿಸ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ FM 90.8 ಅನಗ, ಒಂದು ಏನು ಬೆಳ್ಳಿಯ ಮಿಂಚು ಅಂತಲೂ ಹೇಳ್ಬೋದು, ಒಂಥರ ನಕ್ಷತ್ರ ಇದ್ದಂಗೆ. ಸಂಗೀತದಲ್ಲಿ ಬಹಳಷ್ಟು ಕಷ್ಟಪಟ್ಟುಕೊಂಡು ಕಲಿತು ತನ್ನ ಬದುಕಿಗೆ ತಾನು ನಾಂದಿ ಹಾಡಬೇಕು, ನನ್ನ ಬದುಕಿಗೆ ನಾನೇ ನಿಂತ್ಕೊಂಡು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯದಿಂದ ಬಂದು ನಮ್ಮ ಸ್ಟುಡಿಯೋದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವಳ ಹಾಡು ಹೇಗೆ ಮೂಡಿ ಬಂತು ಅನ್ನೋದು ತಾವು ನಮ್ಮ ರೇಡಿಯೋ FM ವಾಟ್ಸಾಪ್ನಲ್ಲಿ ನೀವು ಮೆಸೇಜ್ ಕಳಿಸಿದ್ರೆ ಒಂಥರ ನಮಗೂ ಖುಷಿ. ನಾನು ಮಾಡಿದ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂಥೇಳಿ ನನಗೂ ಕೂಡ ಹೆಮ್ಮೆ. ನನ್ನ ಮುಂದಿನ ವಾರದ ಪ್ರಯಾಣ ಆ ಕಡೆ ಈ ಕಡೆ ಎತ್ತರದ ತೋಟಗಳ ನಡುವೆ ಶಿವಮೊಗ್ಗಕ್ಕೆ ಅತ್ಯಂತ ಹತ್ತಿರವಾದ ಒಂದು ಹಳ್ಳಿಗೆ ನನ್ನ ವಿಸಿಟ್ ಇದೆ. ಅಲ್ಲಿ ಕೂಡ ನಮ್ಮ ಕ್ಯಾಮ್ರದ ಕಣ್ಣಲ್ಲಿ ಮೂರು ಮಕ್ಕಳು ಅದ್ಭುತವಾಗಿ ಹಾಡ್ತಾರೆ. ಆ ಹಾಡು ಕೇಳ್ತಾ ಇರಿ. ನಮ್ಮ ಎಲ್ಲ ಕಾರ್ಯಕ್ರಮ ರೇಡಿಯೋ FM ಶಿವಮೊಗ್ಗದ ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇರಿ. ಯಾಕೆ ಗೊತ್ತಾ ಶ್ರೋತೃಗಳೇ, ನೀವಿದ್ರೆ ನಾವಲ್ವಾ. ನಿಮ್ಮ ಹಾರೈಕೆ ಹೀಗೆ ಇರಲಿ. ಪ್ಲೀಸ್ ಟೇಕ್ ಕೇರ್. ಬೈ ಬಾಯ್. ಸಿ ಯು ಸಮ್ ಟೈಮ್.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಮ್ಮ FM ಅನ್ನು ನೀವು ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಾ. ಇದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ FM ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ಗೆ ಮುಕ್ತ ಸ್ವಾಗತವಿದೆ. ಹ್ಯಾಚಿ ವೆಲ್ಕಮ್ ಟು ಯುವರ್ ಫೀಡ್ಬ್ಯಾಕ್. ಟೆಸ್ಟ್ 7259176279 7259176279 ಇದಕ್ಕೆ ವಾಟ್ಸಪ್ ಮಾಡಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗೆ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
4: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
6: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್.ಜೆ. ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
6: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ವಿನೋಬನಗರದ ನಿವಾಸಿ SV ಚಂದ್ರಕಲಾ ಅವರಿಗೆ ಸಮನ್ವಯ ಟ್ರಸ್ಟ್ ವತಿಯಿಂದ ಪರಿಸರ ಕುಟುಂಬ ಪ್ರಶಸ್ತಿ ನೀಡಿ ಅಭಿನಂದಿಸಲಾಯಿತು. ಸಮನ್ವಯ ಟ್ರಸ್ಟ್ ನೇತೃತ್ವ ಹಾಗೂ IAS ಅಧಿಕಾರಿ KE ದಯಾನಂದ ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಪರಿಸರ ಸ್ನೇಹಿ ಕುಟುಂಬಗಳನ್ನು ಗುರುತಿಸಿ ಪರಿಸರ ಪ್ರಶಸ್ತಿ ನೀಡುವ ಮೂಲಕ ಗೌರವಿಸುವ ಕೆಲಸವನ್ನು ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. SV ಚಂದ್ರಕಲಾ ಅವರು ಮನೆ ಆವರಣದಲ್ಲಿ ಸುಂದರವಾದ ಪರಿಸರ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮನೆ ಆವರಣದಲ್ಲಿ ಅತ್ಯಂತ ಉತ್ತಮ ಪರಿಸರ ನಿರ್ಮಿಸಿದ್ದಾರೆ. ಪಕ್ಷಿಗಳಿಗೆ ಅನುಕೂಲ ಆಗುವ ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿದ್ದಾರೆ. ಆಯುರ್ವೇದ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಚಂದ್ರಕಲಾ ಅವರು ಬೋನ್ಸಾಯಿ ಗಿಡಗಳನ್ನು ವರ್ಷಗಳಿಂದ ಬೆಳೆಸಿಕೊಂಡು ಬರುತ್ತಿದ್ದು 35-40 ವರ್ಷದ ಆಲದ ಮರ ಸೇರಿದಂತೆ ವೈವಿಧ್ಯ ರೀತಿ ಬೋನ್ಸಾಯಿ ಗಿಡಗಳನ್ನು ಪಾರ್ಟ್ಗಳಲ್ಲಿ ಬೆಳೆಸಿ ಪೋಷಿಸುತ್ತಿದ್ದಾರೆ. ಬೋನ್ಸಾಯಿ ಗಿಡಗಳ ಬಗ್ಗೆ ಜನರಲ್ಲೂ ಜಾಗೃತಿ ಮೂಡಿಸಿ ಬೆಳೆಸಲು ಪ್ರೋತ್ಸಾಹಿಸುತ್ತಿದ್ದಾರೆ. ಆಯುರ್ವೇದ ಗಿಡಗಳನ್ನು ಬೆಳೆಸುವ ಜೊತೆಯಲ್ಲಿ ಮಲೆನಾಡಿನ ಔಷಧೀಯ ಗಿಡಮೂಲಿಕೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಪರಿಸರದ ಬಗ್ಗೆ ವಿಶೇಷ ಪ್ರೀತಿ ಇದೆ. ಚಂದ್ರಕಲಾ ಅವರ ಪರಿಸರ ಕಾಳಜಿ ಗುರುತಿಸಿ ಸಮನ್ವಯ ಟ್ರಸ್ಟ್ ಪರಿಸರ ಪ್ರಶಸ್ತಿ ನೀಡಿ ಅಭಿನಂದಿಸಿದೆ. ಸಮನ್ವಯ ಟ್ರಸ್ಟ್ ಕಾರ್ಯನಿರ್ವಾಹಕ ನಿರ್ದೇಶಕ ಸಮನ್ವಯ ಕಾಶಿ ನೇತೃತ್ವದಲ್ಲಿ ತಂಡವು ಶಿವಮೊಗ್ಗದ ಪರಿಸರ ಸ್ನೇಹಿ ಕುಟುಂಬಗಳನ್ನು ಗುರುತಿಸಿ ಗೌರವಿಸುವ ವಿಶೇಷ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸುತ್ತಿದೆ. ಪರಿಸರದ ಕಾಳಜಿಯನ್ನು ಮನೆ ಮನೆಗೆ ತಲುಪಿಸುವ ಆಶಯದಿಂದ ರಾಜ್ಯದಲ್ಲಿಯೇ ನಡೆಸುತ್ತಿರುವ ವಿಶೇಷ ಪ್ರಯತ್ನ ಇದಾಗಿದೆ. ಮುಂದಿನ ವಿವರ. ವಿದ್ಯಾರ್ಥಿಗಳಲ್ಲಿ ಜ್ಞಾನ ವಿನಿಮಯ, ಪರಿಕಲ್ಪನೆಗಳ ಆಳವಾದ ಅರಿವು ಹಾಗೂ ಪ್ರಾಯೋಗಿಕ ಅನುಭವ ಬೆಳೆಸಲು ಕಾರ್ಯಾಗಾರ ನೆರವಾಗುತ್ತದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಹಿರಿಯ ವಕೀಲ ಲಕ್ಷ್ಮೀಕಾಂತ್ ಚಿಮನೂರು ಹೇಳಿದರು. ಕುವೆಂಪು ವಿಶ್ವವಿದ್ಯಾಲಯದ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಪಾತ್ವೇಸ್ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ವಿಭಾಗದಿಂದ ಆಯೋಜಿಸಿದ್ದ 2025-26 ಸಾಲಿನ ಬೇಸಿಗೆ ಕಾರ್ಯಾಗಾರದಲ್ಲಿ ಮಾತನಾಡಿ, ವಿದ್ಯಾರ್ಥಿಗಳು ಆಸಕ್ತಿಯಿಂದ ಅಧ್ಯಯನ ನಡೆಸಿ ಉನ್ನತ ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ಕುವೆಂಪು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಿವಿಎಸ್ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎಂ ವೆಂಕಟೇಶ್ ಅವರು ವಿದ್ಯಾರ್ಥಿಗಳ ಪ್ರತಿಭೆ, ಪರಿಶ್ರಮ ಮತ್ತು ನವೋತ್ಸಾಹವನ್ನು ಶ್ಲಾಘಿಸಿದರು. ಅತಿಥಿಗಳು ವಿದ್ಯಾರ್ಥಿಗಳಿಂದ ನಿರ್ಮಿಸಲಾದ ಹೈಪರ್ ಲೂಪ್ ಸ್ಟೇಷನ್ ಮಾದರಿಯನ್ನು ಅನಾವರಣಗೊಳಿಸಿದರು. ವಿದ್ಯಾರ್ಥಿಗಳ ತಂಡವು ಹೈಪರ್ ಲೂಪ್ ತಂತ್ರಜ್ಞಾನದ ಆಧಾರಿತ ನವೀನ ಸಾರಿಗೆ ವ್ಯವಸ್ಥೆಯ ಮಾದರಿಯನ್ನು ಪರಿಚಯಿಸಿತು. ಡಾಕ್ಯುಮೆಂಟರಿ ವಿಭಾಗದಲ್ಲಿ ಶಿವಮೊಗ್ಗದಿಂದ ರಾಣಿಬೆನ್ನೂರಿಗೆ ನಿರ್ಮಾಣವಾಗುತ್ತಿರುವ ಹೊಸ ರೈಲು ಮಾರ್ಗದ ಕುರಿತಾದ ಸಂಶೋಧನೆ, ಯಕ್ಷಗಾನದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈಶಿಷ್ಟ್ಯಗಳ ಅಧ್ಯಯನವನ್ನು ಪ್ರಸ್ತುತಪಡಿಸಲಾಯಿತು. ಪುಸ್ತಕ ವಿಭಾಗದಲ್ಲಿ ಅರಣ್ಯ ಅಸ್ಮಿತೆ ಮೂಲಕ ಡಾಕ್ಟರ್ ರತ್ನಮ್ಮ ಅವರು ಬುಡಕಟ್ಟುಗಳ ಹೋರಾಟದ ಬದುಕು ಮತ್ತು ಗಾರ್ಗಿ ಇನ್ನೂ ಜೀವಂತವಾಗಿದ್ದಾಳೆ, ಕೃತಿಯ ಮೂಲಕ ಬಾಲ್ಯ ವಿವಾಹ ಹಾಗೂ ಮೂಢನಂಬಿಕೆಗಳನ್ನು ಮೀರಿ ಆತ್ಮಗೌರವದಿಂದ ಬದುಕು ಕಟ್ಟಿಕೊಂಡು ಮಹಿಳೆಯ ಬದುಕಿನ ಪಯಣವನ್ನು ಪರಿಚಯಿಸಲಾಯಿತು. ಮುಂದಿನ ವಿವರ. ಸಮಾಜ ಸೇವೆ ಹಾದಿಯಲ್ಲಿ ಮತ್ತೊಂದು ಗೌರವದ ಗರಿ. ಡಾಕ್ಟರ್ ಮೊಹಮ್ಮದ್ ಅಖಿಲ್ ಶಿವಮೊಗ್ಗ ಅವರಿಗೆ ಕರ್ನಾಟಕ ರಾಜ್ಯ ಸಮಾಜ ರತ್ನ ಪ್ರಶಸ್ತಿ. ಸಮಾಜದ ಒಳಿತಿಗಾಗಿ ಕೈಗೊಂಡ ಸೇವಾ ಕಾರ್ಯಗಳು ಮತ್ತು ಯುವ ಸಮುದಾಯದ ಅಭಿವೃದ್ಧಿಗೆ ಸಲ್ಲಿಸಿದ ಅಮೂಲ್ಯ ಕೊಡುಗೆಗಾಗಿ ಗೌರವವಾಗಿ ಯುವ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಮೊಹಮ್ಮದ್ ಅಖಿಲ್ ಶಿವಮೊಗ್ಗ ಅವರಿಗೆ ಕರ್ನಾಟಕ ರಾಜ್ಯ ಸಮಾಜ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ದೇರಳಕಟ್ಟೆಯಲ್ಲಿ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಮಾದಕ ದ್ರವ್ಯ ವಿರೋಧಿ ಕಾರ್ಯಾಗಾರ ಹಾಗೂ ಜಾಗೃತಿ ಸಮಾವೇಶದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಸನ್ಮಾನಿಸಲಾಯಿತು. ಆಂಟಿ ಡ್ರಗ್ ಕೌನ್ಸಿಲ್ ಆಫ್ ಇಂಡಿಯಾ, ಭಾರತೀಯ ಮಾದಕ ದ್ರವ್ಯ ವಿರೋಧ ಮಂಡಳಿ ವತಿಯಿಂದ ಸಮಾಜಮುಖಿ ಚಟುವಟಿಕೆಗಳು, ಯುವಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳು ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಗಣ್ಯರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ರಚನೆ ಶ್ರೀಮತಿ ಸಾನಾ ಶ್ರೀಲಕ್ಷ್ಮಿ, ಬೆಂಗಳೂರು. ಹಾಡಿದ್ದು ಗಾನಸಿರಿ ತಂಡದ ಶ್ರೀಮತಿಯರಾದ ನಂದ, ಸರಸ್ವತಿ, ಗೀತಾ, ಜಯಶ್ರೀ, ಪಾರಿಜಾತ, ಶೈಲಜಾ, ಡಾಕ್ಟರ್ ಸ್ವಾತಿ ಹಾಗೂ ಶೋಭಾ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಯುವ ಆಪತ್ ಮಿತ್ರ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಆತ್ಮರಕ್ಷಣೆ, ಜೀವ ಕೌಶಲ್ಯ ಹಾಗೂ ವ್ಯಕ್ತಿತ್ವ ವಿಕಸನ ಮತ್ತು ಮಾನವೀಯ ಮೌಲ್ಯಗಳ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತರಾದ ಎಸ್ಜಿ ಆನಂದ್ ಹೇಳಿದರು. ನಗರದ ಸ್ಕೌಟ್ಸ್ ಭವನದಲ್ಲಿ ನಡೆದ 7 ದಿನಗಳ ಯುವ ಆಪದ್ ಮಿತ್ರ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು, ಇರುವಕ್ಕಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಯೋಜನೆ ಮತ್ತು ವಿವಿಧ ವಿಪತ್ತುಗಳ ತಿಳುವಳಿಕೆಯನ್ನು ಹೆಚ್ಚಿಸಿ ಮತ್ತು ವಿಪತ್ತುಗಳಿಗೆ ಪ್ರತಿಕ್ರಿಯಿಸಲು ಸಹಾಯಕಾರಿಯಾದ ಜೀವ ಉಳಿಸುವ ತಂತ್ರಗಳನ್ನು ಕಲಿಸಲು ಈ ತರಬೇತಿಯನ್ನು ರಾಷ್ಟ್ರೀಯ ಯುವ ಆಪತ್ ಮಿತ್ರ ಶಿಬಿರದಲ್ಲಿ ತಿಳಿಸಲಾಯಿತು ಎಂದರು. ಮುಖ್ಯ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜೂನ್ 20 ರಿಂದ ಜೂನ್ 26 ನಡೆದ ಈ ಶಿಬಿರದಲ್ಲಿ ವಿಪತ್ತು ನಿರ್ವಹಣೆಯ ಮೂಲ ಪರಿಕಲ್ಪನೆಗಳು, ಭೂಕಂಪನ, ಭೂಕುಸಿತ, ಪ್ರವಾಹ, ಸುನಾಮಿ, ಪ್ರಾಥಮಿಕ ಮಟ್ಟದ ಶೋಧನೆ ಮತ್ತು ರಕ್ಷಣೆ ಆಧಾರಿತ ಆರೋಗ್ಯ, ಪ್ರಥಮ ಚಿಕಿತ್ಸೆ, ರಕ್ತಸ್ರಾವ ನಿಯಂತ್ರಣ ಮತ್ತು ಗಾಯದ ಆರೈಕೆ, ಬಿಎಲ್ಎಸ್ ಮತ್ತು ಸಿಪಿಆರ್, ರೋಗಿಗಳನ್ನು ಎತ್ತುವುದು ಮತ್ತು ಹೊಯ್ಯುವುದು, ಹಾವು ಕಡಿತ, ಪ್ರಾಣಿ ಕಡಿತ, ಹಗ್ಗ ಬಳಸಿ ರಕ್ಷಣೆ ಮಾಡುವ ತಂತ್ರಗಳು, ಅಗ್ನಿ ಸುರಕ್ಷತೆ ಇನ್ನಿತರ ತರಬೇತಿಗಳನ್ನು ಕಲಿಸಲಾಯಿತು. ಇದರ ಜೊತೆಗೆ ಮಾನವೀಯ ಮೌಲ್ಯಗಳ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಯುಕ್ತರಾದ ಕೆ ರವಿ ಮಾತನಾಡಿ, ಮಾನವೀಯ ಮೌಲ್ಯಗಳ ಬಗ್ಗೆ ಹಾಗೂ 7 ದಿನ ನಡೆದ ಶಿಬಿರದ ಕುರಿತು ಮಾತನಾಡಿದರು. ಲಕ್ಷ್ಮೀ ರವಿ ಸ್ವಾಗತಿಸಿದರು. ಕಾರ್ಯದರ್ಶಿ ಚಂದ್ರಶೇಖರಯ್ಯ ವಂದಿಸಿದರು. ಶಿಬಿರದ ವಿದ್ಯಾರ್ಥಿನಿ ಮಾನ್ಯತಾ ಪಾಟೀಲ್ ನಿರೂಪಿಸಿದರು. ಮುಂದಿನ ವಿವರ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಸೇರಿದಂತೆ ವರ್ಷಪೂರ್ತಿ ನಿರಂತರ ಸಮಾಜಮುಖಿ ಚಟುವಟಿಕೆಗಳನ್ನು ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆಯು ನಡೆಸುವ ಮೂಲಕ ಸಾರ್ಥಕ ಕೆಲಸ ಮಾಡಿದೆ ಎಂದು ರೋಟರಿ ಶಿವಮೊಗ್ಗ ಪೂರ್ವ ಅಧ್ಯಕ್ಷ ಡಿ ಕಿಶೋರ್ ಕುಮಾರ್ ಹೇಳಿದರು. ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ 2025-26 ಸಾಲಿನ ಕೃತಜ್ಞತಾ ಸಮಾರಂಭದಲ್ಲಿ ಮಾತನಾಡಿ, ಸಂಸ್ಥೆ ಆಯೋಜಿಸಿದ್ದ ಎಲ್ಲ ಸೇವಾ ಚಟುವಟಿಕೆಗಳಿಗೂ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ. ಪ್ರತಿಯೊಬ್ಬರಲ್ಲೂ ಸೇವಾ ಮನೋಭಾವ ವೃದ್ಧಿಸಲಿ ಎಂದು ಆಶಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಕಾರ್ಯದರ್ಶಿ ಬಿಆರ್ ಧನಂಜಯ್ ರಾಮ್ಪುರ ಮಾತನಾಡಿ, ರೋಟರಿ ಸಂಸ್ಥೆಯ ಮುಖಾಂತರ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ನಡೆಸಲು ಅವಕಾಶ ದೊರೆಯಿತು. ಧನಾತ್ಮಕ ಬದಲಾವಣೆಗಳನ್ನು ಕಾಣುವಲ್ಲಿ ನೆರವಾಗಿದೆ ಎಂದು ತಿಳಿಸಿದರು. ರೋಟರಿ ಶಿವಮೊಗ್ಗ ಪೂರ್ವ ಸಂಸ್ಥೆಯು ವರ್ಷಪೂರ್ತಿ ನಿರಂತರ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ನಡೆಸಿತು. ಯುವಜನರು ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸಲು ಪರಿಣಿತರಿಂದ ತರಬೇತಿ ನೀಡಲಾಯಿತು. ಸಾರ್ವಜನಿಕರಿಗೆ ಅರಿವು ಮೂಡಿಸುವ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಹೇಳಿದರು. ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಹೋಬಳಿದಾರ್, ಸಹಾಯಕ ಗವರ್ನರ್ ಲಕ್ಷ್ಮಣ್ ಗೌಡ, ವಲಯ ಸೇನಾನಿ ಕಿರಣ್ ಕುಮಾರ್, ವಲಯ ಕಾರ್ಯದರ್ಶಿ ರಾಧಾಕೃಷ್ಣ, ನಿಯೋಜಿತ ಸೇನಾನಿ ಎಒ ಮಹೇಶ್ ಶ್ರೀಕಾಂತ್, ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್, ಡಾಕ್ಟರ್ ಗುಡದಪ್ಪ ಕಸಬಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ನಮ್ಮೂರ ಬಳಗದಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಮಾಡಲಾಯಿತು. ಕೆಂಪೇಗೌಡರ ದೂರದೃಷ್ಟಿ ಮತ್ತು ಜಾತ್ಯಾತೀತ ಆಡಳಿತ ವೈಭವ ನಮಗೆಲ್ಲ ಸದಾ ಪ್ರೇರಣೆ ಎಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂ ಶ್ರೀಕಾಂತ್ ಹೇಳಿದರು. ರಾಜ್ಯದ ರಾಜಧಾನಿ ಬೆಂಗಳೂರು ನಿರ್ಮಾತ್ರ ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವವನ್ನು ನಮ್ಮೂರು ಬಳಗದ ವತಿಯಿಂದ ಅಲ್ಲಮಪ್ರಭು ಮೈದಾನ ಫ್ರೀಡಂ ಪಾರ್ಕ್ನಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ವಿತರಿಸಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಂ ಶ್ರೀಕಾಂತ್ ರವರು ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಧೀಮಂತ ನಾಯಕ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಎಲ್ಲಾ ಜಾತಿ ಧರ್ಮ ಮತ ಪಂಥ ಭಾಷೆಯ ಜನರಿಗೆ ಆಶ್ರಯ ನೀಡಿ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿರುವ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಫಲ. ಕೆಂಪೇಗೌಡರ ಜನಪರವಾದ ಜಾತ್ಯಾತೀತ ಆಡಳಿತ ನಮಗೆ ಮಾದರಿ. ಇವರ ದೂರದೃಷ್ಟಿ ಮತ್ತು ಸಮುದಾಯ ಕೇಂದ್ರಿತ ಆಡಳಿತದ ವೈಭವ ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದೆ. ಭವ್ಯ ಪರಂಪರೆಯ ಗೌರವ ಹಾಗೂ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಮೂಡಿಸಲು ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದರು. ಈ ಸಂದರ್ಭದಲ್ಲಿ ನಮ್ಮೂರು ಬಳಗದ ಪ್ರಧಾನ ಸಂಚಾಲಕರಾದ ಕೆ ರಂಗನಾಥ್, ಗೌರವ ಸಂಚಾಲಕರಾದ ಎಚ್ ಪಾಲಾಕ್ಷಿ, ಸಿ ರವಿ, ಜಿಡಿ ಮಂಜುನಾಥ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವ್ ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಪ್ರಯುಕ್ತ ಶಿವಮೊಗ್ಗ ನಗರದ ಕೋರ್ಟ್ ಸರ್ಕಲ್ನಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠದ ಗುರುಗಳಾದ ಪೂಜ್ಯ ಶ್ರೀ ನಾದಮಯಾನಂದನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇವರೊಂದಿಗೆ ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಚೇತನ್ ಗೌಡ, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ ಬಿಎ ರಮೇಶ್ ಹೆಗಡೆ, ಒಕ್ಕಲಿಗರ ಯುವ ವೇದಿಕೆ ಉಪಾಧ್ಯಕ್ಷರಾದ ಶ್ರೀ ಗುರುರಾಜ್ ಗೌಡ, ಪ್ರಧಾನ ಕಾರ್ಯದರ್ಶಿ ಶ್ರೀ ರಘುಗೌಡ, ಖಜಾಂಚಿ ಸುನೀಲ್ ಗೌಡ, ಸಹ ಕಾರ್ಯದರ್ಶಿ ಪ್ರಜ್ವಲ್ ಗೌಡ, ಮಲೆನಾಡು ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಕೆಎನ್ ರಾಮಕೃಷ್ಣ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ರಾಘವೇಂದ್ರ, ಕೃಷಿ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಶ್ರೀ ಶಶಾಂಕ್ ಗೌಡ, ಒಕ್ಕಲಿಗರ ಯುವ ವೇದಿಕೆ ನಿರ್ದೇಶಕರಾದ ವೆಂಕಟೇಶ್, ಪ್ರಮೋದ್, ಅರುಣ್, ಧನರಾಜ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾದ್ಯಂತ ಭಾನುವಾರ ಬೆಳಗ್ಗೆ ಮುಂಜಾನೆಯಿಂದಲೇ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಆಂದೋಲನ ಆರಂಭಗೊಂಡಿತು. ನಗರದ ಹಾಗೂ ಗ್ರಾಮೀಣ ಭಾಗದ ಲಸಿಕಾ ಕೇಂದ್ರಗಳಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಲಸಿಕೆ ಹಾಕಿಸಿದರು. ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 123,388 ಮಕ್ಕಳು ಇದ್ದು ಎಲ್ಲರಿಗೂ ಲಸಿಕೆ ತಲುಪಿಸುವ ಗುರಿ ಹೊಂದಲಾಗಿದೆ. ಇದಕ್ಕಾಗಿ ಜಿಲ್ಲಾದ್ಯಂತ 17 ಮೊಬೈಲ್ ಮತ್ತು 36 ಸಂಚಾರಿ ಕೇಂದ್ರಗಳು ಸೇರಿದಂತೆ ಒಟ್ಟು 1,069 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲೂ ಮಕ್ಕಳಿಗೆ ಲಸಿಕೆ ಲಭ್ಯವಾಗುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಆಂದೋಲನದ ಯಶಸ್ಸಿಗಾಗಿ ಒಟ್ಟು 3,889 ಸಿಬ್ಬಂದಿ ನೇಮಿಸಲಾಗಿದ್ದು ವಿವಿಧ ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಸೇವೆಯನ್ನು ಪಡೆದುಕೊಳ್ಳಲಾಗುತ್ತಿದೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು 194 ವೈದ್ಯಕೀಯ ಅಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಮೇಲ್ವಿಚಾರಕರನ್ನು ಉಸ್ತುವಾರಿ ನಿಯೋಜಿಸಲಾಗಿತ್ತು. ಮುಂದಿನ ವಿವರ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಶಿವಮೊಗ್ಗ ಎ ವಲಯ ಮತ್ತು ಗಾಜನೂರು ವಲಯದ ಒಕ್ಕೂಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರವನ್ನು ಜಿಲ್ಲೆಯ ನಿರ್ದೇಶಕ ಮುರಳೀಧರ್ ಶೆಟ್ಟಿ ಉದ್ಘಾಟಿಸಿದರು. ಯೋಜನೆಯಲ್ಲಿ ನಡೆಯುವ ಸಮುದಾಯ ಅಭಿವೃದ್ಧಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶೈಕ್ಷಣಿಕ, ಜನಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಅವರು ಮಾಹಿತಿ ನೀಡಿದರು. ಜಿಲ್ಲೆಯ ಎಂಐಎಸ್ ಯೋಜನಾಧಿಕಾರಿ ಬಾಲಕೃಷ್ಣ ಒಕ್ಕೂಟ ಮತ್ತು ಸಂಘಗಳ ದಾಖಲಾತಿಗಳು ಮತ್ತು ಬ್ಯಾಂಕಿನ ವ್ಯವಸ್ಥೆಯ ಬಿಸಿ ವ್ಯವಹಾರಗಳ ಬಗ್ಗೆ ಮಾಹಿತಿ ನೀಡಿದರು. ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಯಶೋಧ ಒಕ್ಕೂಟದ ಬಲವರ್ಧನೆಯಲ್ಲಿ ಒಕ್ಕೂಟದ ಪದಾಧಿಕಾರಿಗಳ ಜವಾಬ್ದಾರಿ, ಸಭೆಯ ನಿರ್ವಹಣೆ, ಸಂಘಗಳ ಗುಣಮಟ್ಟ ಹಾಗೂ ಯೋಜನೆಯಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಜಿಲ್ಲೆಯ ವಿಮಾ ಸಮನ್ವಯ ಅಧಿಕಾರಿ ಕೃಷ್ಣಮೂರ್ತಿ ಯೋಜನೆಯಲ್ಲಿರುವ ಹಲವಾರು ವಿಮಾ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಮೆ ಮಾಡಿಸಲು ಇರುವ ನಿಯಮಗಳ ಕುರಿತು ಮಾಹಿತಿ ನೀಡಿದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
6: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಹರಿಕತೆ. ಶೀರ್ಷಿಕೆ ಸೂರ್ಯಪುತ್ರ ಶ್ರೀ ಶನಿದೇವ ಜನನ, ಶನಿ ಮಹಾತ್ಮ ಹುಟ್ಟಿದ ಕತೆ. ಸಂಗೀತ, ಸಾಹಿತ್ಯ ಮತ್ತು ಕೀರ್ತನಕಾರರು ಹರಿಕಥಾ ವಿದ್ವಾನ್ ವಿ ನಾಗಮಂಗಲಯ್ಯ.
7: ಶುಕ್ಲಂ ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ನಮೋ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಜಯ ಜಯ.

ಹರಿಕೀರ್ತನೆ ಪೀಠಿಕೆಯಲ್ಲಿ ಪರಮ ಭಾಗವತೋತ್ತಮರ ಉಪದೇಶವೇನೆಂದರೆ, ಕಲಿಯುಗದಲ್ಲಿ ಜೀವನ್ಮುಕ್ತಿಗೆ ಸುಲಭ ಸಾಧನ ಮಾರ್ಗ ಭಗವಂತನ ನಾಮಸ್ಮರಣೆ. ಇಂದಿನ ಯುಗಗಳಂತೆ ನಾವು ಕಠಿಣ ತಪಸ್ಸನ್ನು ಮಾಡಬೇಕಾಗಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ. ಕಲಿಯುಗದಲ್ಲಿ ಕೇವಲ ಮೂರು ಮುಕ್ಕಾಲುಗಳಿಗೆ ಭಗವಂತನ ಕಥೆಯನ್ನು ಕೇಳುವುದರಿಂದ ಭಗವಂತನ ಅನುಗ್ರಹ ಸರ್ವದಾ ಉಂಟಾಗುವುದಂತೆ. ಪೂಜ್ಯರಾದ ಪುರಂದರದಾಸರ ಅರ್ಪಣೆ ಮಾಡಿದ್ದಾರೆ. ಹರಿಕಥಾ ಶ್ರವಣ.

ಕಲಿಯುಗದಲ್ಲಿ ಭಗವಂತನ ಕಥಾಶ್ರವಣ ಪುಣ್ಯಪ್ರದವಾದ ಕಾರಣ ಇಂದು ನಾವು ಶನಿ ಮಹಾತ್ಮನ ಜನನದ ಕಥೆಯನ್ನು ಕೇಳಿ ನಮ್ಮ ಜನ್ಮ ಪಾವನ ಮಾಡಿಕೊಳ್ಳೋಣ. ಕಥಾಭಾಗ ಶನಿದೇವ ಜನನ. ಶನೈಶ್ಚರ ವರದ ಗೋವಿಂದ ಜಯ ನಮಃ ಪಾರ್ವತೀ ಪತಯೇ ಕಶ್ಯಪ ಮುನಿ ಸುತ.

ಸೃಷ್ಟಿ ಆದಿಯಲ್ಲಿ ಸಪ್ತ ಮಹರ್ಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕಶ್ಯಪ ಮುನಿಗಳಿಗೆ ಇಬ್ಬರು ಹೆಂಡತಿಯರು, ದಿತಿ ದೇವಿ, ಅದಿತಿ ದೇವಿ. ದಿತಿ ದೇವಿ ಅನೇಕ ದೈತ್ಯರನ್ನ, ಬಹುಮಂದಿ ರಾಕ್ಷಸರನ್ನ ಹಡೆದರೆ, ಅದಿತಿ ದೇವಿ ದೇವೇಂದ್ರನಾದಿಯಾಗಿ 33 ಕೋಟಿ ದೇವತೆಗಳನ್ನಲ್ಲದೆ ಲೋಕಪಾಲಕನಾಗಿರ್ತಕ್ಕಂಥ ಸೂರ್ಯದೇವನನ್ನೂ ಹಡೆದಳಂತೆ. ಕಶ್ಯಪ ಮುನಿಗಳು, ಅದಿತಿ ದೇವಿ ಈ ದಂಪತಿಗಳಲ್ಲಿ ಜನಿಸಿದವರೇ ಸೂರ್ಯನಾರಾಯಣ. ಲೋಕಪಾಲಕನಾದ ಸೂರ್ಯದೇವ ತನ್ನ ದಿವ್ಯವಾದ ರಥದಲ್ಲಿ ಕುಳಿತು ಗಗನಮಂಡಲದಲ್ಲಿ ಸಂಚಾರ ಮಾಡುತ್ತಾ ಧರೆಗೆ ಬೆಳಕನ್ನು ನೀಡುತ್ತಾ ಕಾಪಾಡುತ್ತಿದ್ದಾನೆ. ಆ ಸೂರ್ಯದೇವನ ರಥ ಹೇಗಿದೆ ಎಂದರೆ, ಏಕಚಕ್ರವುಳ್ಳ ರಥ.

ಅರುಣ ಸಾರಥಿಯಾಗಿರುವ ರಥ ಅರುಣ ಸಾರಥಿಯಾಗಿರುವ ರಥ ವಿಶ್ವಕರ್ಮನು

ಏಕಚಕ್ರ ಉಳ್ಳ ರಥ, ಏಳು ಕುದುರೆಗಳ ರಥ, ಅರುಣ ಸಾರಥಿಯಾಗಿರುವ ರಥ, ವಿಶ್ವಕರ್ಮನು ನಿರ್ಮಿಸಿದ ರಥ, ಸೂರ್ಯದೇವನ ರಥ. ವಿಶ್ವಕರ್ಮ ಈತ ಸಾಮಾನ್ಯನಲ್ಲ, ಬ್ರಹ್ಮದೇವರ ಅಂಶದಿಂದ ಕೂಡಿರತಕ್ಕಂಥವನು, ನವಬ್ರಹ್ಮರಿಗೆ ಸರಿಸಮಾನಾದವನು, ಸ್ಮರಣ ಮಾತ್ರದಿಂದಲೇ ಸರ್ವಸ್ವವನ್ನು ಸೃಷ್ಟಿ ಮಾಡತಕ್ಕಂಥವನು, ದೇವತೆಗಳ ಬಡಗಿ, ಶಿಲ್ಪಕಲಾ ಚತುರನು, ಸಕಲ ವಿದ್ಯಾ ಪಾರಂಗತನಾದಂಥ ವಿಶ್ವಕರ್ಮನಿಗೆ ರಚನಾದೇವಿ ಎಂಬತಕ್ಕಂಥವಳು ಧರ್ಮಪತ್ನಿ. ವಿಶ್ವಕರ್ಮ ರಚನಾದೇವಿ ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು. ವಿಶ್ವರೂಪ ಎಂಬತಕ್ಕಂಥ ಪುತ್ರ ಸಂಜ್ಞಾದೇವಿ ಎಂಬತಕ್ಕಂಥ ಹೆಣ್ಣು ಮಗಳು. ವಿಶ್ವಕರ್ಮನ ಪುತ್ರ ವಿಶ್ವರೂಪಾಚಾರ್ಯ ದೇವತೆಗಳಿಗೆ ಪುರೋಹಿತನಾಗಿದ್ದಾನೆ. ಹೆಣ್ಣು ಮಗಳು ಸಂಜ್ಞಾದೇವಿ ಮದುವೆ ವಯಸ್ಸಿಗೆ ಬೆಳೆದಿದ್ದಾಳೆ. ಮುದ್ದು ಮಗಳು ಸಂಜ್ಞಾದೇವಿಗೆ ಕಲ್ಯಾಣ ಮಾಡಬೇಕು, ಕನ್ಯಾದಾನ ಮಾಡಿ ಪುಣ್ಯವಂತನಾಗಬೇಕು, ನನ್ನ ಮಗಳನ್ನ ಉತ್ತಮ ವರನಿಗೆ ಕೊಟ್ಟು ನಾನು ಕಲ್ಯಾಣ ಮಾಡಬೇಕೆಂಬ ಚಿಂತೆ ವಿಶ್ವಕರ್ಮನಿಗಂತೆ. ಮಗಳ ಮದುವೆಯ ಚಿಂತೆಯಲ್ಲಿರುವಾಗ ಒಂದಾನೊಂದು ದಿನ ಪೂಜ್ಯರಾದ ನಾರದ ಮಹರ್ಷಿಗಳು ಶ್ರೀಹರಿಯನ್ನು ಕೊಂಡಾಡುತ್ತಾ ವಿಶ್ವಕರ್ಮನ ಮಂದಿರಕ್ಕೆ ಆಗಮಿಸುತ್ತಿದ್ದಾರೆ.

ಭಗವಂತನ ಧ್ಯಾನ ಮಾಡುತ್ತ ನಾರದ ಮಹರ್ಷಿಗಳು ವಿಶ್ವಕರ್ಮನ ಮಂದಿರಕ್ಕೆ ಆಗಮಿಸಿದಾಗ ಪೂಜ್ಯರನ್ನ ಬಹು ಪ್ರೀತಿಯಿಂದ ಬರಮಾಡಿಕೊಂಡು ಉಚಿತಾಸನದಲ್ಲಿ ಕೂರಿಸಿ ಪರಿಪರಿಯಾಗಿ ಸೇವೆ ಮಾಡಿ ವಿಶ್ವಕರ್ಮ ಕೇಳದಂತೆ, ಪೂಜ್ಯರೇ, ತಾವು ಒಳ್ಳೆ ಸಮಯಕ್ಕೆ ಆಗಮಿಸಿದಿರಿ. ನನ್ನ ಸುಪುತ್ರಿ ಸಂಜ್ಞಾದೇವಿಯ ಕಲ್ಯಾಣ ಮಾಡಬೇಕೆಂಬುದು ನನ್ನ ಮಹದಾಸೆ. ತಾವು ಎಲ್ಲವನ್ನು ಬಲ್ಲವರು, ತ್ರಿಲೋಕ ಸಂಚಾರಿಗಳು. ನನ್ನ ಮುದ್ದು ಮಗಳನ್ನ ಯಾರಿಗೆ ಕೊಟ್ಟು ಕಲ್ಯಾಣ ಮಾಡಲಿ? ಕೃಪೆ ಮಾಡಿ ತಿಳಿಸಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ಕಶ್ಯಪ ಮುನಿ ಪುತ್ರನಾಗಿರ್ತಕ್ಕಂಥ ಸೂರ್ಯದೇವನಿಗೆ ನಿನ್ನ ಮಗಳನ್ನು ಕೊಟ್ಟು ಕಲ್ಯಾಣ ಮಾಡು, ನಿನ್ನ ಮಗಳಿಗೆ ಶುಭವಾಗುವುದು ಎಂದು ಹೇಳಿ ಆಶೀರ್ವಾದ ಮಾಡಿ ಹೊರಟರಂತೆ. ವಿಶ್ವಕರ್ಮನಿಗೆ ಮಹದಾನಂದವಾಯಿತು. ತನ್ನ ಮುದ್ದು ಮಗಳು ಸಂಜ್ಞಾದೇವಿಯನ್ನ ಸೂರ್ಯದೇವನಿಗೆ ಕೊಟ್ಟು ಕಲ್ಯಾಣ ಮಾಡಲು ನಿಶ್ಚಯ ಮಾಡಿ ಸೂರ್ಯದೇವನ ತಂದೆ ತಾಯಿಗಳ ಅಪ್ಪಣೆ ಪಡೆದು ಶುಭ ಲಗ್ನ ನಿಶ್ಚಯ ಮಾಡಿದನಂತೆ. ಮಗಳ ಮದುವೆಗೆ ಸಕಲ ಸಿದ್ಧತೆಯನ್ನು ಏರ್ಪಡಿಸುತ್ತಾ ಶುಭ ಲಗ್ನ ನಿಶ್ಚಯ ಮಾಡಿ ತನ್ನ ಅರಮನೆ ಮುಂಭಾಗದಲ್ಲಿ ಬಹುಸು

ಸುಂದರವಾದ ವಿವಾಹ ಮಂಟಪವನ್ನ ಸ್ಮರಣ ಮಾತ್ರದಿಂದಲೇ ನಿರ್ಮಿಸಿದ್ದಾನೆ, ಎಲ್ಲರಿಗೂ ಆಮಂತ್ರಣ ಕಳಿಸಿಕೊಟ್ಟಿದ್ದಾನೆ. ಆ ಸೂರ್ಯ ಕಲ್ಯಾಣಕ್ಕಾಗಿ ದೇವಾದಿ ದೇವತೆಗಳು, ಸಪ್ತ ಮಹರ್ಷಿಗಳು, ತ್ರಿಮೂರ್ತಿಗಳಾದಿಯಾಗಿ ಎಲ್ಲರೂ ಆಗಮಿಸಿದಂತೆ. ಶುಭ ಲಗ್ನದ ವೇಳೆಗೆ ಸರಿಯಾಗಿ ಕಶ್ಯಪ ಮುನಿಗಳು, ಅದಿತಿ ದೇವಿ, ತಮ್ಮ ಪುತ್ರ ಸೂರ್ಯದೇವನ ಜೊತೆಯಲ್ಲಿ ಬಂಧು ಬಾಂಧವರ ಸಹಿತ ಆ ಶುಭ ವೇಳೆಗೆ ಸರಿಯಾಗಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದಾಗ ವಿಶ್ವಕರ್ಮನು ಎಲ್ಲರನ್ನು ಬಹುಗೌರವದಿಂದ ಕರೆತಂದು ಪರಿಪರಿಯಾಗಿ ಸೇವೆ ಮಾಡಿದ್ದಾನೆ. ತ್ರಿಮೂರ್ತಿಗಳ ಸಮ್ಮುಖದಲ್ಲಿ, ದೇವತೆಗಳ ಸನ್ನಿಧಿಯಲ್ಲಿ ವಿಶ್ವಕರ್ಮನು ಶುಭ ಲಗ್ನದಲ್ಲಿ ಮುದ್ದು ಮಗಳಾದ ಸಂಜ್ಞಾದೇವಿಯನ್ನ ಸುವರ್ಣೋದಕದಿಂದ ಸೂರ್ಯನಾರಾಯಣನಿಗೆ ಧಾರೆ ಎರೆದನಂತೆ. ದಾರೆ ಎರೆದನು ಮುದ್ದು ಮಗಳನು ಶುಭ ಲಗ್ನದಲ್ಲಿ ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಸಂಜ್ಞಾದೇವಿಯನು ಸೂರ್ಯನಾರಾಯಣನಿಗೆ ಸೂರ್ಯದೇವನಿಗೆ ಆಯಿತು ಕಲ್ಯಾಣ.

ಸೂರ್ಯ ಕಲ್ಯಾಣವಾಯಿತು. ತ್ರಿಮೂರ್ತಿಗಳು ಆನಂದ ಪಟ್ಟರಂತೆ, ದೇವಾದಿ ದೇವತೆಗಳೆಲ್ಲರೂ ಸಂತೋಷ ಪಟ್ಟರಂತೆ. ತ್ರಿಮೂರ್ತಿಗಳು ಆಶೀರ್ವಾದ ಮಾಡಿ ವಧುವರರಿಗೆ ಶುಭ ಕೋರಿ ಅದೃಶ್ಯರಾದರು. ದೇವಾದಿ ದೇವತೆಗಳು ಸಂಜ್ಞಾದೇವಿಯನ್ನು ಸೂರ್ಯದೇವನನ್ನ ಉತ್ತಮ ವರಸಾಮ್ಯ ಎಂದು ನೋಡಿ ಆ ವರಸಾಮ್ಯವನ್ನು ಕೊಂಡಾಡ್ತಾ ಇದ್ದಾರೆ. ವರಸಾಮ್ಯ ಅಂದ್ರೆ ಹೆಣ್ಣಿಗೂ ಗಂಡಿಗೂ ಜೋಡಿ ಅಂತ. ಹೆಣ್ಣಿಗೂ ಗಂಡಿಗೂ ಒಳ್ಳೆ ಜೋಡಿ ಇದ್ರೆ ಒಳ್ಳೆ ವರಸಾಮ್ಯ ಅಂತಾರೆ. ಬೆಂಗಳೂರಿನಲ್ಲಿ ಯಾರೋ ಒಂದು ಹುಡುಗ ಇದ್ದಂತೆ, ಆತನಿಗೊಂದು ಕೈಯ ಇರ್ಲಿಲ್ಲವಂತೆ, ಮರ ಕೈ ಮಾಡಿ ಹಾಕ್ಸ್ಕೊಂಡಿದ್ದ. ಮೈಸೂರಿನಲ್ಲಿ ಒಂದು ಹುಡುಗಿ, ಆ ಹುಡುಗಿ ಮೂಗೆ ಇಲ್ಲ, ಮೂಗಿ ಮಾತ. ಆ ಹುಡುಗಿ ಒಂದು ಮರದ ಮೂಗು ಹಾಕ್ಸಿದ್ರು, ವರಸಾಮ್ಯ ಚೆನ್ನಾಗಿರುತ್ತೆ ಅಂತ. ಈ ಮೂಗಿಗೆ ಕೈಯಲ್ಲಿ ಎರಡು ಹುಡುಗರು ತಂದು ಗೊತ್ತು ಮಾಡಿಬಿಟ್ಟು ಮದುವೆ ನಿಶ್ಚಯ ಆಯಿತು. ಮೈಸೂರಿನಲ್ಲಿ ಆನಂದವಾಗಿ ಮದುವೆ ನಡೆದೋಯ್ತು. ಹೆಂಡತಿ ಕರ್ಕೊಂಡು ಬೆಂಗಳೂರಿಗೆ ಬಂದಂತೆ. ಎಂಟು ದಿವಸ ಆಯಿತು ಗಂಡ ಹೆಂಡತಿ ಒಂದು ಕಡೆ ಸೇರಲಿಲ್ಲ. ಇವಳಿಗೆ ಕೈ ಮೂಗಿನ ಭಯ, ಆತನಿಗೆ ಕೈಯಿನ ಭಯ. ಸರಿ ಏನಾದರೂ ಆಗಲಿ, ಇವತ್ತು ನಾನು ಹೆಂಡತಿನ ಮಾತಾಡಿಸ್ಕೋಬೇಕು ಅಂತ ಮನೆಗೆ ಬಂದ. ಎಂಟು ದಿವಸ ಆಗಿತ್ತು ಮದುವೆ ಆಗಿ. ಮನೇಲಿ ಹುಡುಗಿ ಒಬ್ಬಳೇ ಇದ್ಲು, ಮನೆಯಲ್ಲಿ ಬೇರೆ ಯಾರು ಇರಲಿಲ್ಲ. ಮರದ ಕೈ ನೋಡ್ಕೊಂಡ್ಬಿಡ್ತಾಳೆ ಅಂತ ಹಿಂದಿಕ್ಕಿಟ್ಕಂಡ. ಕುರ್ಚಿ ಮೇಲೆ ಕುಳ್ಕೊಂಡು ಹೆಂಡತಿನ ಕೂಗ್ದ, ಬಾರೆ ಅಂತೆಲ್ಲ ಹೇಳಿಸಿದ್ಲು. ಅಲ್ಲ ಕಣ್ಚಿನ್ನ, ಮದುವೆ ಆಗಿ ಎಂಟತ್ತು ದಿವಸ ಆಯಿತು, ಗಂಡ ಹೆಂಡತಿ ನಾವು ಇಬ್ರು ಒಂದ್ ಕಡೆ ಕುಳ್ಕೊಂಡು ಮಾತಾಡ್ಲಿಲ್ಲ, ಇದ್ಯಾಕೆ ಇಷ್ಟ ನಾಚ್ಕೊಳ್ತಿದ್ಯಾ ಬಾರಿ ಅಂತ ಹತ್ರ ಕರ್ಕೊಂಡು ಬಂದು ಕೂರಿಸ್ಕೊಂಡ. ಮಾತಾಡ್ಚಿನ್ನ, ಅಯ್ಯೋ ಮಾತು ಮಾತ್ಗೆಲ್ಲ ಕೋಲೆ ಬಸ್ ಹೋಟೆಲ್ ಆಡಿಸ್ದಂಗ ಆಡಿಸ್ತಿಯಲ್ಲ, ಮಾತಾಡೆ. ಮೈಸೂರಿನಲ್ಲಿ ಹುಟ್ಟಿ ವಿದ್ಯಾವಂತಿಯಾಗಿ ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡನ ಜೊತೆ ಮಾತಾಡೋದಕ್ಕೆ ಇಷ್ಟೇನೆ ನಾಚ್ಕೊಳ್ಳೋದು? ಹೋಗ್ಲಿ, ಮಾತಾಡೋಕ್ ನಾಚಿಕೆ ಆದ್ರೆ ಒಂದ್ ಸಿನಿಮಾ ಹಾಡು ಹೇಳ್ ಚಿನ್ನ. ಓಹೋ, ಇದಕ್ಕೂ ತಲೆ ಅಳ್ಳಾಡಿಸ್ತಾ ಇದೀಯಾ, ಸಿನಿಮಾ ಬರೋಲ್ವಾ? ಹೋಗ್ಲಿ, ಒಂದ್ ನಾಟಕದ ಹಾಡಾದ್ರು ಹೇಳೆ. ಏನ್ ಮಾಡೋದು, ಮೂಗಿ ಯೋಚನೆ ಮಾಡಿದ್ಲು. ಯಜಮಾನ್ರು ಬಿಡಲ್ರು, ಭಗವಂತ ನೀನೇ ನನ್ನ ಕಾಪಾಡಬೇಕು, ಮೂಗಿಂದ ಕಟ್ಕೊಂಡಾದ್ರು ಕಟ್ಕೊಳ್ಳಿ, ಬಿಟ್ಬಿಟ್ಟಾದ್ರೆ ಬಿಟ್ಬಿಡ್ಲಿ, ನೀನೇ ಕಾಪಾಡಬೇಕು ಅಂತ. ಮರದ ಮೂಗು ಬಿತ್ತೋಗುತ್ತೆ ಅಂತ ಕೈ ಮೇಲೆ ಇಟ್ಕೊಂಡು ಮೂಗಿನ ಮೇಲೆ ಏನೋ ಇದು ಚೋಯೆ. ಎಲ್ಲಿ ಮತ್ತೊಂದ್ ಸರಿ ಹೇಳು, ಚೋಯ ಮುಚಮ ಚೋಯ ಪಿಯಾ ಚೋಯ ಚೋಯೋ. ಓಹೋ, ಇವಳು ಮೂಗಿ, ಆ ಮೂಗಿಡ್ ಕಳಕ್ಕೆ ಮರದು ಬಿಟ್ಟು ಮರದ ಕೈ ಹಾಕ್ಬಿಟ್ಟ. ಅವಳು ಭದ್ರವ ಕೈ ಹಿಡ್ಕೊಂಡ್ಬಿಟ್ಲು, ಇವನು ಮೂಗು ಸಿಕ್ತು. ಇವನು ಮೂಗು ಹೊತ್ಕೊಂಡು ಓಡಾಡ್ತಾ ಇದ್ದಾನೆ, ಅವಳು ಕೈ ಹೊತ್ಕೊಂಡು ಓಡಾಡ್ತಾ ಇದ್ದಾಳೆ. ಅಷ್ಟೇ ಅವ್ರ ತಂದೆ ಬಂದ್ರು, ಏನ್ರ ಗಲಾಟಿ. ಅಪ್ಪ ಹೋಗಿ ನನಗೆ ಮೂಗಿ ತಂದು ಗಂಟಾಕಿದ್ಯಲ್ಲಪ್ಪ. ಹುಡುಗಿ ಏನ್ ಮಾಡ್ಲು, ಮರ ಕೈ ಹೊತ್ಕೊಂಡು ಮಾವನ ಹತ್ರ ಕೊಡು ಬಂದ್ಬಿಟ್ಲು. ಮಾವಯ್ಯ ಏನಮ್ಮ ಅದು ನೋಡಿಲಿ ಚಯ್ಯೇ, ಇದು ವರಸಾಮ್ಯ, ಉತ್ತಮವಾದ ವರ. ಅದೇ ರೀತಿ ಸಂಜ್ಞಾದೇವಿ ವರನಿಗೆ ತಕ್ಕ ಕನ್ಯಾಮಣಿ, ದೇವತೆಗಳಿಗೆ ಸಂತೋಷವಾಯಿತಂತೆ. ಆಶೀರ್ವಾದ ಮಾಡಿ ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರಂತೆ. ವಿಶ್ವಕರ್ಮನು ಹತ್ತಾರು ದಿನಗಳು ಆ ತನ್ನ ಅರಮನೆಯಲ್ಲಿ ಸೂರ್ಯದೇವನ ಸೇವೆ ಮಾಡಿ ಸತ್ಕಾರ ಮಾಡಿ ಅಳಿಯನಿಗೆ ಬೇಕಾದಷ್ಟು ಬಳುವಳಿಯನ್ನು ಕೊಟ್ಟು ಹೆಣ್ಣು ಮಗಳನ್ನ ಹಾಲುಂಡ ತೌರು ಮನೆಯಿಂದ ಮುತ್ತೈದೆ ಭಾಗ್ಯ ಕೊಟ್ಟ ಪತಿದೇವರ ಮನೆಗೆ ಕಳುಹಿಸುವಾಗ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ತಾನೇ ಕೈಯಾರ ನಿರ್ಮಿಸಿದ್ದಂಥ ಬಹುಸುಂದರವಾದ ರತ್ನಾಭರಣಗಳನ್ನ ಮಗಳಿಗೆ ತೊಡಿಸಿ ಮಗಳ ಮಡಲಿಗೆ ಬಂಗಾರ ತುಂಬಿ ಆ ತಂದೆ ತಾಯಿಗಳು ಮಗಳಿಗೆ ಉತ್ತಮವಾದ ಹಿತವಚನ ಬುದ್ಧಿ ಮಾತನ್ನ ಹೇಳ್ತಿದ್ದಾರಂತೆ. ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು, ಉಡಿಗೆ ತೊಡಿಗೆಗಳೆಲ್ಲ ದೇಹ ಶೃಂಗಾರವು, ಉಡಿಗೆ

ಉತ್ತಮವಾದ ಬುದ್ಧಿ ಮಾತು ಹೇಳಿ ಆಶೀರ್ವಾದ ಮಾಡಿ ಆ ಹೆಣ್ಣು ಮಗಳನ್ನ ಕಳುಹಿಸಿದರಂತೆ. ಪತಿ ಮನೆಗೆ ಬಂದಳು. ಸೂರ್ಯಲೋಕದಲ್ಲಿ ಸಂಜ್ಞಾದೇವಿ ದಿನನಿತ್ಯ ಪತಿ ಸೇವೆ ಮಾಡುತ್ತ ಕಾಲ ಕಳೆಯುವಾಗ ಸೂರ್ಯ ದೇವನ ದೇಹ ತಾಪವನ್ನ ಸಹಿಸಿಕೊಳ್ಳಲು ಸಂಜ್ಞಾದೇವಿಯಿಂದ ಸಾಧ್ಯವಾಗಲಿಲ್ಲವಂತೆ. ಸೂರ್ಯ ಪ್ರತಿಭೆ, ಭಗವಂತನಾದ ಸೂರ್ಯದೇವನ ಜ್ವಾಲೆ, ಸೂರ್ಯ ಪ್ರತಿಭೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೂ ಕೂಡ ಪತಿ ಸನ್ನಿಧಿಯ ವೈಕುಂಠ, ಪತಿ ಸನ್ನಿಧಿಯ ಕೈಲಾಸ ಎಂದು ತಿಳಿದು ಆ ಸೂರ್ಯದೇವನ ದೇಹ ತಾಪವನ್ನು ಸಹಿಸಿಕೊಂಡು 4-6 ವರ್ಷ ಕಾಲ ಕಳೆದಳಂತೆ. ಅಷ್ಟರಲ್ಲಿ ಸಂಜ್ಞಾದೇವಿ 3 ಮಕ್ಕಳ ತಾಯಿಯಾದಳು. 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಸೂರ್ಯದೇವನಿಗೆ ಬಹಳ ಸಂತೋಷವಾಯಿತಂತೆ. ತನ್ನ ಧರ್ಮಪತ್ನಿ ಸಂಜ್ಞಾದೇವಿ ಹಡೆದಿರುವ ಆ 3 ಮಕ್ಕಳಿಗೆ ಯಮ ಮನು, 2 ಗಂಡು ಮಕ್ಕಳಿಗೆ ಯಮ ಮನು ಎಂದು, ಆ 3ನೇ ಹೆಣ್ಣು ಮಗುವಿಗೆ ಯಮುನೆ, ಹೀಗೆ ನಾಮಕರಣ ಮಾಡಿ ಬಹಳ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸುವಾಗ ಮುಂದೆ ಸಂಜ್ಞಾದೇವಿ ಸೂರ್ಯದೇವನ ದೇಹ ತಾಪವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸೂರ್ಯನಾರಾಯಣನ ಪ್ರತಿಭೆ, ಸೂರ್ಯದೇವನ ಜ್ವಾಲೆ, ಪತಿ ದೇಹ ತಾಪವನ್ನು ಸಹಿಸಿಕೊಳ್ಳಲಾರದೆ ಬಹು ದುಃಖ ಮಾಡುತ್ತಿದ್ದಾಳೆ, ಕಷ್ಟದಿಂದ ಕಾಲ ಕಳೆಯುತ್ತಿದ್ದಾಳೆ. ಸಹಿಸಲಾರೆ ಪತಿ

ಸಂಜ್ಞಾದೇವಿ ತನ್ನ ದೇಹದ ಛಾಯೆಯಿಂದ ನೆರಳಿನಿಂದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಲಂತೆ. ಆ ಹೆಣ್ಣಿಗೆ ಛಾಯಾ ಛಾಯಾ ಎಂದು ನಾಮಕರಣ ಮಾಡಿದ್ದಾಳೆ. ಛಾಯಾ ಎಂದು ಹೆಸರಿಟ್ಟು ತನ್ನ ರೂಪನ್ನೇ ಕೊಟ್ಟು, ಅಮ್ಮ ಛಾಯಾ, ನನ್ನ ದೇಹದ ನೆರಳಿನಿಂದ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೀನಿ. ನನಗೆ ನೀನೊಂದು ಉಪಕಾರ ಮಾಡಬೇಕು. ನನ್ನ ಪತಿಯ ದೇಹ ತಾಪ ಸಹಿಸಲಾರೆ ಈ ಮೂರು ಮಂದಿ ಮಕ್ಕಳನ್ನು ನಿನ್ನ ಮಡಲಿಗೆ ಹಾಕೋಗ್ತೀನಮ್ಮ. ನನ್ನ ಪತಿಗೆ ವಿಚಾರ ತಿಳಿಸದೆ ನನ್ನ ಪತಿ ಸೇವೆ ಮಾಡುತ್ತಾ ಈ ಮಕ್ಕಳನ್ನ ಪೋಷಣೆ ಮಾಡಬೇಕು. ಏನೇ ಕಷ್ಟ ಬಂದರೂ ನನ್ನ ಪತಿದೇವರಿಗೆ ಈ ವಿಚಾರ ತಿಳಿಸಬೇಡ. ಅಮ್ಮ, ಈ ಒಂದು ಉಪಕಾರ ಮಾಡು ಎಂದು ಹೇಳಿ ತನ್ನ ದೇಹದ ನೆರಳಿನಿಂದ ಹೆಣ್ಣನ್ನು ಸೃಷ್ಟಿ ಮಾಡಿ ಛಾಯಾ ಎಂದು ಹೆಸರಿಟ್ಟು ಮೂರು ಮಕ್ಕಳನ್ನ ಆ ಹೆಣ್ಣಿನ ಮಡಲಿಗೆ ಹಾಕಿ ಪತಿದೇವನಿಗೆ ತಿಳಿಸಬೇಡ ಎಂದು ಹೇಳಿ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಪತಿದೇವನಿಗೆ ಹೇಳದೆ ಕೇಳದೆ ಆ ಛಾಯಾದೇವಿಯ ಮಡಲಲ್ಲಿ ಮೂರು ಮಕ್ಕಳನ್ನು ಹಾಕಿ ಸಂಜ್ಞಾದೇವಿ ತನ್ನ ತವರು ಮನೆಗೆ ಬರ್ತಾ ಇದ್ದಾಳೆ. ತವರು ಮನೆಗೆ ಬಂದು ಬಹುದಿನವಾಗಿತ್ತು. ಆ ತವರು ಮನೆ ದಾರಿಯಲ್ಲಿ ಬರುವಾಗ ಸಂಜ್ಞಾದೇವಿಗೆ ಬಹಳ ಸಂತೋಷವಾಯಿತಂತೆ. ತವರು ಮನೆ ದಾರಿಯನ್ನ ಕೊಂಡಾಡುತ್ತಾ ವರ್ಣನೆ ಮಾಡ್ತಾ ಬರ್ತಿದ್ದಾಳೆ.

ಸಂಜ್ಞಾದೇವಿ ತವರು ಮನೆಯ ದಾರಿಯನ್ನು ವರ್ಣನೆ ಮಾಡುತ್ತಾ ಸುಖ ಸಂತೋಷವಾಗಿ ತವರು ಮನೆಯಲ್ಲಿ ಆನಂದವಾಗಿರಬಹುದೆಂಬ ಮಹದಾಸೆಯಿಂದ ಬಂದಳಂತೆ. ತಂದೆಯಾದ ವಿಶ್ವಕರ್ಮ ಮಗಳನ್ನು ದಿಟ್ಟಿಸಿ ನೋಡಿದನಂತೆ. ಮಕ್ಕಳನ್ನು ಬಿಟ್ಟು ತನ್ನ ಹೆಣ್ಣು ಮಗಳು ಒಬ್ಬಳೇ ಬಂದಿರುವುದನ್ನ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನು ತಿಳಿದುಕೊಂಡನಂತೆ. ಹೆಣ್ಣು ಮಗಳನ್ನ ಪ್ರೇಮದಿಂದ ಪ್ರೀತಿಯಿಂದ ಬರಮಾಡಿಕೊಳ್ಳುವುದಕ್ಕೆ ಬದಲಾಗಿ ಹೆಣ್ಣು ಮಗಳ ಮೇಲೆ ಉರಿಗಣ್ಣು ಬಿಟ್ಟು, ಸಂಜ್ಞಾದೇವಿ ನನ್ನ ವಂಶದ ಘನತೆ ಗೌರವವನ್ನು ಹಾಳು ಮಾಡಿದ ಪಾಪಿ ನೀನು, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಗಂಡನಿಗೆ ಹೇಳದೆ ಕೇಳದೆ ಬಂದೆಯಾ? ಪತಿ ಮನೆಯು ಕಷ್ಟವೆಂದು ಹಡೆದ ಮಕ್ಕಳನ್ನು ಬೇರೊಂದು ಹೆಣ್ಣಿನ ಮಡಿಲಲ್ಲಿ ಹಾಕಿ ಬಂದೆಯ? ನನ್ನ ಕುಲ ಗೌರವವನ್ನೇ ಹಾಳು ಮಾಡಿದ ಮಹಾಪಾಪಿ ನೀನು. ನಿನ್ನಂತ ಹೆಣ್ಣು ಮಗಳಿಗೆ ಇಲ್ಲಿ ಸ್ಥಳವಿಲ್ಲ, ನಿನ್ನಂತ ಪಾಪಿಗೆ ಈ ತವರು ಮನೆಯಲ್ಲಿ ಸ್ಥಳವಿಲ್ಲ. ಹೊರಟು ಹೋಗು. ತಂದೆ ನುಡಿದ ಕರ್ಣ ಕಠೋರ ವಾಕ್ಯಗಳನ್ನು ಕೇಳಿ ತವರು ಮನೆಯಲ್ಲಿ ಸುಖ ಸಂತೋಷವಾಗಿ ಬಾಳಬೇಕೆಂಬ ಮಹದಾಸೆಯಿಂದ ಬಂದಿದ್ದಂತ ಸಂಜ್ಞಾದೇವಿಗಳ ಗಳಗಳಲ್ಲಿ ಕಣ್ಣೀರುಗೆರೆದಳಂತೆ.

ಮೇಲೆ, ಕರ್ಣ ಕಠೋರ ವಾಕ್ಯಗಳನ್ನು ನುಡಿದ ಮೇಲೆ ನಾನಿಲ್ಲಿ ಕಾಲ ಕಳೆಯುವುದು ಬೇಡ. ಪತಿ ದೇವರಿಗೆ ಹೇಳದೆ ಕೇಳದೆ ಬಂದೆ. ನನ್ನ ಸ್ವಾಮಿಗೆ ಮತ್ತೆ ನಾನು ಮುಖ ತೋರಿಸಲಾರೆ. ನನ್ನ ತವರು ಸ್ವರ್ಗವೆಂದು

0: ತಂದೆ ನುಡಿದ ನಿಂದನೆ ಮಾತನ್ನೇ ಕೇಳಲಾರೆ, ಮತ್ತೆ ನನ್ನ ಸ್ವಾಮಿಗೆ ಮುಖ ತೋರಲಾರೆ. ಪತಿದೇವರ ಮನೆ ಬಿಟ್ಟು ಬಂದು ತವರು ಮನೆಯಲ್ಲಿ ಇಂಥ ನಿಂದನೆ ಮಾತನ್ನು ಕೇಳುವಂತಾಯಿತೆ. ಬೇಡ ಬೇಡ, ಇವರಾರಿಗೂ ಕಾಣದಂತೆ ಎಲ್ಲಾದರೂ ಬಹುದೂರದಲ್ಲಿ ಬಾಳುತ್ತೇನೆ, ಎಲ್ಲಾದರೂ ಬಹುದೂರದಲ್ಲಿ ಬಾಳುತ್ತೇನೆ. ಹಾಲುಂಡ ತವರು ಮನೆ, ಅಂಬೆಗಾಲಿಟ್ಟ ಮನೆ, ಅಮ್ಮ ಎಂದು ಕರೆದ ಮನೆ, ತೊದಲು ಮಾತು ನುಡಿದ ಮನೆ, ಇಂಥ ಮನೆಯಲ್ಲಿ ಹೆಣ್ಣು ಮಗಳಿಗೆ ಅವಮಾನವಾದ ಮೇಲೆ ಬೇಡ, ಇಂಥದವರು ಬೇಡ, ಎಲ್ಲಾದರೂ ದೂರವಾಗಿ ಬಾಳುತ್ತೇನೆ ಎಂದು ಸಂಜ್ಞಾದೇವಿ ತವರು ಮನೆಯನ್ನು ಬಿಟ್ಟಳು. ಭೂಲೋಕಕ್ಕೆ ಬಂದಳು. ಭೂಲೋಕಕ್ಕೆ ಬಂದು ಎಲ್ಲಿ ವಾಸ ಮಾಡಬೇಕು ಎಂದು ಆಲೋಚನೆ ಮಾಡುತ್ತಾ ಉತ್ತರ ಕುರು ಭೂಮಿ ಪ್ರದೇಶಕ್ಕೆ ಬಂದಳಂತೆ.
1: ಓಹೋ, ಇದು ಉತ್ತಮವಾದ ಸ್ಥಾನ, ಇಲ್ಲಿ ಯಾರ ಕಣ್ಣಿಗೂ ಕಾಣದಂತೆ ನಾನು ಬಾಳಬೇಕು ಎಂದು ಧರಿಸಿದಳು. ಕುದುರೆಯ ರೂಪನು ಸಂಜ್ಞಾದೇವಿ, ಉತ್ತರ ಕುರು ಭೂಮಿಯಲ್ಲಿ ಹೆಣ್ಣು ಕುದುರೆಯ ರೂಪದಲ್ಲಿ ಕಾಲ ಕಳೆಯುತಿಗಳು ವಿಶ್ವ

ಅತ್ತ ಸೂರ್ಯಲೋಕದಲ್ಲಿ ಛಾಯಾದೇವಿ ಸಂಜ್ಞಾದೇವಿಯ ಮೂರು ಮಕ್ಕಳನ್ನ ಬಹುಪ್ರೀತಿಯಿಂದ ಬೆಳೆಸುತ್ತಿದ್ದಾಳೆ. ಸಂಜ್ಞಾದೇವಿಯಂತೆಯೇ ಹಗಲಿರುಳು ಪತಿ ಸೇವೆ ಮಾಡುತ್ತಿದ್ದಾಳೆ. ಸೂರ್ಯದೇವನ ಸನ್ನಿಧಿಯಲ್ಲಿ ಪತಿಯೇ ಪರಮಾತ್ಮನೆಂದು, ಪತಿಯೇ ಜೀವಾತ್ಮ, ಪತಿಯೇ ಪುಣ್ಯಾತ್ಮ, ಪತಿಯೇ ಮಹಾತ್ಮನೆಂದು ತಿಳಿದು ಸಂಜ್ಞಾದೇವಿಯಂತೆ ಪತಿ ಸೇವೆ ಮಾಡುತ್ತಿದ್ದಾಳೆ.

ಪತಿವ್ರತಾ ಶಿರೋಮಣಿಯಾಗಿ ಸಂಜ್ಞಾದೇವಿಯ ಮೂರು ಮಕ್ಕಳನ್ನು ಬೆಳೆಸುತ್ತ ಮುಂದೆ ಸೂರ್ಯಲೋಕದಲ್ಲಿ ಛಾಯಾದೇವಿ ಕಾಲ ಕಳೆಯುವಾಗ ಮಹಾಶಿವಭಕ್ತರಾದಳಂತೆ, ಹಗಲಿರುಳು ಶಿವನಲ್ಲಿ ಬೇಡ್ಕೊಳ್ತಾಳಂತೆ. ಪರಮೇಶ್ವರ, ನಾನು ಬೆಳೆಸುತ್ತಿರುವ ಈ ಮೂರು ಮಕ್ಕಳು ನಾನು ಹಡೆದ ಮಕ್ಕಳಲ್ಲ, ಸಂಜ್ಞಾದೇವಿಯ ಮಕ್ಕಳು. ನಾನು ಹೆಣ್ಣಲ್ಲವೇ, ನಾನು ಮಕ್ಕಳನ್ನು ಅಡಿಬೇಕೆಂಬ ಆಸೆ ನನಗೂ ಇಲ್ಲವೇ? ಪರಮೇಶ್ವರ, ನಿನ್ನ ಕೃಪೆಯಿಂದ ನನಗೋರುವ ಸುಪುತ್ರ ಜನಿಸಬಾರದೆ? ಪರಮೇಶ್ವರ, ಈ ದಿನದ ಮೇಲೆ ಕೃಪೆ ತೋರು, ನನಗೆ ಸಂತಾನ ಫಲವನ್ನು ನೀಡು ಎಂದು ನಿತ್ಯ ಪರಮೇಶ್ವರನಲ್ಲಿ ಬೇಡಿಕೊಳ್ಳುವಾಗ ಶಿವನ ಅನುಗ್ರಹವಾಯಿತು. ಛಾಯಾದೇವಿ ಸೂರ್ಯಲೋಕದಲ್ಲಿ ಸೂರ್ಯದೇವನಿಂದ ಶುಭ ದಿನವೊಂದರಲ್ಲಿ ಗರ್ಭವತಿಯಾದಳು. ಸೂರ್ಯದೇವನಿಗೆ ಬಹಳ ಸಂತೋಷವಾಯಿತು. ಛಾಯಾದೇವಿಯನ್ನ ಸಂಜ್ಞಾದೇವಿ ಎಂದೇ ತಿಳಿದು ಕಾಲ ಕಳೀತಕ್ಕಂಥ ಸೂರ್ಯದೇವ ಛಾಯಾದೇವಿ ಗರ್ಭವತಿ ಆಗಿರುವುದನ್ನು ನೋಡಿ ನನ್ನ ಸಂಜ್ಞಾದೇವಿ ಮತ್ತೆ ಗರ್ಭವತಿಯಾದಳು, ನಾಲ್ಕು ಮಕ್ಕಳ ತಾಯಿ ಆಗುತ್ತಿದ್ದಾಳೆ ಎಂದು ಆನಂದ ಪಟ್ಟನಂತೆ. ನವಮಾಸ ಕಳೆಯಿತು. ಛಾಯಾದೇವಿ ಶಿವನ ಅನುಗ್ರಹದಿಂದ, ಶಿವನಂಶದಿಂದಲೇ ಕೂಡಿರ್ತಕ್ಕಂಥ ಸುಪುತ್ರನನ್ನ, ಮುದ್ದು ಗಂಡು ಮಗವನ್ನ ಹಡೆದಳಂತೆ. ಹಡೆದಳು ಸುಪುತ್ರನನು ಶಿವನನು.

ಶಿವನಂಶದಿಂದ ಕೂಡಿರತಕ್ಕಂಥ ನೀಲವರ್ಣಕಾಯವುಳ್ಳ ಮುದ್ದು ಮೊಗದ ಸುಕುಮಾರನನ್ನ ಹಡೆದು ಅದೇಗಪ್ಪಿ ಮುದ್ದಾಡುತ್ತಿದ್ದಾಳೆ ಛಾಯಾದೇವಿ. ಸೂರ್ಯದೇವನಿಗೆ ಆನಂದವಾಯಿತು. ಸೂರ್ಯದೇವ ಛಾಯಾದೇವಿ ಅಡಗಿರುವ ಮುದ್ದು ಕಂದನಿಗೆ ಶನೈಶ್ಚರ ಶನಿದೇವಾ ಶನಿ ಮಹಾತ್ಮ ಶನಿದೇವ ಶನಿ ಮಹಾತ್ಮ ಎಂದು ನಾಮಕರಣ ಮಾಡಿದ್ದಾರೆ. ಛಾಯಾದೇವಿ ಆನಂದ ಭರಿತಳಾಗಿ ಸೂರ್ಯಲೋಕದಲ್ಲಿ ಬಂಗಾರದ ತೊಟ್ಟಿಲನ್ನು ಕಟ್ಟಿ ಅನೇಕ ದೇವತಾಸ್ತಿಯರನ್ನೆಲ್ಲ ಬರಮಾಡಿಕೊಂಡು ಬಂಗಾರದ ತೊಟ್ಟಿನಲ್ಲಿ ಮಲಗಿರುವ ಶನಿದೇವನಿಗೆ ಅಕ್ಕರೆಯಿಂದ ಆನಂದದಿಂದ ಸಂತೋಷದಿಂದ ತೊಟ್ಟಿಲನ್ನು ತೂಗುತ್ತಾ ಜೋಗುಳ ಹಾಡುತ್ತಾ ಛಾಯಾದೇವಿ ಆನಂದ ಪಡ್ತಿದ್ದಾಳೆ. ಆಕಾಶ

ಕರೆಯಿಂದ ತೊಟ್ಟಿನಲ್ಲಿ ತೂಗುತ್ತಾ ಜೋಗುಳ ಹಾಡುತ್ತಾ ಆನಂದ ಪಡುತ್ತಿರುವಾಗ ಬಂಗಾರದ ತೊಟ್ಟಿನಲ್ಲಿ ಸೂರ್ಯದೇವನ ಅರಮನೆಯಲ್ಲಿ ಮಲಗಿರತಕ್ಕಂತ ಶನಿ ಮಹಾತ್ಮ ಎತ್ತ ತಾಯಿಯಾದ ಛಾಯಾದೇವಿ ಮುಖ ನೋಡಿ ಒಮ್ಮೆ ಅಳುತ್ತಾನಂತೆ ಒಮ್ಮೆ ನಗುತ್ತಾನಂತೆ. ಎಲ್ಲ ದೇವತಾ ಸ್ತ್ರೀಯರು ಸುತ್ತಲೂ ನಿಂತಿರುವಾಗ ಎಲ್ಲ ಹೆಣ್ಣು ಮಕ್ಕಳನ್ನು ನೋಡಿ ಶನಿ ಮಹಾತ್ಮ ಅಳಲು ಪ್ರಾರಂಭ ಮಾಡದಂತೆ. ತಾಯಿ ಬಹಳ ಬೇಸರವಾಯಿತು. ಅಮ್ಮ ತಾಯಂದ್ರ ಕೆಟ್ಟ ತಾಯಂದ್ರು ನೀವು, ನಮ್ಮ ಮಗನ ಮೇಲೆ ನಿಮ್ಮ ಕೆಟ್ಟ ದೃಷ್ಟಿ ಬಿದ್ದು ಹೋಗಿ ತಾಯಿ. ಎಲ್ಲ ಹೆಣ್ಣು ಮಕ್ಕಳನ್ನ ದೇವತಾಸ್ತ್ರೀಯರನ್ನ ದೂರ ಕಳುಹಿಸಿ ಅಳುತ್ತಿರುವ ಆ ಶನಿದೇವನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಮಗುವಿನ ಕೆನ್ನೆ ಮೇಲೆ ಕಪ್ಪು ಚುಕ್ಕೆ ಇಟ್ಟು ಆಸರೆ ತೆಗೆದು ಎದೆಗಪ್ಪಿಕೊಂಡು ತಾಯಿ ಛಾಯಾದೇವಿ ತಾನು ಹಡೆದಿರುವ ಆ ಶನಿದೇವನಿಗೆ ಲಾಲಿ ಹಾಡ್ತಾಳಂತೆ.

ಎತ್ತಿಕೊಳ್ಳಮ್ಮ ಎಂದು ಹಠವಿಲ್ಲ, ಎತ್ತಿಕೊಳ್ಳಮ್ಮ ಎಂದು ಹಠವಿಲ್ಲ, ನಿನ್ನಂಥ ಮಕ್ಕಳಿರಲ್ಲವ ಮನೆ ತುಂಬ. ಜೋ ಮುತ್ತು ಮಗನಿಗೆ ಜೋಗುಳ ಹಾಡುತ್ತ ಲಾಲಿ ಪಾಡುತ್ತ ಛಾಯಾದೇವಿ ಸೂರ್ಯ ಲೋಕದಲ್ಲಿ ಸಂತೋಷವಾಗಿ ಬೆಳೆಸುವಾಗ ಮುಂದೆ ದೈವಾನುಗ್ರಹದಿಂದ ಮತ್ತೊಮ್ಮೆ ಗರ್ಭವತಿಯಾಗಿ ಗಂಡು ಮಗುವನ್ನು ಹಡೆದಳು. ಆ ಗಂಡು ಮಗುವಿಗೆ ಸೂರ್ಯದೇವ ಸಾವರ್ಣ ಎಂದು ಹೆಸರಿಟ್ಟನು. ಸೂರ್ಯದೇವನು ಬಹಳ ಸಂತೋಷವಾಯಿತು. ಛಾಯಾದೇವಿಯನ್ನ ಸಂಜ್ಞಾದೇವಿ ಎಂದು ತಿಳಿದು ನನ್ನ ರಾಣಿ ಸಂಜ್ಞಾದೇವಿ ಐದು ಮಕ್ಕಳ ತಾಯಿಯಾದಳು ಎಂದು ಆನಂದ ಪಡುತ್ತಿದ್ದಾನೆ. ಮುಂದೆ ಛಾಯಾದೇವಿ ತಾನು ಹಡೆದಿರುವ ಮುದ್ದು ಮಕ್ಕಳು ಶನಿದೇವ ಸಾವರ್ಣ ಆ ಇಬ್ಬರು ಮಕ್ಕಳ ಮೇಲೆ ಅತಿ ಪ್ರೇಮ ಉಂಟಾಯಿತಂತೆ. ತಾನು ಗರ್ಭಾಂಬುದಿಯಿಂದ ಹಡೆದಿರತಕ್ಕಂಥ ಮಕ್ಕಳ ಮೇಲೆ ಅತಿ ವ್ಯಾಮೋಹವುಳ್ಳವಳಾದಳು. ಮೋಹ ಮಮಕಾರ ಉಂಟಾಯಿತು. ಯಮ ಮನು ಯಮುನೆ ಸಂಜ್ಞಾದೇವಿಯ ಮೂರು ಮಕ್ಕಳನ್ನ ಉಪೇಕ್ಷೆ ಮಾಡಲು ಪ್ರಾರಂಭ ಮಾಡಿದಳು. ಸವತಿ ಮಕ್ಕಳು ಎಂಬ ಮತ್ಸರ ಉಂಟಾಯಿತು. ಮೊದಲು ಅಕ್ಕರೆಯಿಂದ ಪ್ರೇಮದಿಂದ ಪ್ರೀತಿಸುತ್ತಿದ್ದಂಥ ಛಾಯಾದೇವಿ ಸಂಜ್ಞಾದೇವಿಯ ಮಕ್ಕಳಿಗೆ ಕೊಡಬಾರದು ಕಷ್ಟಪಡ್ತಿದ್ದಾಳೆ. ಸಹಿಸಲ

ಛಾಯಾ ದೇವಿ ಕೊಡ್ತಕ್ಕಂಥ ಕಷ್ಟವನ್ನು ಸಹಿಸಲಾರದೆ ಗಳಗಳನ್ನು ಕಣ್ಣೀರು ಗರಿಯುತ್ತ ಮೂರು ಮಕ್ಕಳು ದುಃಖ ಮಾಡುವಾಗ ಸೂರ್ಯದೇವ ಬಂದನಂತೆ. ಸೂರ್ಯದೇವನಿಗೆ ಆಶ್ಚರ್ಯವಾಯಿತು, ಏಕೆ ನನ್ನ ಮೂರು ಮಕ್ಕಳು ದುಃಖ ಮಾಡ್ತಿದ್ದಾರಲ್ಲ, ಮಕ್ಕಳೇ ಏನಾಯಿತು, ಯಾರು ನಿಮಗೆ ಕಷ್ಟ ಕೊಟ್ಟವರು, ಏಕೆ ಈ ಕಣ್ಣೀರು, ಹೇಳಿ ಮಕ್ಕಳೇ. ಜನ್ಮ ಕೊಟ್ಟ ತಂದೆ ಪಾದಕ್ಕೆ ಸಾಷ್ಟಾಂಗ ವಂದನೆ ಅರ್ಪಿಸಿ ಆ ಮೂರು ಮಕ್ಕಳು ಹೇಳುತ್ತಿದ್ದಾರೆ, ತಂದೆ ತಂದೆ

ಛಾಯಾದೇವಿ ಕೊಡ್ತಕ್ಕಂಥ ಕಷ್ಟವನ್ನೆಲ್ಲ ಮೂರು ಮಕ್ಕಳು ತಂದೆ ಮುಂದೆ ಹೇಳಿ ಕಣ್ಣೀರು ಹೆರೆದಾಗ ಸೂರ್ಯದೇವನಿಗೆ ಆಶ್ಚರ್ಯವಾಯಿತು. ಏನು, ಎತ್ತ ತಾಯಿಯೇ ಮಕ್ಕಳಲ್ಲಿ ಭೇದ ಭಾವ ತೋರುವುದೇ? ತನ್ನಿಬ್ಬರು ಮಕ್ಕಳನ್ನ ಪ್ರೀತಿಯಿಂದ ಕಾಣುತ್ತಾ ಈ ಮೂರು ಮಂದಿ ಮಕ್ಕಳಿಗೆ ಏಕೆ ಕಷ್ಟ ಕೊಡ್ತಿದ್ದಾಳೆ? ಮಕ್ಕಳೇ ದುಃಖ ಮಾಡಬೇಡಿ, ಶಾಂತರಾಗಿ ಎಂದು ಹೇಳಿ ಸೂರ್ಯದೇವ ಸಂಜ್ಞಾದೇವಿ ಸಂಜ್ಞಾದೇವಿ ಎಂದು ಛಾಯಾದೇವಿಯ ಬಳಿ ಬಂದನಂತೆ. ಸಂಜ್ಞಾ ನನ್ನ ರಾಣಿ, ಛಾಯಾದೇವಿ ಓಡಿ ಬಂದಳು, ಸೂರ್ಯದೇವನಿಗೆ ಕೈಯೆತ್ತಿ ಮುಗಿದಳು. ದೇವಿ, ಎತ್ತ ತಾಯಿಯಾದ ನೀನು ಮಕ್ಕಳಲ್ಲಿ ಭೇದ ಭಾವ ತೋರುವುದೇ? ಮೂರು ಮಂದಿ ಮಕ್ಕಳನ್ನ ಉಪೇಕ್ಷೆ ಮಾಡುತ್ತಾ ಇಬ್ಬರು ಮಕ್ಕಳನ್ನ ಮಾತ್ರ ಆನಂದವಾಗಿ ಸಂತೋಷವಾಗಿ ಪೋಷಣೆ ಮಾಡುತ್ತಿರುವೆಯಂತೆ. ಈ ಮಕ್ಕಳು ಮಾಡಿದ ಅಪರಾಧವೇನು? ಎತ್ತ ತಾಯಿಯಾದವಳು ಮಕ್ಕಳಲ್ಲಿ ಇದ್ದ ಭೇದ ಭಾವ ತೋರಬಾರದು. ಏತಕ್ಕಾಗಿ ಈ ಮೂರು ಮಕ್ಕಳಿಗೆ ಕಷ್ಟ ಕೊಡುತ್ತಿರುವೆ? ಹೇಳು ಹೇಳು ಸಂಜ್ಞಾದೇವಿ. ಈಗ ಛಾಯಾದೇವಿಗೆ ಬೇರೆ ಮಾರ್ಗ ಇಲ್ಲ, ನಿಜ ವಿಚಾರ ತಿಳಿಸಲೇಬೇಕಾಗಿ ಬಂತು. ಆಗ ಛಾಯಾದೇವಿ ಸೂರ್ಯದೇವನಿಗೆ ಕೈಯಿತ್ತು ಮುಗಿದು ಹೇಳ್ತಿದ್ದಾಳೆ, ಪತಿದೇವಾ

ಎಲ್ಲ ವಿಚಾರವನ್ನು ಹೇಳಿ ಸೂರ್ಯದೇವನ ಮುಂದೆ ಛಾಯಾದೇವಿ ಗಡಗಡನೆ ನಡುಗುತ್ತ ತನ್ನ ಇಬ್ಬರು ಮಕ್ಕಳು ಶನಿದೇವ ಸಾವರ್ಣ ನಾ ಹಡೆದ ಮಕ್ಕಳು, ಈ ಮಕ್ಕಳ ಮೇಲೆ ಮೋಹ ಮಮಕರ ಉಂಟಾಗಿ ನನ್ನ ಮಕ್ಕಳು ಎಂಬ ಅಭಿಮಾನದಿಂದ ಸಂಜ್ಞಾದೇವಿಯ ಮೂರು ಮಕ್ಕಳನ್ನು ಉಪೇಕ್ಷೆ ಮಾಡಿಬಿಟ್ಟೆ ಸ್ವಾಮಿ, ನನ್ನನ್ನು ಕ್ಷಮಿಸಿ ಪತಿದೇವ, ನನ್ನನ್ನು ಕ್ಷಮಿಸಿ. ಸೂರ್ಯದೇವನಿಗೆ ಬಹು ದುಃಖವಾಯಿತಂತೆ. ಅಯ್ಯೋ ನನ್ನ ರಾಣಿ, ಸಂಜ್ಞಾದೇವಿ ಎಂತ ಕಾರ್ಯ ಮಾಡಿಬಿಟ್ಟೆ, ನನ್ನ ದೇಹ ತಾಪ ಸಹಿಸಲಾರದೆ ಹಡೆದ ಮಕ್ಕಳನ್ನ ಪರ ಹೆಣ್ಣಿನ ಮಡಲಿಗೆ ಹಾಕಿ ನನಗೆ ಹೇಳದೆ ಕೇಳದೆ ತೋರು ಮನೆ ಸೇರಿರುವೆಯಾ? ಮಕ್ಕಳೇ ದುಃಖ ಮಾಡಬೇಡಿ, ಆದಷ್ಟು ಬೇಗ ನಿಮ್ಮ ತಾಯಿಯನ್ನು ನಾನು ಕರೆತರುತ್ತೇನೆ ಎಂದು ಸೂರ್ಯದೇವ ಆ ಕ್ಷಣದಲ್ಲಿ ಸೂರ್ಯಲೋಕ ಬಿಟ್ಟು ಮಾವನ ಮಂದಿರಕ್ಕೆ ಬಂದನಂತೆ. ವಿಶ್ವಕರ್ಮನ ಮನೆಗೆ ಬಂದಾಗ ಅಲ್ಲಿ ವಿಶ್ವಕರ್ಮ ನಡೆದ ವಿಚಾರವನ್ನೆಲ್ಲ ಅಳಿಯನಾದ ಸೂರ್ಯದೇವನಿಗೆ ಹೇಳೋಣ. ಸೂರ್ಯದೇವನಿಗೆ ಮತ್ತಷ್ಟು ದುಃಖವಾಯಿತು. ಅಯ್ಯೋ ನನ್ನ ರಾಣಿ, ತೌರು ಮನೆ ಎಂದು ಆಸೆಯಿಂದ ಬಂದ ನಿನಗೆ ತೌರು ಮನೆಯಲ್ಲೇ ಅವಮಾನವಾಯಿತೆ. ಜನ್ಮ ಕೊಟ್ಟ ತಂದೆಯೇ ನಿಂದಿಸಿ ನಿನ್ನ ತೌರು ಮನೆಯಿಂದ ದೂರ ಕಳುಹಿಸಿದನೆ. ಹಾಗಾದರೆ ಎಲ್ಲಿರುವೆ, ಎಲ್ಲಿರುವೆ ನನ್ನ ರಾಣಿ, ಎಲ್ಲಿರುವೆ ಸಂಜ್ಞಾದೇವಿ ಎಂದು ಮಾವನ ಮಂದಿರ ಬಿಟ್ಟು ಸೂರ್ಯದೇವ ಹೆಂಡತಿಯಾದ ಸಂಜ್ಞಾದೇವಿಯನ್ನು ಹುಡುಕುತ್ತಾ ಹುಡುಕುತ್ತಾ ಭೂಲೋಕಕ್ಕೆ ಬಂದನಂತೆ.

ಹೀಗೆ ಹುಡುಕುತ್ತಾ ಭೂಲೋಕದಲ್ಲಿ ಬರುವಾಗ ಸೂರ್ಯದೇವ ಉತ್ತರ ಕುರುಭೂಮಿ ಪ್ರದೇಶಕ್ಕೆ ಬಂದನಂತೆ. ನಿರ್ಜನವಾದ ಪ್ರದೇಶದಲ್ಲಿ ಒಂದು ಹೆಣ್ಣು ಕುದುರೆ ಇರುವುದನ್ನು ಕಂಡು ಆಶ್ಚರ್ಯವಾಯಿತು. ಜ್ಞಾನ ದೃಷ್ಟಿಯಿಂದ ನೋಡಿದನಂತೆ ಎಲ್ಲ ವಿಚಾರ ತಿಳಿಯಿತು. ಓಹೋ, ನನ್ನ ರಾಣಿ ಸಂಧ್ಯಾದೇವಿ ಯಾರಿಗೂ ತಿಳಿಯದಂತೆ ಹೆಣ್ಣು ಕುದುರೆ ರೂಪನ ಧರಿಸಿ ಬಾಳುತ್ತಿದ್ದಾಳಲ್ಲ. ಸಂಧ್ಯಾದೇವಿಯ ಮೇಲಿನ ಆಸೆಯಿಂದ ಪ್ರೇಮದಿಂದ ಸೂರ್ಯದೇವ ಏನು ಮಾಡಿದಂತೆ, ಆತನು ಕೂಡ ಧರಿಸಿದನು ಕುದುರೆಯ ರೂಪನು. ಗಂಡು ಕುದುರೆಯಾದನು ಸಂಧ್ಯಾದೇವಿಯ ಬಳಿ ಓಡಿ ಬಂದನಂತೆ. ಹೆಣ್ಣು ಕುದುರೆಯಾಗಿರುವ ಸಂಧ್ಯಾದೇವಿಯನ್ನ ಗಂಡು ರೂಪಿನ ಕುದುರೆಯಾದಂತ ಸೂರ್ಯದೇವ ಮೋಹಿಸಿದನಂತೆ. ಆಗ ಸಂಧ್ಯಾದೇವಿ ಕುದುರೆ ರೂಪದಲ್ಲಿ ಇರತಕ್ಕಂಥವಳು ಅವಳಿ ಗಂಡು ಮಕ್ಕಳನ್ನ ಹಡೆದಳು. ಮಕ್ಕಳು ಹುಟ್ಟಿದ ಕೂಡಲೇ ದೊಡ್ಡವರಾದರು. ತಂದೆ ತಾಯಿಗಳಾದ ಸೂರ್ಯದೇವ ಸಂಧ್ಯಾದೇವಿ ಕುದುರೆ ರೂಪನ ಬಿಟ್ಟು ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷರಾದರು. ಆ ಇಬ್ಬರು ಮಕ್ಕಳಿಗೆ ಆಶೀರ್ವಾದ ಮಾಡಿ, ಮಕ್ಕಳೇ ನಾವು ಅಶ್ವರೂಪದಲ್ಲಿದ್ದಾಗ ನೀವು ಜನಿಸಿದಿರಿ, ನಾವು ಕುದುರೆ ರೂಪದಲ್ಲಿದ್ದಾಗ ನೀವಿಬ್ಬರು ಜನಿಸಿದಿರಿ, ಆದ್ರಿಂದ ನಿಮಗೆ ನಾವು ಅಶ್ವಿನಿ ದೇವತೆಗಳು, ಅಶ್ವಿನಿ ದೇವತೆಗಳು ಎಂಬುದಾಗಿ ನಾಮಕರಣ ಮಾಡಿದ್ದೇವೆ. ನೀವು ದೇವಲೋಕದಲ್ಲಿ ದೇವತೆಗಳಿಗೆ ವೈದ್ಯರಾಗಿ ಕಾಲ ಕಳೆದು ಕೀರ್ತಿಯನ್ನು ಪಡೆಯಿರಿ ಎಂದು ಮಕ್ಕಳಿಬ್ಬರನ್ನ ಅಶ್ವಿನಿ ದೇವತೆಗಳನ್ನ ದೇವಲೋಕಕ್ಕೆ ಕಳುಹಿಸಿ ಸೂರ್ಯದೇವ ಸಂಧ್ಯಾದೇವಿಯನ್ನ ತನ್ನ ಲೋಕಕ್ಕೆ ಕರೆತಂದನಂತೆ. ಬಂದ ಕೂಡಲೇ ಸಂಧ್ಯಾದೇವಿ ಆ ಮೂರು ಮಕ್ಕಳನ್ನ ಆಲಂಗಿಸಿಕೊಂಡು ಅಪ್ಪಿ ಮುದ್ದಾಡ್ತಿದ್ದಾಳೆ. ಮಕ್ಕಳೇ ದುಃಖ ಮಾಡಬೇಡಿ, ನಾನು ಮಹಾಪಾಪಿ, ಹೆತ್ತ ತಾಯಿ ಆದ ನಾನು ನಿಮ್ಮನ್ನ ಬೇರೊಂದು ಹೆಣ್ಣಿನ ಮಡಲಲ್ಲಿ ಬಿಟ್ಟು ನಿಮಗೆ ತೊಂದರೆ ಉಂಟಾಗುವಂತೆ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ ಮಕ್ಕಳೇ ಎಂದು ಮಕ್ಕಳನ್ನು ಆಲಂಗಿಸಿ ಮುದ್ದಾಡುತ್ತಿರುವಾಗ ಅಷ್ಟರಲ್ಲಿ ವಿಶ್ವಕರ್ಮ ಆಗಮಿಸಿದನಂತೆ. ಸೂರ್ಯದೇವ, ನನ್ನ ಮಗಳು ಇಷ್ಟು ಕಾಲ ನಿನ್ನಿಂದ ದೂರವಾಗಿರಲು ಕಾರಣ ನಿನ್ನ ದೇಹ ತಾಪ, ನಿನ್ನ ಪ್ರತಿಭೆ, ಈ ನಿನ್ನ ಜ್ವಾಲೆ ಕಮ್ಮಿ ಆಗಬೇಕು. ನನ್ನ ಮಗಳು ನಿನ್ನ ಜೊತೆಯಲ್ಲಿ ಬಾಳಬೇಕಾದ್ರೆ ಸೂರ್ಯ ಪ್ರತಿಭೆ ಕಮ್ಮಿ ಆಗಬೇಕು. ನೀನು ಒಪ್ಪುವುದಾದ್ರೆ ನಿನ್ನ ದೇಹ ತಾಪವನ್ನು ನಾನು ಕಮ್ಮಿ ಮಾಡುತ್ತೇನೆ. ಸೂರ್ಯದೇವ ಒಪ್ಪಿದನಂತೆ. ವಿಶ್ವಕರ್ಮ ತನ್ನ ಕಲಾ ನೈಪುಣ್ಯದಿಂದ ಸೂರ್ಯನ ಪ್ರತಿಭೆಯನ್ನ ಸ್ವಲ್ಪ ಭಾಗ ಕೊರೆದು ಹೊರತೆಗೆದ ಸೂರ್ಯ ಪ್ರತಿಭೆಯಿಂದ ಒಂದು ದಿವ್ಯವಾದ ಚಕ್ರವನ್ನ, ಒಂದು ತ್ರಿಶೂಲವನ್ನ, ಒಂದು ವಜ್ರಾಯುಧವನ್ನ ನಿರ್ಮಿಸಿದನಂತೆ. ವಿಶ್ವಕರ್ಮನ ಸಾಹಸಕ್ಕೆ ಮೆಚ್ಚಿ ತ್ರಿಮೂರ್ತಿಗಳು ಪ್ರತ್ಯಕ್ಷರಾದರು, ದೇವತೆಗಳೆಲ್ಲರೂ ಆಗಮಿಸಿದರು. ವಿಶ್ವಕರ್ಮನಿಗೆ ಮಹದಾನಂದವಾಯಿತು. ತ್ರಿಮೂರ್ತಿಗಳ ಪಾದಕ್ಕೆರಗಿ ತಾನು ನಿರ್ಮಿಸಿರ್ತಕ್ಕಂಥ ಸೂರ್ಯ ಪ್ರತಿಭೆಯಿಂದ ನಿರ್ಮಿಸಿರ್ತಕ್ಕಂಥ ಆ ದಿವ್ಯವಾದ ಚಕ್ರವನ್ನ ಮಹಾವಿಷ್ಣುವಿಗೆ ಅರ್ಪಿಸುತ್ತ ಧರಿಸು ಚಕ್ರ

ಮಹಾಮಹಿಮನಾಗಿರ್ತಕ್ಕಂಥ ವಿಶ್ವಕರ್ಮ ಸೂರ್ಯ ಪ್ರತಿಭೆಯಿಂದ ನಿರ್ಮಿಸಿದಂತ ಚಕ್ರವನ್ನ ಮಹಾವಿಷ್ಣುವಿಗೆ ಅರ್ಪಿಸಿ, ಶ್ರೀಹರಿ ಇಂದಿನಿಂದ ನೀನು ಚಕ್ರಧರನೆನಿಸು, ಭಗವಂತನಾದ ಪರಮೇಶ್ವರಿಗೆ ತ್ರಿಶೂಲವನ್ನು ನೀಡಿ ಶಿವನೇ ಇಂದಿನಿಂದ ನೀನು ಶೂಲಪಾಣಿಯಾಗು ಹರನೇ ಎಂದು ಬೇಡಿಕೊಂಡು ಮತ್ತೆ ತಾನು ನಿರ್ಮಿಸಿದ್ದಂಥ ವಜ್ರಾಯುಧವನ್ನ ದೇವರಾಜನಿಗೆ ಅರ್ಪಿಸಿದನಂತೆ. ತ್ರಿಮೂರ್ತಿಗಳಿಗೆ ಆನಂದವಾಯಿತು, ದೇವಾದಿ ದೇವತೆಗಳೆಲ್ಲರೂ ಸಂತೋಷಪಟ್ಟರಂತೆ. ಆಗ ಸೂರ್ಯದೇವ ತನ್ನ ಇಬ್ಬರು ಹೆಂಡತಿಯರು 5 ಮಕ್ಕಳೊಡನೆ ತ್ರಿಮೂರ್ತಿಗಳ ಪಾದಕ್ಕೆ ಸಾಷ್ಟಾಂಗ ಬೆರಗಿದಾಗ ತ್ರಿಮೂರ್ತಿಗಳು ಸೂರ್ಯದೇವನಿಗೂ ಛಾಯಾದೇವಿಗೂ ಸಂಜ್ಞಾದೇವಿಗೂ 5 ಮಕ್ಕಳಿಗೂ ಆಶೀರ್ವಾದ ಮಾಡಿ, ಸೂರ್ಯದೇವ ಈ ನಿನ್ನ ಮಕ್ಕಳು ಸಾಮಾನ್ಯರಲ್ಲ, ಲೋಕ ಕಲ್ಯಾಣಕ್ಕಾಗಿ ಅವತಾರ ಮಾಡಿದ್ದಾರೆ. ಈ ನಿನ್ನ ಮಕ್ಕಳೆಲ್ಲರಿಗೂ ನಾವು ಉತ್ತಮ ವರವನ್ನು ಕೊಟ್ಟು ಇವರಿಗೆ ಒಳ್ಳೆ ಸ್ಥಾನವನ್ನು ನೀಡುತ್ತೇವೆ ಎಂದು ಮೊದಲು ಸೂರ್ಯದೇವನ ಮೊದಲನೇ ಪುತ್ರ ಯಮ ಯಮನಿಗೆ ಆಶೀರ್ವಾದ ಮಾಡಿ, ಯಮ ಇಂದಿನಿಂದ ನೀನು ದಕ್ಷಿಣ ದಿಕ್ಕಿಗೆ ಅಧಿಪತಿಯಾಗು, ನೀನು ನೆಲೆಸುವ ಲೋಕ ಯಮಲೋಕ ಎನಿಸಲಿ, ನೀನು ಕಾಲಪಾಶ ಕಾಲದಂಡ ಕೈಯಲ್ಲಿ ಹಿಡಿದು ಸತ್ಯ ಧರ್ಮಗಳನ್ನು ತುಲನೆ ಮಾಡು, ಪಾಪಿಷ್ಠರಿಗೆ ತಕ್ಕ ಶಿಕ್ಷೆ ನೀಡು, ಪುಣ್ಯವಂತರನ್ನ ಸತ್ಕರಿಸು, ನಿನ್ನ ಲೋಕದಲ್ಲಿ ಯಮಧರ್ಮ ಯಮಧರ್ಮ ಎಂದು ಎಲ್ಲರೂ ನಿನ್ನ ಬಹು ಗೌರವದಿಂದ ಕಾಣಲಿ, ನಿನ್ನಲ್ಲಿ ಭಕ್ತಿ ಉಳ್ಳವರಾಗಿರಲಿ. ಈಗ ಎರಡನೇ ಪುತ್ರನಾಗಿರ್ತಕ್ಕಂಥ ಮನುವಿಗೆ ವರ ಕೊಟ್ಟು, ಮನು ನೀನು ಸೂರ್ಯದೇವನ ಎರಡನೇ ಪುತ್ರ, ನೀನು ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಭೂಮಂಡಲ ಅಧಿಪತಿಯಾಗಿ ಕಾಲ ಕಳೆ, ನಿನ್ನ ಮನು ಚಕ್ರವರ್ತಿ ಎಂದು ಎಲ್ಲರೂ ಕೊಂಡಾಡಲಿ, ನಿನ್ನಿಂದಲೇ ಮನುಧರ್ಮ ಶಾಸ್ತ್ರ ಪ್ರಾರಂಭವಾಗಲಿ, ನಿನಗೆ ಮಂಗಳವಾಗಲಿ ಎಂದು ಮನುವಿಗೆ ವರ ಕೊಟ್ಟರು. ಅಮ್ಮ ಹೆಣ್ಣು ಮಗಳ ಯಮುನೆ, ನೀನು ಭೂಲೋಕದಲ್ಲಿ ನದಿ ರೂಪದಲ್ಲಿ ಹರಿದು ಪರೋಪಕಾರಿಯಾಗು, ಪರೋಪಕಾರಿಯಾಗು. ಇನ್ನು ಛಾಯಾದೇವಿ ಹಡೆದಿರುವ 2 ಮಕ್ಕಳು, ಭಗವಂತನಾದ ಪರಮೇಶ್ವರ ತನ್ನ ಅಂಶದಿಂದಲೇ ಧರೆಗೆ ಬಂದಿರತಕ್ಕಂಥ ಆ ಶನಿದೇವನನ್ನ ಬಳಿ ಕರೆದು ಆಶೀರ್ವಾದ ಮಾಡಿ ಭಗವಂತನಾದ ಶಿವ ವರ ಕೊಟ್ಟನಂತೆ. ಶನೈಶ್ವರ ಶನಿದೇವ ನನ್ನ ಅಂಶದಿಂದ ಕೂಡಿರುವೆ, ಛಾಯಾದೇವಿಯ ಗರ್ಭಾಂಬದಿಂದ ಲೋಕ ಕಲ್ಯಾಣಕ್ಕಾಗಿ ಅವತಾರ ಮಾಡಿರುವೆ, ನೀನು ನಕ್ಷತ್ರ ಲೋಕದಲ್ಲಿ ಧನುರಾಕಾರ ಮಂಡಲದಲ್ಲಿ ನೆಲೆಸು, ನೀನು ನೆಲೆಸುವ ಮಂಡಲ ಶನಿಮಂಡಲ ಶನಿಮಂಡಲ ಎಂದು ಹೆಸರಾಗಲಿ, ನಿನಗೆ ಗ್ರಹ ಸಮುದಾಯದಲ್ಲಿ 7 ಸ್ಥಾನವನ್ನ ಸಪ್ತ ಸ್ಥಾನವನ್ನ ಕರುಣಿಸಿದ್ದೇವೆ, ಗ್ರಹಗಳಲ್ಲಿ ಶ್ರೇಷ್ಠನೆನಿಸು,

ಯಾರು ನಿನ್ನ ಭಕ್ತಿಯಿಂದ ನಂಬಿ ನೆಚ್ಚಿ ಆರಾಧಿಸಿ ಪೂಜಿಸುತ್ತಾರೋ ಅಂಥವರಿಗೆ ನೀನು ಕರುಣಾಕರನಾಗಿ ಉತ್ತಮ ಫಲವನ್ನು ನೀಡು. ಯಾರು ನಂಬದೆ ನೆಚ್ಚದೆ ನಿನ್ನನ್ನು ಆರಾಧಿಸದೆ ಪೂಜಿಸದೆ ಕಾಲ ಕಳೆಯುವರೋ ಅಂಥವರನ್ನ ನೀನು ಪರೀಕ್ಷಿಸು, ಅವರಿಗೆ ಆತ್ಮಜ್ಞಾನ ಉಂಟಾಗುವಂತೆ ಮಾಡು, ಮುಂದೆ ಅವರನ್ನ ಪುನೀತರನ್ನಾಗಿ ಮಾಡು. ನೀನು ಗ್ರಹಗಳಲ್ಲಿ ಶ್ರೇಷ್ಠನೆನಿಸು, ಕ್ರೂರ ಗ್ರಹವಾದರೂ ಕರುಣಾಕರನೆಂದು ಕೀರ್ತಿಯನ್ನು ಪಡೆ ಎಂದು ಆಶೀರ್ವಾದ ಮಾಡಿ ಅದೃಶ್ಯರಾದರು. ಮುಂದೆ ಸೂರ್ಯದೇವನ ಎಲ್ಲ ಮಕ್ಕಳು ಎತ್ತ ತಂದೆ ತಾಯಿಗಳ ಪಾದ ಪೂಜೆ ಮಾಡುತ್ತಾ ಪಾದ ಸೇವೆ ಮಾಡುತ್ತಾ ಸೂರ್ಯ ಲೋಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಎತ್ತ

0: ಮಾತಾ ಪಿತರ ಸೇವೆ ಮಾಡುತ್ತಾ ಸೂರ್ಯಲೋಕದಲ್ಲಿ ಕಾಲ ಕಳೆಯುವಾಗ ಮುಂದೆ ತ್ರಿಮೂರ್ತಿಗಳ ವರದಂತೆ ಮಕ್ಕಳೆಲ್ಲರೂ ಬೆಳೆದವು ದೊಡ್ಡವರಾಗಿ ತಂದೆ ತಾಯಿಗಳ ಅಪ್ಪಣೆ ಪಡೆದು ಆಶೀರ್ವಾದ ಪಡೆದು ತಮ್ಮ ತಮ್ಮ ಲೋಕಕ್ಕೆ ತೆರಳಿದರಂತೆ. ಭಗವಂತನಾದ ಶನಿದೇವ ನಕ್ಷತ್ರ ಲೋಕದಲ್ಲಿ ಧನುರಾಕಾರ ಮಂಡಲದಲ್ಲಿ ನೆಲೆಸಿದ್ದಾನೆ, ಕಾಕವಾಹನನಾಗಿದ್ದಾನೆ, ಕರುಣಾಕರನೆನಿಸಿದ್ದಾನೆ. ನವಗ್ರಹಗಳಲ್ಲಿ ಸಪ್ತಸ್ಥಾನದಲ್ಲಿ ಕೀರ್ತಿಯನ್ನು ಪಡೆದಿದ್ದಾನೆ. ಇಂಥ ಮಹಾಮಹಿಮನಾಗಿರ್ತಕ್ಕಂಥ ಶನಿದೇವರನ್ನ ದೇವಾದಿ ದೇವತೆಗಳೆಲ್ಲರೂ ಪ್ರತಿನಿತ್ಯ ಮಹಾತ್ಮನನ್ನ ಧ್ಯಾನ ಮಾಡುತ್ತಾ ಶನಿದೇವರನ್ನ ಕೊಂಡಾಡುತ್ತಾ ಆತನ ಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿದ್ದಾರಂತೆ.
1: ಮಕರ ಕುಂಭರಾಶಿನಾಥಂ ತಿಲ ತೈಲ ಮಿಶ್ರಿತಾನ್ನ ದೀಪ ಪ್ರಿಯಂ ದಯಾ ಸುಧಾ ಸಾಗರ.

0: ಇದುವರೆಗೂ ನೀವು ಕೇಳಿದ್ದು ಸೂರ್ಯಪುತ್ರ ಶ್ರೀ ಶನಿದೇವ ಜನನ ಹರಿಕತೆ. ಸಂಗೀತ, ಸಾಹಿತ್ಯ ಮತ್ತು ಕೀರ್ತನಕಾರರು ಹರಿಕಥಾ ವಿದ್ವಾನ್ ವಿ ನಾಗಮಂಗಲಯ್ಯ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದವರೆಗೆ

0: ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Huh? That's right, I say.
0: ಹಗಲು ಇರುಳು.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬಿರ್ನೆ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೇ?
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನ ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7259176279. ಸಂಖ್ಯೆ ಮತ್ತೊಮ್ಮೆ 7259176279.
2: ಕೊಕ್ಕರೆ ಕೊಕ್ಕೊ ಕೊಕ್ಕರೆ ಕೊಕ್ಕೊ ಕೊಕ್ಕರೆ ಕೊಕ್ಕೊ.

0: ಲತಾಪಟಿ ಕಾಳಗವ ಮಾಡು ಮಾಡು, ಲತಾಪಟಿ ಹೋರಾಟವ ನೋಡು ನೋಡು.
1: ಪೋಟಾಪೋಟಿ ಗಂಡ ಗುಂಡಿ, ಪೋಟಾಪೋಟಿ ಗಂಡ ಗುಂಡಿ, ಹೆದರೋಳಲ್ಲ ನಾನು ಬಂಡಿ ಬಾಜಿ ಕಟ್ಟಿ. ಹೇ ಹೇ ಬಾಜಿ ಕಟ್ಟಿ ನೋಡು ಬರ ಮೀಸೆಮ್ಮ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30ಕ್ಕೆ ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.

0: ಆಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
1: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ನ ಕಳಿಸಿದ್ದಾರೆ ಅಂತ ನೋಡೋಣ. ರೇಡಿಯೋ ಶಿವಮೊಗ್ಗ ಕೇಂದ್ರದಲ್ಲಿ ಈಗ ಸದ್ಯ ಮೂಡಿ ಬರುತ್ತಿರುವ ತಂದೆಯ ಬಗ್ಗೆ ಅಪರೂಪದ ಮಾತುಕತೆ ತುಂಬ ಇಷ್ಟವಾಗುತ್ತಿದೆ. ಅಪ್ಪ ಅಮ್ಮ ಇಬ್ಬರು ಮಕ್ಕಳಿಗೆ ದೇವರು, ಅಮ್ಮನ ಮಡಿಲು ಅಪ್ಪನ ಹೆಗಲು, ಮಕ್ಕಳಿಗೆ ನಂಬಿಕೆಯ ಜೀವನ ಸುಖವಾಗಿ ಸಾಗುತ್ತಿರಲಿ, ನಿಲಯದ ಎಲ್ಲರಿಗೂ ಕೃತಜ್ಞತೆಗಳು ಅಂತ ಹೇಳಿ ನಿಂಗಾಪುರದ ಮಂಗಳಪ್ಪ ಅವರು ಅಡವಿ ಸೋಮಾಪುರದಿಂದ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಧನ್ಪಾಲ್ ಸಿಂಗ್ ರಜಪೂತ್ ಅವರು ಕರುನಾಡಿನ ಒಬ್ಬ ಅದ್ಭುತ ಗಾಯಕರು, ಕಾರ್ಯಕ್ರಮ ನೀಡಿದ್ದು ಮನಸ್ಸಿಗೆ ತುಂಬಾ ಸಂತೋಷ ನೀಡಿದೆ. ಅವರ ಕಂಠದಲ್ಲಿ ಮಧುರತೆ ಶ್ರೋತೃಗಳ ಮನಸ್ಸನ್ನ ಸೆಳೆಯುವಂತಿದೆ. ಪ್ರತಿಯೊಂದು ಹಾಡಿನಲ್ಲೂ ಭಾವನೆ, ಶ್ರದ್ಧೆ ಮತ್ತೆ ಪ್ರತಿಭೆ ಸ್ಪಷ್ಟವಾಗಿ ಕಾಣುತ್ತಿದೆ. ನಿಮ್ಮ ಗಾಯನವು ಸಂಗೀತದ ಮೇಲಿನ ನಿಮ್ಮ ಅಪಾರ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ. ನಿಮ್ಮಂತಹ ಪ್ರತಿಭಾವಂತ ಗಾಯಕರು ಸಂಗೀತ ಲೋಕದ ಅಮೂಲ್ಯ ಆಸ್ತಿ. ದಯವಿಟ್ಟು ಇನ್ನೊಂದು ದಿನ ಅವರ ಕಾರ್ಯಕ್ರಮವನ್ನು ಮತ್ತೆ ಪ್ರಸಾರ ಮಾಡಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ಜನಾರ್ದನ್ ಪೈ ಅವರು ಆತ್ಮವಿಶ್ವಾಸದಿಂದ ಮತ್ತು ಎಲ್ಲರ ಗಮನ ಸೆಳೆಯುವ ರೀತಿಯಲ್ಲಿ ನಿರೂಪಿಸಿದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಮಾತಿನ ಶೈಲಿ, ಸಮಯ ಪ್ರಜ್ಞೆ ಮತ್ತು ಹಾಸ್ಯ ಪ್ರಜ್ಞೆ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿತು. ದಯವಿಟ್ಟು ಈ ಕಾರ್ಯಕ್ರಮವನ್ನು ಇನ್ನೊಮ್ಮೆ ಮಾಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಸುರೇಶ್ ಕುಣಿಗಲ್ ಇವರು ಉತ್ತಮ ಕಾರ್ಯಕ್ರಮಗಳು ಮೂಡಿ ಬರುತ್ತಿದೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಆಕಾಶವಾಣಿಯಲ್ಲಿ ಮಧ್ಯಾಹ್ನ ನಡೆದ ಗುರುರಾಜಲು ನಾಯ್ಡು ವಿರಚಿತ ರಾಮಾಯಣ ಯುದ್ಧಕಾಂಡ ಹರಿಕಥೆ ತುಂಬಾ ಚೆನ್ನಾಗಿ ಮೂಡಿ ಬಂದಿತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಆಶಾ ನಂದಿನಿ ಕೋಲಾರ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ರಕ್ಷಿತಾ ಮ್ಯಾಡಮ್ ದಿಸ್ ವೇ, ಕರುಣೋದಯ ಫ್ರಮ್ ಶ್ವೇತಾ ಮ್ಯಾಡಮ್, ವಚನ ವಿಹಾರ ಫ್ರಮ್ ಪವಿತ್ರಾ ಮ್ಯಾಡಮ್, ಸಾಹಿತ್ಯ ಲೋಕ ಫ್ರಮ್ ಮಹಾಲಕ್ಷ್ಮಿ ಮ್ಯಾಡಮ್, ಬಿಂದಾಸ್ ಮಾರ್ನಿಂಗ್ ಕಾಫಿ ವಿತ್ ಆರ್ಜೀಸ್, ನಿಮ್ಮ ಕೃಷಿ ನಮ್ಮ ಖುಷಿ ಫ್ರಮ್ ಶ್ರೀಧರ್, ಜನಪದ ಪ್ರೋಗ್ರಾಮ್ ಫ್ರಮ್ ಪವಿತ್ರಾ ಮ್ಯಾಡಮ್, ಬಿಸ್ನೆಸ್ ಬಸ್ ಫ್ರಮ್ ಅರ್ಪಿತಾ ಮ್ಯಾಡಮ್, ಪೊನ್ನಜಿಯ ಕತೆಗಳು ಮಂಕುತಿಮ್ಮನ ಕಗ್ಗ, ಆಲ್ ಪ್ರೋಗ್ರಾಮ್ಸ್ ಆರ್ ಸೂಪರ್ ಥ್ಯಾಂಕ್ ಯು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಅರುಣೋದಯ ಕಾರ್ಯಕ್ರಮದಲ್ಲಿ ನಗುವಿನ ಬಗ್ಗೆ ಹಾಗೂ ಮಳೆ ಕಾಡಿನ ದಿನದ ಬಗ್ಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ವೇತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನಕಾರರಾದ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಿದ್ರು, ವಚನಗಳು ತುಂಬ ಚೆನ್ನಾಗಿದ್ವು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಪವಿತ್ರ ದಿನೇಶ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಅರ್ಪಿತಾ ಅವರು ಒಂಟಿಯ ದಿನದಂದು ಒಂಟೆಯ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಅರ್ಪಿತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಲಕ್ಷ್ಮೀ ಪ್ರಭಾಕರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಇವರು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ರಕ್ಷಿತಾ ಹೊಳ್ಳ ಅವರು ತಿಳಿಸಿದ ಜೈಸಲ್ಮೇರ್ ಕೋಟೆ ಅಂದರೆ ಗೋಲ್ಡನ್ ಫೋರ್ಟ್ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು, ಅಲ್ಲಿನ ದೇವಾಲಯಗಳ ಬಗ್ಗೆಯೂ ತಿಳಿಸಿದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ರಕ್ಷಿತಾ ಹೊಳ್ಳ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪರಿಸರ ಪರಿಚಯ ಕಾರ್ಯಕ್ರಮ ತುಂಬ ಸೂಪರ್ ಇತ್ತು, ಧನ್ಯವಾದಗಳು ಅಂತ ಹೇಳಿ ದಿನೇಶ್ ದಿನು ಕುಶಾಲನಗರ ಕೊಡಗು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸಶೇಷ ಎನ್ನುವ ಪುಸ್ತಕದ ಬಗ್ಗೆ ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು, ಹಾಗೂ ಮಹಾಲಕ್ಷ್ಮಿಯವರು ಪುಸ್ತಕ ಓದೋದ್ರಿಂದ ಆಗುವಂತಹ ಲಾಭಗಳೇನು ಅಂತ ತಿಳಿಸ್ತಾ ಇದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಮಹಾಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಅರ್ಪಿತಾ ಅವರು ಕೇಳುವ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಕೊನೆಯಲ್ಲಿ ಬರುವ ಪದವನ್ನು ಮೂರು ಸಲ ಹೇಳಬೇಕು ಅನ್ನುವಂತಹ ವಿಷಯ ತಂದಿದ್ರು, ಚೆನ್ನಾಗಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ ಲಕ್ಷ್ಮೀ ಪ್ರಭಾಕರ್ ಅವರು. ಹಾಗೆಯೇ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು. ನಿರೂಪಣೆ ಮಾಡಿದ ಅರ್ಪಿತಾ ಮ್ಯಾಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ದನಿಗಳ ಮನೆಯ ಬೆಳ್ಳಿ ಲೋಟ ಕಥೆಯೂ ತುಂಬ ಚೆನ್ನಾಗಿತ್ತು, ರಕ್ಷಿತಾ ಮ್ಯಾಡಮ್ ಅವರು ಚೆನ್ನಾಗಿ ನಡೆಸಿಕೊಟ್ರು, ಧನ್ಯವಾದಗಳು ಅಂತ ಹೇಳಿ ಒಬ್ಬರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೂಪರ್ ದ ಸ್ಟೋರಿ ದನಿಗಳ ಬೆಳ್ಳಿ ಲೋಟ ರಕ್ಷಿತಾ ಮ್ಯಾಡಮ್, ವೆರಿ ನೈಸ್ ನರೇಷನ್ ಅಂತ ಹೇಳಿ ಒಬ್ಬರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹುಡುಗರನ್ನು ಹೊಗಳಿ ಹೆಣ್ಣು ಮಕ್ಕಳು ಹಾಡಬೇಕು, ಹೆಣ್ಣು ಮಕ್ಕಳನ್ನು ಹೊಗಳಿ ಹುಡುಗರು ಹಾಡಬೇಕು ಎನ್ನುವ ವಿಷಯವನ್ನು ತಂದಿದ್ರು, ಎಲ್ಲರೂ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ರಕ್ಷಿತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಲಕ್ಷ್ಮೀ ಪ್ರಭಾಕರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಇವರು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ರಕ್ಷಿತಾ ಹೊಳ್ಳ ಅವರು ಹೇಳಿದ ತುಂಬಿದ ಕೂಡ ತುಳುಕುವುದಿಲ್ಲ ಹಾಗೂ ಬಾಲವಿಲ್ಲದ ಎತ್ತು ಎನ್ನುವ ಎರಡೂ ಕಥೆ ತುಂಬ ಚೆನ್ನಾಗಿತ್ತು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ರಕ್ಷಿತಾ ಹೊಳ್ಳ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಅವರು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ರಕ್ಷಿತಾ ಅವರು ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಕಾರ್ಯಕ್ರಮ ನಡೆಸಿಕೊಟ್ಟ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇದೇ ರೀತಿಯಾಗಿ ಇನ್ನಷ್ಟು ಫೀಡ್ಬ್ಯಾಕ್ಸ್ಗಳು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಕ್ಕೆ ಬಂದಿದೆ. ಸೊ ಹಾಗಿದ್ರೆ ಇನ್ನು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನು ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ನೋಡೋಣ. ಅರ್ಪಿತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ದ ಇಂಟರ್ವ್ಯೂ ಸೆಷನ್ ಅಪರ್ಚುನಿಟಿ ಗಿವ್ ಮೀ ಟು ಇಂಟ್ರಡ್ಯೂಸ್ ಮಯೂರಿ ಟು ಶಿವಮೊಗ್ಗ. ಥ್ಯಾಂಕ್ಸ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ಬೆಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್, ಇಮಿಡಿಯೇಟ್ ಅಪ್ರಿಸಿಯೇಷನ್ ಅಂಡ್ ರಿಟ್ರೀಟಿಂಗ್ ಯುವರ್ ಇಂಟ್ರೆಸ್ಟ್ ಆಫ್ಟರ್ ಕಾನ್ವರ್ಸೇಷನ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ದಿ ಟೈಮ್ ಟು ಮೀಟ್ ವಿತ್ ಮೀ ಟುಡೇ. ಐ ರಿಯಲಿ ಎಂಜಾಯ್ ಸ್ಪೀಕಿಂಗ್ ವಿತ್ ಯು ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ನೆಕ್ಸ್ಟ್ ಸ್ಟೆಪ್ಸ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಇಟ್ಸ್ ರಿಯಲಿ ಹೆಲ್ಪ್ಫುಲ್ ಟು ವುಮೆನ್ ಬಿಸ್ನೆಸ್ ಪ್ರಮೋಷನ್ಸ್ ಆ್ಯಂಡ್ ಬಿಲ್ಡ್ ಕಾನ್ಫಿಡೆನ್ಸ್ ಲೆವೆಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಗೆಟ್ ಸಕ್ಸಸ್ ಆ್ಯಂಡ್ ಯುವರ್ ವಾಯ್ಸ್ ಈಸ್ ವೆರಿ ನೈಸ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ರಾಯಚೂರು ಜಿಲ್ಲೆಯ ಜೋಕೂರು ಗ್ರಾಮದಿಂದ ಭೀಮನ

ಗೌಡ ಪಾಟೀಲ್ ಮಾಡುವ ನಮಸ್ಕಾರಗಳು. ಗುರುವಾರ ರಾತ್ರಿ 8:30 ಪ್ರಸಾರವಾಗುತ್ತಿರುವ ಸುಬ್ರಹ್ಮಣ್ಯ ಸರ್ ಅವರ ನಿರೂಪಣೆಯಲ್ಲಿ ಹಳೆಯ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂದವು, ಕೇಳಲು ಇಂಪಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಇವರು ಶುಕ್ರವಾರ ಬೆಳಗ್ಗೆ 5 ಪ್ರಸಾರವಾದ ಭಕ್ತಿ ಗೀತೆಗಳನ್ನ ಕೇಳುತ್ತಾ ವಾಕಿಂಗ್ ಮಾಡುತ್ತಾ ಕೇಳಿದೆ, ಮನಸ್ಸಿಗೆ ತುಂಬಾ ಮೆಚ್ಚುಗೆ ಆದವು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಮಸ್ತೆ ಪವಿತ್ರ, ಸೇವೆ ಎಂಬ ಎರಡಕ್ಷರ ಅಮೂಲ್ಯವಾದುದು, ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಕೆಲಸ ನಿಜವಾದ ಸೇವೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಕುಸುಮ ಕೆ ಹೆಚ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನೊಬ್ರು ತಿಳಿಸಿದ್ರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಸುರೇಶ್ ಅವರೊಂದಿಗಿನ ಮಾತುಕತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಶಿವಮೊಗ್ಗ 90.8 FM ಬಂದ ಮೇಲೆ ನಮಗೆ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳು ಮತ್ತು ಎಲ್ಲ ಆರ್ಜೆಗಳು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಹಾಗೂ ಮುಂದಿನ ದಿನಗಳಲ್ಲಿ ರೇಡಿಯೋ ಶಿವಮೊಗ್ಗ ತುಂಬ ಎತ್ತರಕ್ಕೆ ಬೆಳೆಯಬೇಕು ಹಾಗೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ನಡೆಸಬೇಕು ಹಾಗೂ ನಮಗೆ ಒಳ್ಳೆಯ ಹಾಡು ಮೂಡಿ ಬರುತ್ತದೆ. ನಾವು ಬೆಳಗ್ಗೆ 7 ರಾತ್ರಿ 10 ಕಾರ್ಯಕ್ರಮವನ್ನು ಕೇಳುತ್ತೇವೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಶ್ವೇತಾ ಅವರು ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ನಟಿಸಿರುವ ಚಲನಚಿತ್ರ ಗೀತೆಗಿನ ಹಾಡಲು ವಿಷಯ ತಂದಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು ಹಾಗೂ ಶ್ವೇತಾ ಸಹ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ವೇತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು ಒಟ್ಟಾರೆ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಲಕ್ಷ್ಮೀ ಪ್ರಭಾಕರ್ ಅವರು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟದ ತೆರೆಯ ಮೇಲೆ ಕಾಣಿಸಿಕೊಳ್ಳುವ ಕಾಮಿಡಿ ಜೋಡಿ ಯಾರು ಅಂತ ಕೇಳ್ತಾ ಇದ್ರು. ಎಲ್ಲರೂ ತುಂಬ ಚೆನ್ನಾಗಿ ಅಭಿಪ್ರಾಯವನ್ನು ತಿಳಿಸ್ಕೊಡ್ತಾ ಇದ್ರು. ಈ ಕಾರ್ಯಕ್ರಮ ನಡೆಸಿಕೊಟ್ಟ ಅರ್ಪಿತಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ದಿನೇಶ್ ದಿನು ಕುಶಾಲ್ ನಗರ ಇವರು ಸಿನಿ ಕಹಾನಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅರ್ಪಿತಾ ಅವರು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಇವರು ಸೋಷಿಯಲ್ ಮೀಡಿಯಾ ಕಥೆ ಕಾರ್ಯಕ್ರಮದಲ್ಲಿ ಕಥೆ ಚೆನ್ನಾಗಿತ್ತು ರಕ್ಷಿತಾ ಮ್ಯಾಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸ್ನೇಹಿತರ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ದರೆ ನಮ್ಮ ಸಂಖ್ಯೆ 9686 7769 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
1: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ? ಹಿಂದೆ ಬನ್ನಿ, ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000

0: ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಕೃಷಿ ಒಂದು ಪ್ರಮುಖ ಉದ್ಯಮವಾಗಿದೆ. ಜಗತ್ತಿನ 17% ಜನರು ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಜಗತ್ತಿನ 2.4% ಭೂಮಿ, 4.2% ನೀರು ಮತ್ತು 11% ಜಾನುವಾರುಗಳು ಮಾತ್ರ ಭಾರತದಲ್ಲಿವೆ. ಕೃಷಿ ಭೂಮಿ 14.20 ಕೋಟಿ ಹೆಕ್ಟೇರ್ ಇದೆ. ಸ್ವಾತಂತ್ರ್ಯ ಬಂದಾಗ ಕೃಷಿಯು ಭಾರತದ GDPಯ 52%ರಷ್ಟಿತ್ತು. 70% ಜನರು ಕೃಷಿಯನ್ನು ಅವಲಂಬನೆ ಮಾಡಿದರು. ಈಗ GDPಯಲ್ಲಿ ಕೃಷಿಯ ಪಾಲು 14% ಇಳಿದಿದೆ. ಆದರೆ ಸ್ನೇಹಿತರೆ, 52% ಜನರು ಕೃಷಿಯನ್ನು ಅವಲಂಬನೆ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಅನೇಕ ರೀತಿಯ ವ್ಯತ್ಯಾಸಗಳನ್ನು, ಬದಲಾವಣೆಗಳನ್ನ ಈಗ ನಾವು ಕಾಣ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಕೃಷಿಯಲ್ಲಿ ಕೂಡ ಅನೇಕ ಸವಾಲುಗಳನ್ನ ನಾವು ಎದುರಿಸಬೇಕಾಗತ್ತೆ. ಇದಕ್ಕೆ ತಕ್ಕಂತೆ ಸ್ನೇಹಿತರೆ, ವಿಶ್ವ ವ್ಯಾಪಾರ ಸಂಸ್ಥೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುವ ಒಂದು ಸಂಸ್ಥೆಯಾಗಿದೆ. ಇದು ಜಾಗತಿಕ ವ್ಯಾಪಾರ ವ್ಯವಸ್ಥೆಯನ್ನು ಕೂಡ ನಿರ್ವಹಿಸುತ್ತದೆ ಮತ್ತು ಸದಸ್ಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಕೂಡ ಸುಗಮಗೊಳಿಸುವಂತಹ ಸಂಸ್ಥೆಯಾಗಿದೆ. ಇದರ ಒಂದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ವಿಶ್ವ ವ್ಯಾಪಾರ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಅಂದರೆ ಸದಸ್ಯ ರಾಷ್ಟ್ರಗಳ ನಡುವೆ ಮುಕ್ತ ಮತ್ತು ನ್ಯಾಯಯುತ ವ್ಯಾಪಾರವನ್ನು ಉತ್ತೇಜನೆ ಮಾಡುವಂಥದ್ದು, ಹಾಗೆ ಒಂದು ಉತ್ತಮ ಸಂಬಂಧವನ್ನು ಬೆಳೆಸುವಂಥದ್ದು ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನ ಸಂಸ್ಥೆಯಾಗಿದೆ. ಕೃಷಿಗೆ ಸಂಬಂಧಪಟ್ಟಾಗೆ ಈ ಸಂಸ್ಥೆ ಅನೇಕ ರೀತಿಯ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತರುತ್ತೆ ಸ್ನೇಹಿತರೆ. ಈ ಬದಲಾವಣೆಗಳು ನಮ್ಮ ಕೃಷಿ ವಲಯಕ್ಕೆ ಅಷ್ಟೊಂದು ಸೂಕ್ತವಾಗಿರಲ್ಲ, ಪೂರಕವಾಗಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಕಳೆದ ವಾರ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಾಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ, ಯಾವ ರೀತಿಯಲ್ಲಿ ಇವರೆಲ್ಲ ಬದಲಾವಣೆಗಳನ್ನ ತಂದರು ಅಂತ. ಈ ದಿನನೂ ಕೂಡ ಸ್ನೇಹಿತರೆ, ಈ ಮುಕ್ತ ಮಾರುಕಟ್ಟೆ ಒಪ್ಪಂದಗಳಲ್ಲಿ ಈ ವಿಶ್ವ ವಾಣಿಜ್ಯ ಸಂಸ್ಥೆ ಯಾವ ರೀತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತಗೊಬಂತು, ಇದಕ್ಕೆ ತಕ್ಕಂತೆ ನಮ್ಮ ರೈತ ಸಂಘಟನೆಗಳು, ರೈತಪರ ಹೋರಾಟಗಳು ಯಾವ ರೀತಿಯಲ್ಲಿ ಉತ್ತರ ನೀಡಿದ್ವು, ಇವರು ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದರು ಅನ್ನೋದ್ರ ಬಗ್ಗೆ ಈ ದಿನ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ. ಈ ಎಲ್ಲ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ತಡ ಮಾಡೋದು ಬೇಡ, ಅವರಿಂದ ಮತ್ತಷ್ಟು ಈ ಮುಕ್ತ ಮಾರುಕಟ್ಟೆ ಒಪ್ಪಂದಗಳ ಬಗ್ಗೆ ಕೆಲವೊಂದಿಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
4: ನಮಸ್ತೆ. ವಿಶೇಷವಾಗಿ ರೈತ ಚಳವಳಿ ಮತ್ತು ಭಾರತದ ರೈತರ ಸಂಕಷ್ಟಗಳು, ಭಾರತ ದೇಶ ಜಾಗತಿಕ ಒಪ್ಪಂದದಲ್ಲಿ ಭಾರತದ ಕೃಷಿಯನ್ನು ಸೇರಿಸಿದ ಮೇಲೆ ಬಂದಿರುವಂತಹ ಅಪಾಯಗಳು, ಇವುಗಳ ಬಗ್ಗೆ ಎಲ್ಲ ಮೂಲ ರೈತ ಚಳವಳಿಯನ್ನ ನಮ್ಮ ಮೂಲಕ ಮಂಡನೆ ಮಾಡಿಸಿ ಉದ್ರಿಸಿ ಕೇಳುಗರಿಗೆ ಸದಾ ಉಣಬರಿಸುತ್ತಿರ್ತಕ್ಕಂತ ನಮ್ಮ ರೇಡಿಯೋ ಶಿವಮೊಗ್ಗ ಇವರ ಸಂಸ್ಥಾಪಕರಿಗೆ ಸಿಬ್ಬಂದಿಗೆ ಕರ್ನಾಟಕದ ರೈತರು ಇಡೀ ಭಾರತದ ರೈತರು ಪರವಾಗಿ ಅಭಿನಂದನೆಗಳು ಹೇಳ್ತಾ ನಮ್ಮ ರೇಡಿಯೋ ಶಿವಮೊಗ್ಗ ಕೇಳುಗರ ಇವತ್ತಿನ ಬಹಳ ಮುಖ್ಯವಾದ ವಿಷಯ ಭಾರತ ದೇಶದ ಕೃಷಿ ಕಾನೂನಾತ್ಮಕವಾಗಿ ಹೇಗೆ ಅಪಾಯದ ಘಟ್ಟವನ್ನು ತಲುಪ್ತಾ ಇದೆ, ಆ ಅಪಾಯದಿಂದ ಭಾರತದ ಕೃಷಿಕನಿಗೆ ಹಾಗೂ ಆಹಾರವನ್ನು ಊಟ ಮಾಡ್ತಕ್ಕಂಥ ಗ್ರಾಹಕರಿಗೆ ಮಾರುಕಟ್ಟೆಯಲ್ಲಿ ಕೈಗಾರಿಕಾ ಕಾರ್ಮಿಕರು ಸೇವಕರು ಯಾವುದಾದ್ರೆ ಎಂಪ್ಲಾಯೀಸ್ ನಗರವಾಸಿಗಳು ಅವರು ರೈತರ ಆಹಾರವನ್ನು ಕೊಂದು ಊಟ ಮಾಡುವಂಥವ್ರಿಗೆ ಯಾವ ಯಾವ ಅಪಾಯದ ಕಾನೂನುಗಳು ಬರ್ತದೆ ಅನ್ನೋದನ್ನ ಇವತ್ತಿನ ಈ ಮಾತಿನಲ್ಲಿ ತಮ್ಮ ಮುಂದೆ ಮಂಡನೆ ಮಾಡಲಿಕ್ಕೆ ನಾನು ಒಂದು ಪ್ರಯತ್ನವನ್ನ ಮಾಡ್ತೇನಮ್ಮ.
5: ಓಕೆ ಸರ್.
4: ಈಗ ಕಳೆದ ಸಾರಿ ಸಂಚಿಕೆಯಲ್ಲಿ ನಾನು ಮಾತಾಡ್ತಾ ಬಹಳ ಮುಖ್ಯವಾಗಿ ಮುಕ್ತ ಮಾರುಕಟ್ಟೆ ಒಪ್ಪಂದಗಳು ಮತ್ತು ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಮುಕ್ತ ಮಾರುಕಟ್ಟೆಗಳು ಅಂದ್ರೆ ಓಪನ್ ಮಾರ್ಕೆಟ್ಸ್. ಇವತ್ತಿಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾವು ಮಂಗಳೂರಿನ ಹಾರ್ಬರ್ ಅಲ್ಲಿ ವಿದೇಶದಿಂದ ಬರ್ತಿದ್ದಂತ ಪದಾರ್ಥಗಳನ್ನು ತಡೆದು ಭಾರತ ದೇಶದ ಉತ್ಪಾದಕ ಮತ್ತು ಗ್ರಾಹಕನಿಗೆ ಏನು ಅಪಾಯ ಆಗುತ್ತದೆ ಅನ್ನೋದು ಪ್ರೊಫೆಸರ್ ಎಂ ಡಿ ನಿಜುನ್ ಸ್ವಾಮಿ ಅವರ ನೇತೃತ್ವದಲ್ಲಿ ಮಂಗಳೂರಿನ ಹಾರ್ಬರು ಮದ್ರಾಸಿನ ಹಾರ್ಬರು ಬಾಂಬೆ ಹಾರ್ಬರ್ಗಳಲ್ಲಿ ನಾವು ರೈತ ಚಳವಳಿಯಲ್ಲಿ ಹೋಗಿ ಅಲ್ಲಿ ನಾವು ಚಳವಳಿಯನ್ನು ಬಿಸಿಯನ್ನು ಮುಚ್ಚಿ ಭಾರತ ದೇಶದ ಸರ್ಕಾರಕ್ಕೆ ಯಾವ ರೀತಿ ಅಪಾಯ ಆಗುತ್ತೆ ರೈತರಿಗೆ ಅನ್ನೋದನ್ನ ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ವಿಷಯದಲ್ಲೇ ಇವತ್ತಿನ ಮಾತು ನಾನು ಮುಂದುವರಿಸ್ತೇನೆ. ಬಹಳ ಮುಖ್ಯವಾಗಿ ವಿಶ್ವ ವಾಣಿಜ್ಯ ಸಂಸ್ಥೆಗೆ ಸಂಬಂಧಿಸಿದ ಈ ವಿಷಯಗಳು ಅಂದ್ರೆ ರಿಸೆಪ್ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪ್ರೋಗ್ರಾಮ್ ಅದನ್ನು ಕನ್ನಡದಲ್ಲಿ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಂತ ಕರೀತಾರೆ. ಇದು ಒಳಗಡೆ ವಿಶ್ವ ವಾಣಿಜ್ಯ ಸುತ್ತಿನ ಮಾತುಕತೆಯಲ್ಲಿ ಬರ್ತಕ್ಕಂಥ ಬೌದ್ಧಿಕ ಸ್ವತ್ತು ಅಂದ್ರೆ ಪೇಟೆಂಟೆಡ್ ಪ್ರಾಪರ್ಟಿ ಬೌದ್ಧಿಕ ಸ್ವತ್ತು ಕೃಷಿ ಮತ್ತು ವಿದೇಶಿ ಹೂಡಿಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತೀವಲ್ಲ ವಿದೇಶಿ ಹೂಡಿಕೆ ಭಾರತದ ಕೃಷಿ ಆ ಸಂಬಂಧವಾಗಿ WTO ಒಪ್ಪಂದಗಳಿಂದ ಸರ್ಕಾರದ ನೀತಿ ನಿಯಮಗಳು ಹಾಗೂ ಜನರ ಜೀವನೋಪಾಯಗಳ ಮೇಲೆ ಹಾನಿಕಾರಕ ಪರಿಣಾಮಗಳು ಹೇಗೆ ಆಗ್ತವೆ ಅನ್ನೋದನ್ನ ನಾನು ಇವತ್ತು ಅದನ್ನು ಇನ್ನಷ್ಟು ಸಮಗ್ರವಾಗಿ ಮನ್ನಣೆ ಮಾಡ್ತಾ ಕಳೆದ ಮಾತಿನಲ್ಲಿ ನಾನು ವಿದ್ಯುಚ್ಛಕ್ತಿ ಅದು ಹೇಗೆ ಖಾಸಗೀಕರಣ ಆಗತ್ತೆ ಅದರಿಂದ ಹೆಂಗೆ ಅನಾನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರೆ ಇವತ್ತು ವಿಶೇಷವಾಗಿ ನಾನು ಆಡುವ ಮಾತು ಬಹಳ ಮುಖ್ಯವಾಗಿ APMCಗೆ ತಂದಿರುವ ತಿದ್ದುಪಡಿ ಕಾಯ್ದೆ ರೆಗ್ಯುಲೇಟೆಡ್ ಮಾರ್ಕೆಟ್ ಅಗ್ರಿಕಲ್ಚರ್ ರೆಗ್ಯುಲೇಟೆಡ್ ಮಾರ್ಕೆಟ್ನ ಒಂದು ನಿಯಮ ಇತ್ತು ನಮ್ದು 1960 ಭಾರತದಲ್ಲಿ ಕೃಷಿ ಗ್ರೀನ್ ರೆವಲ್ಯೂಷನ್ ಬಂದ್ಮೇಲೆ ಗ್ರೋ ಮೋರ್ ಫುಡ್ ಅಂತ ಬಂದ್ಮೇಲೆ ಅದಕ್ಕೆ ಮಾರುಕಟ್ಟೆಯನ್ನು ಕೂಡ ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಪ್ರಾಂಗಣ ಅಗ್ರಿಕಲ್ಚರ್ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ APMC ಅದನ್ನ ಸ್ಥಾಪನೆ ಆಯಿತು. ಅದು ಖಾಸಗೀಕರಣದಿಂದ ಹೀಗಾಗ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ನಾವು ಮಾತಾಡಬೇಕಾಗಿರೋದು ಅಂದ್ರೆ ಇಲ್ಲಿ ಭಾರತ ಸರ್ಕಾರ ಒಂದು ಅತ್ಯಂತ ಅಪಾಯದ ಕಾನೂನನ್ನ ತರಲಿಕ್ಕೆ ಪ್ರಯತ್ನ ಮಾಡಿದೆ. ಅದು ಯಾವ್ದಪ್ಪ ಅಂದ್ರೆ ಒಪ್ಪಂದ ಕೃಷಿ ಪದ್ಧತಿ. ಒಪ್ಪಂದ ಕೃಷಿ ಪದ್ಧತಿ ಅಂತ ಒಂದು ಜಾರಿ ಬರ್ತಾ ಇದೆ. ಅದನ್ನ ನೀವು ಕೇಳಿಬಿಟ್ರೆ ಅದ್ರ ಮುಂದೆ ಆಗ್ತಕ್ಕಂಥ ಅನಾನುಕೂಲವನ್ನ ನೀವೇ ಊಹಿಸ್ಕೋಬಹುದು. ಒಪ್ಪಂದ ಕೃಷಿ ಕಾಯ್ದೆ ಅಂತ ಒಂದು ತರ್ತಾ ಇದ್ದಾರೆ. ಅದು ಈಗಾಗಲೇ ಬಿಲ್ ಮಂಡನೆ ಆಗಿದೆ. ಆ ಬಿಲ್ ಮಂಡನೆಗೆ ಇದೆಲ್ಲ ಒಳಗೊಂಡ ಹಾಗೆ ನಾವು ಭಾರತ ಸರ್ಕಾರ ಇದರ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದ್ಮೇಲೆ 27 ಸೆಪ್ಟೆಂಬರ್ 2021 ನಮ್ಮ ದೇಶದ ರಾಷ್ಟ್ರಪತಿಗಳು ಈ ತಿದ್ದುಪಡಿಯಾದ ಕಾಯ್ದೆಗಳಿಗೆ ಅಂಗೀಕಾರದ ಮುದ್ರೆಯನ್ನು ಒತ್ತಿ ಬಿಡ್ತಾರೆ. ಅದು ಜಾರಿ ಆದ್ರೆ ಏನ್ ಅನಾನುಕೂಲ ಆಗತ್ತೆ ಅಂತ ನಾವು ಒಂದು 6 ತಿಂಗಳು ಅಧ್ಯಯನವನ್ನು ಮಾಡ್ತೇವೆ ಚಳವಳಿ ನೇತಾರರು. ಅದರ ಒಟ್ಟಾರೆ ಆ ಒಪ್ಪಂದಗಳಿಂದ ಪಾಶ್ಚಿಮಾತ್ಯ ದೇಶಗಳಲ್ಲಿ ಭಾರತ ಮತ್ತು ದಕ್ಷಿಣ ಏಷ್ಯಾ ಖಂಡಗಳನ್ನು ಬಿಟ್ಟು ಏಷ್ಯಾ ಖಂಡದ ಭಾಗಗಳನ್ನು ಬಿಟ್ಟು ಆ ಕಡೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಲ್ಲಿ ಈಗ ಆಲ್ರೆಡಿ WTO ಒಪ್ಪಂದಗಳಿಂದ ಕರಾರು ಕೃಷಿ ಒಪ್ಪಂದಗಳು ಮಾರುಕಟ್ಟೆ ಓಪನ್ ಮಾರ್ಕೆಟ್ಗಳು ಇವುಗಳಿಂದ ರೈತನಿಗೆ ಮತ್ತು ಗ್ರಾಹಕನಿಗಾಗಿರುವ ಅಪಾಯವನ್ನು ಅಧ್ಯಯನ ಮಾಡ್ತೀವಿ ನಾವು. ನಾವು ಸುಮ್ಮನೆ ಚಳವಳಿ ಮಾಡಲ್ಲ. ಜಗತ್ತಿನಲ್ಲಿ ಮುಂದುವರೆದ ದೇಶಗಳು ಮುಂದುವರಿಯುತ್ತಿರುವ ದೇಶಗಳಲ್ಲಿ ಅದರಲ್ಲೂ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರಿ ಕೃಷಿ ಪ್ರಧಾನವಾದಂತಹ ದೇಶಗಳಲ್ಲಿ ಈ ಕಾಯ್ದೆಗಳನ್ನ ಜಾರಿಗೆ ತಂದು ಏನೇನು ಅಪಾಯ ಅಲ್ಲಿಯ ಕೃಷಿಕನಿಗೆ ಅಲ್ಲಿಯ ದಾಸ್ತಾನುದಾರನಿಗೆ ಅಲ್ಲಿಯ ಗ್ರಾಹಕರಿಗೆ ಎಷ್ಟು ಅಪಾಯದ ಒಡ್ಡಿದೆ ಅನ್ನೋದನ್ನ ನಾವು ಅಧ್ಯಯನ ಮಾಡ್ತೇವೆ. ಈ ಅಧ್ಯಯನದಿಂದ ಬಂದಂತ ಮಾಹಿತಿ ಮತ್ತು ಜ್ಞಾನದಿಂದ ನಾವು ದಿನಾಂಕ 26/1/2021 ನಾನು ಆಗ್ಲೇ ಹೇಳಿದೆ 27 ಸೆಪ್ಟೆಂಬರ್ 2020 ರುಜು ಆಗ್ತಾರೆ. ನಾವು 26 ಜನವರಿ 2021 ದೆಹಲಿಯಲ್ಲಿ ಜಗತ್ತು ಹೆಬ್ಬೆರಗುವಂತ ಜಗತ್ತೇ ತಿರುಗಿ ನೋಡುವಂತ ಒಂದು ಚಳುವಳಿಯನ್ನ ಇಡೀ ಭಾರತ ಖಂಡದ ರೈತರು ಮಾಡ್ತೇವೆ 26 ಜನವರಿ 2021.
3: ಓಕೆ ಸರ್, ಈ ಚಳುವಳಿಯ ನಂತರ ಯಾವ ರೀತಿಯೆಲ್ಲ ಬದಲಾವಣೆ ಆಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ತಿಳಿಸೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ ಸರ್. ಸ್ನೇಹಿತರ ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ಮುಕ್ತ ಮಾರುಕಟ್ಟೆ ಒಪ್ಪಂದದಿಂದ ಏನೆಲ್ಲ ಉಪಯೋಗ ಆಯಿತು, ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ, ಅದಕ್ಕೆ ತಕ್ಕಂತೆ ರೈತಪರ ಸಂಘಟನೆಗಳು ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಂಡು ಅನ್ನೋದ್ರ ಬಗ್ಗೆ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರು ತಿಳಿಸ್ತಾ ಇದ್ರು. ಅದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮ್ಮ KT ಗಂಗಾಧರ್ ಸರ್ ಅವರು ತಿಳಿಸ್ತಾರೆ. ಸ್ನೇಹಿತರೆ, ಅವರಿಂದ ತಿಳಿಯೋಣ.
1: ಈ ಚಳುವಳಿಯನ್ನ ನೋಡಿ ಇಡೀ ವಿಶ್ವ ನಿಬ್ಬೆರಗಾಗುತ್ತೆ. ಅಲ್ಲಿಗೆ ಇಡೀ ಭಾರತ ದೇಶದ 500 ರೈತ ಸಂಘಟನೆಗಳು, ಗ್ರಾಹಕ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಎಲ್ಲವೂ ಧುಮುಕಿ ಈ ಹೋರಾಟವನ್ನು ಮಾಡ್ತವೆ. ಅವತ್ತು ಇಡೀ ಪ್ರಪಂಚದಿಂದ ಮಾಧ್ಯಮ ದೆಹಲಿ ಚಳುವಳಿಯನ್ನು ನೋಡಲಿಕ್ಕಿದೆ. ಭಾರತ ಮಾತ್ರ ಅಲ್ಲ, ಪ್ರಪಂಚದ ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಆ ಚಳುವಳಿಯನ್ನು ದಾಖಲೆ ಮಾಡಿದ್ದಾರೆ, ನಮ್ಮನ್ನೆಲ್ಲ ಅದರಲ್ಲಿ ಸಂಗ್ರಹಿಸಿದ್ದಾರೆ. ಅವತ್ತು ನಡೆದಂತ ಚಳುವಳಿ ಅತ್ಯಂತ ಜಗತ್ತಿಗೆ ಇಡೀ ಭಾರತ ಖಂಡದ ರೈತನ ಶಕ್ತಿ, ಭೂಮಿಯ ಶಕ್ತಿ, ಆಹಾರದ ಸಾರ್ವಭೌಮತೆ ಮತ್ತು ಜನರ ಜ್ಞಾನಕ್ಕೆ ಹಿಡಿದಂತ ಕೈಗನ್ನಡಿ. ಸ್ವತಂತ್ರ ಭಾರತದಲ್ಲಿ ಕೃಷಿ ಪ್ರಧಾನವಾದಂತಹ ಭಾರತ ಖಂಡದಲ್ಲಿ ಆಹಾರ ಸಾರ್ವಭೌಮತೆ, ಬೀಜ ಸಾರ್ವಭೌಮತೆ, ಗ್ರಾಹಕನಿಗೆ ಆಹಾರದ ಕೊರತೆ ಆಗದ ಹಾಗೆ ನಾವು ಹೇಗೆ ಸಂಭಾವಿಸ್ಬೋದು ಅಂತ ಹೇಳಿ ಒಂದು ದಾಖಲೆ ಆಗುತ್ತೆ. ಅಲ್ಲಿಗೆ ಸುಮಾರು ಒಂದು ನನ್ನ ಪ್ರಕಾರ ಒಂದು 500 ಮೀಡಿಯಾಗಳು ವಿದೇಶದಿಂದ ಒಳಪಟ್ಟವು ಸೇರಿ ಇದನ್ನ ಸಂಗ್ರಹಿಸಿದ ಈ ಚಳುವಳಿಯನ್ನ. ಇದು ಯಾಕೆ ಹೇಳಿದೆ ಅಂದ್ರೆ, ಇಂಥ ಚಳುವಳಿ ಮಾಡಬೇಕಾದ್ರೆ ಏನು ಘನವಾದ ವಿಷಯ ಇತ್ತು? ಒಳ ಉಳ ರೈತನಿಗೆ, ತಲೆ ಕೆಳೆ ಹೆಣ್ಮಗಳಿಗೆ, ಕೂಲಿ ಮಾಡ ರೈತ ಕಾರ್ಮಿಕರಿಗೆ, ಆಹಾರ ಊಟ ಮಾಡ್ತಕ್ಕಂಥ ಗ್ರಾಹಕರಿಗೆ ಇವೆಲ್ಲ ಹೆಂಗ ಅರ್ಥ ಆಯಿತು ಅಂತಕ್ಕಂಥದ್ದು ನಾವು ಇವತ್ತು ಚಳುವಳಿ ದಾಖಲಿಸಬೇಕಾದಂತ ಬಹುದೊಡ್ಡ ವಿಷಯ. ಇದನ್ನ ಯಾಕೆ ಇಷ್ಟೊಂದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮಾಡಿದ ಚಳುವಳಿ ಅತ್ಯಂತ ಅಹಿಂಸಾತ್ಮಕವಾದಂಥ ಚಳುವಳಿ. ಗಾಂಧೀಜಿ ಕೊಟ್ಟಂತ ಆ ಮಾರ್ಗವನ್ನು 10 ಜನ ಸೇರಿದ್ರು ಕೂಡ ಎಲ್ಲೂ ಕೂಡ ಸಾರ್ವಜನಿಕ ಆಸ್ತಿಗೆ ಆಗಲಿ, ಪ್ರಾಣ ಹಾನಿಯನ್ನಾಗಲಿ, ಸರ್ಕಾರದ ಕಚೇರಿಗೆ ಆಗಲಿ, ಖಜಾನೆಗೆ ಆಗಲಿ ಧಕ್ಕೆ ಆಗದ ಹಾಗೆ ರೈತರು ನಮ್ಮನ್ನು ನಾವು ದಂಡಿಸಿಕೊಂಡು ಭಾರತ ಸರ್ಕಾರವನ್ನ ಅದಕ್ಕೆ ಮಂದಕ್ ಮಾಡಿ ಭಾರತ ರೈತನಿಗೆ ಮತ್ತು ಭಾರತದ ಆಹಾರ ಸಾರ್ವಭೌಮತೆಗೆ ಹಾಕ ಧಕ್ಕೆಯನ್ನ ಹೇಗೆ ಬಹುರಾಷ್ಟ್ರೀಯ ಕಂಪನಿಗಳ ಪಾಲಾಗುತ್ತೆ ಭಾರತ ದೇಶ, ಭಾರತದ ಕೃಷಿ, ಭಾರತದ ಆಹಾರ ಅಂತಕ್ಕಂಥದ್ದನ್ನ ನಾವು ಸರ್ಕಾರಕ್ಕೆ ಮಂದಕ್ ಮಾಡಲಿಕ್ಕೆ ಮಾಡಿದಂತ ಹೋರಾಟ ಮಣ್ಣಿನ ಮಕ್ಕಳು ಮಾಡಿದ್ದು. ವಿಜ್ಞಾನಿಗಳೆಲ್ಲ IAS IFS ಓದ್ದವರಲ್ಲ, ಭಾರತ ತುಂಬಾ ಇಂಟಲೆಕ್ಚುಯಲ್ ಗ್ರಾಜ್ಯುಯೇಟ್ಸ್ ಅಲ್ಲ, ಸಾಮಾನ್ಯ ಹೊಲ ಉಳುವ ರೈತ, ಬೆಳೆ ಬೆಳೀತಕ್ಕಂಥ ಹೆಣ್ಮಗಳು, ಬಿತ್ತನೆ ಬೀಜಗಳನ್ನ ಸಂಗ್ರಹಿಸ್ತಕ್ಕಂತ ತಾಯಿ, ಮಕ್ಕಳು, ಶಾಲಾ ಮಕ್ಕಳು, ಕಾಲೇಜು ಓದುವ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಜೊತೆ ಬರ್ತಾರೆ. ಮಾತ್ರ ಅಲ್ಲ, ಅನೇಕ ಪೊಲೀಸ್ ಅಧಿಕಾರಿಗಳು ಹೌದ್ರಲ್ರಿ, ನಮ್ಮಪ್ಪ ಅಮ್ಮನ ವ್ಯವಸಾಯ ಮಾಡ್ತಿದ್ದಾರೆ, ನನ್ನ ಅಣ್ಣ ತಮ್ಮ ಹೊಲದಲ್ಲಿ ಹಳ್ಳಿಯಲ್ಲಿದ್ದಾನೆ, ಅವನಂಗೆ ಇಂಥ ಕಣ್ಕರ ಬಂದಾಗ ನಾವು ಈ ಚಳುವಳಿಯನ್ನು ಬೆಂಬಲಿಸಬೇಕು ಅಂತ ಅನೇಕ ಪೊಲೀಸ್ ಅಧಿಕಾರಿಗಳು ಈ ಚಳುವಳಿಯನ್ನು ಬೆಂಬಲಿಸ್ತಾರೆ. ಮಾತ್ರ ಅಲ್ಲ,

ಶಾಸ್ತ್ರ ಹೇಗಿತ್ತು ಹೇಗಿದೆ ಅನ್ನೋದಕ್ಕೆ ಈ ಪೀಠಿಕೆಯನ್ನು ಮಾಡ್ತಾ ನಾನು ಮುಂದಕ್ಕೆ ಹೋಗ್ತಾ ಹೇಳ್ತೀನಿ. ಹಾಗಾದ್ರೆ ಮುಂದೆ ಇಲ್ಲಿ ಬಂದಿರ್ತಂತ ಗಂಡಾಂತರದಲ್ಲಿ ಯಾವುದು ಅಪಾಯಕಾರಿ ಭೂ ಸುಧಾರಣೆ ಕಾಯ್ದೆಯ ಅಗತ್ಯವನ್ನು ತಿದ್ದುಪಡಿ ಮಾಡಿದ್ರು. ಭಾರತದಲ್ಲಿ ಉಳುವುದೇ ಭೂಮಿಯ ಒಡೆಯ 1951 ಶುರುವಾದಂತ ಕಾಗೋಡು ಸತ್ಯಾಗ್ರಹ, ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಮೊದಲಿಗೆ ಮತ್ತು ಜಯಪ್ರಕಾಶ್ ನಾಜಾನು ಡಾಕ್ಟರ್ ಲೋಹಿಯಾ ಅವರು ಬಂದು ನೋಡ್ತಾರೆ. ಶಿವಮೊಗ್ಗದಲ್ಲಿ ನಡೆದಿದ್ದು ಚಳವಳಿ, ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಪ್ರತಿಧ್ವನಿಸಿ ಇಡೀ ಭರತಖಂಡದಲ್ಲಿ ಉಳುವುದೇ ಭೂಮಿಯ ಒಡೆಯ ಗ್ರೋ ಮೋರ್ ಫುಡ್ ಅಂತ ಹೇಳಿ ಜಾರಿಗೆ ತರ್ತಾರೆ. ಉಳುವನೇ ಭೂಮಿಯ ಒಡೆಯನಾದ ಮೇಲೆ ಭೂಮಿಯ ಹಂಚಿಕೆಗೆ ಒಂದು ಕಾಯ್ದೆ ಬರುತ್ತೆ, ಅದು ಲ್ಯಾಂಡ್ ರಿಫಾರ್ಮೇಷನ್ ಆಕ್ಟ್, ಭೂ ಸುಧಾರಣಾ ಕಾಯ್ದೆ. ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದರೆ ಈಗ ಮೊನ್ನೆ ಪ್ರಧಾನಿಗಳು ರಾಷ್ಟ್ರಪತಿಗಳು ಮುದ್ರೆ ಒತ್ತಿದಂತ 27 ಸೆಪ್ಟೆಂಬರ್ 2021 ಒತ್ತಿದ ಮುದ್ರೆಯಲ್ಲಿ ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಆಯಿತು. ಇದಾದ ಮೇಲೆ ಇನ್ನೊಂದು ಬಹಳ ದೊಡ್ಡ, ನಾನು ಆಗ್ಲೇ ಹೇಳ್ದೆ, ಕೃಷಿ ಮಾರುಕಟ್ಟೆ ಕಾಯ್ದೆ, ಅಗ್ರಿಕಲ್ಚರ್ ರೆಗ್ಯುಲೇಟೆಡ್ ಮಾರ್ಕೆಟ್ಗಳನ್ನ ಖಾಸಗೀಕರಣಗೊಳಿಸೋದು. ಯಾರು ಬೇಕಾದ್ರೂ ಮಾರ್ಕೆಟನ್ನ ಮಾಡಬಹುದು ಈ ದೇಶದಲ್ಲಿ, ಎಲ್ಲಿ ಬೇಕಾದ್ರೂ ಮಾಡಬಹುದು. ನಾಟ್ ಓನ್ಲಿ ಅಟ್ ದಿ ಮಾರ್ಕೆಟ್ ರೆಗ್ಯುಲೇಟೆಡ್ ಮಾರ್ಕೆಟ್ ತರ ಅಗತ್ಯ ಇಲ್ಲ, ಎಲ್ಲಿ ಬೇಕಾದ್ರೂ ಅವನು ಅದನ್ನ ಆ ಕಾಯ್ದೆಯನ್ನು ತಗ್ಗಿ ಮಾಡಿದ್ರು. ಅದನ್ನ ನಾನು ವಿವರವಾಗಿ ಮತ್ತೆ ಮುಂದೆ ಮಾತಾಡ್ತೀನಿ. ಇನ್ನೊಂದು ಎಲ್ಲದಕ್ಕಿಂತ ಇನ್ನೊಂದು ಬಹಳ ದೊಡ್ಡ ಅಪಾಯಕಾರಿ ಭಾರತದ ಕೃಷಿಗೆ ತಂದದ್ದು ಅಂದ್ರೆ ಗುತ್ತಿಗೆ ಕೃಷಿ ಪದ್ಧತಿ. ಗುತ್ತಿಗೆ ಕೃಷಿ ಅಂತ ತರ್ತಾರೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಕಾಂಟ್ರಾಕ್ಟ್ ಫಾರ್ಮಿಂಗ್, ಗುತ್ತಿಗೆ ಕೃಷಿ. ಆದ್ರೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಸಹಜವಾಗಿ ಇದನ್ನ ನೀನೇ ಭಾಷೆ ಹೊಡೆಯಪ್ಪ, ನನ್ಗೆ ಒಂದು ಬೆಳೆಗೆ ಇಷ್ಟು ದುಡ್ಡು ಕೊಡು, ಇದು ಅನಧಿಕೃತವಾಗಿ ಸಹ ಹಳ್ಳಿಯಲ್ಲಿ ಭೂಮಿ ಇಲ್ದವರಿಗೆ ಭೂಮಿ ಕೊಟ್ಟು ಬೇಸಾಯ ಮಾಡಕ್ಕೆ ಭೂಮಿ ಕೊಡ್ತಕ್ಕಂತ ಅದು ಒಂದು ಪದ್ಧತಿ ಇತ್ತು. ಅದು ನಂಬಿಕೆ ಮೇಲೆ ಮಾಡ್ತಕ್ಕಂಥದ್ದು. ಭೂಮಿ ಇಲ್ಲದವನಿಗೆ ಭೂಮಿ ಕೊಟ್ಟು ಕೃಷಿ ಮಾಡಿ ಅವನನ್ನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದು, ಅವನಿಗೆ ಆಹಾರ ಭದ್ರತೆಯನ್ನು ಕೊಡ್ತಕ್ಕಂಥದ್ದು, ಕೃಷಿಯನ್ನು ಜೋಪಾನ ಮಾಡ್ತಕ್ಕಂಥದ್ದು, ಭೂಮಿಯನ್ನು ಜೋಪಾನ ಮಾಡ್ತಕ್ಕಂಥದ್ದು. ಇದು ನಮ್ಮ ಸಹಕಾರಿ ಮತ್ತು ಲೋಕಾರೂಢಿ ಪದ್ಧತಿಯಲ್ಲಿ ಈ ಗುತ್ತಿಗೆ ಕೃಷಿ ನಡೀತಾ ಇತ್ತು. ಈಗ ತಂದಿರ್ತಕ್ಕಂತ ಭಾರತ ಸರ್ಕಾರ ತಂದಿರ್ತಕ್ಕಂತ ರಾಜ್ಯ ಸರ್ಕಾರ ಇದನ್ನ ಅನುಮೋದನೆ ಮಾಡಿರ್ತಕ್ಕಂತ ಕಾಂಟ್ರಾಕ್ಟ್ ಫಾರ್ಮಿಂಗ್ ಗುತ್ತಿಗೆ ಕೃಷಿ ಸಂವಿಧಾನಬದ್ಧ ಕಾಯ್ದೆ ವ್ಯಾಪ್ತಿ ತಂದಿದ್ದಾರೆ. ಅಂದರೆ ಯಾರೇ ಒಂದು ಕಾರ್ಪೊರೇಟ್ ಕಂಪನಿ, ಯಾವುದೇ ವ್ಯಕ್ತಿ, ಒಂದು ಸಂಸ್ಥೆ 1000 ಎಕರೆ ಭೂಮಿಯನ್ನ ಗುತ್ತಿಗೆಯನ್ನು ಪಡೆದು ಅವನೇ ಕೃಷಿ ಮಾಡ್ತಕ್ಕಂತ ಅವಕಾಶ ಕೊಡ್ತಕ್ಕಂತ ಕಾಯ್ದೆ ಇದು. ಅಂದ್ರೆ ಈಗ ದೇವನಹಳ್ಳಿನಲ್ಲಿ ಚಳವಳಿ ನಡೀತಾ ಇದೆ, ಆ ಭೂಮಿಯನ್ನ ರೈತರಿಂದ ಕಿತ್ಕೊಂಡು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕರ್ನಾಟಕ ಸರ್ಕಾರ ಭೂಮಿಯನ್ನು ಕಿತ್ಕೊಂಡು ಅದನ್ನ ಬೇರೆಯವರಿಗೆ ಹಂಚಿಕೆ ಮಾಡ್ಲಿಕ್ಕೆ ಕಾಯ್ದೆಯನ್ನು ತಂದಿದ್ದಾರೆ, ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಅಂತ. 2013 ನಾವು ಅದಕ್ಕೂ ಚಳುವಳಿ ಮಾಡಿ ನಂಜುಸ್ವಾಮಿ ಅವರ ನೇತೃತ್ವದಲ್ಲಿ ಮೇಧಾ ಪಾಟ್ಕರ್, ಡಾಕ್ಟರ್ ಯಜ್ವೀರ್ ಸಿಂಗ್ ಅವರು ಮತ್ತೆ ನಮ್ಮ ಟಿಕಾಯತ್ ಅವರು, ಈಗ ರಾಕೇಶ್ ಟಿಕಾಯತ್ ಅವರ ತಂದೆ, ಅವರೆಲ್ಲರೂ ಸೇರಿ ನಾವು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಈ ಕಾಯ್ದೆಗೆ ಒಂದು ತಿದ್ದುಪಡಿ ಲ್ಯಾಂಡ್ ಅಕ್ವಿಷನ್ ಆಕ್ಟ್ಗೆ 2013 ಒಂದು ಕಾಯ್ದೆಯನ್ನು ತಂದಿದ್ವಿ. ಬಹಳ ದೊಡ್ಡ ಕಾಯ್ದೆ ಅದು. ಭಾರತದ ರೈತನ ಭೂಮಿಯನ್ನ ತಗೋಬೇಕಾದ್ರೆ ಏನೇನು ಪ್ರಿಯಾಂಬಲ್ ಆಗಿ ಮುನ್ಸೂಚನಾ ಕ್ರಮಗಳನ್ನೇ ಹೇಗೆ ತಗೋಬೇಕು ಅನ್ನೋದನ್ನ ಕಾಯ್ದೆಯೊಳಗೆ ಸ್ಪಷ್ಟಪಡಿಸಿದ್ದೀನಿ. ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಒಪ್ಪಿದ್ರೆ ಆ ಭೂಮಿಯನ್ನು ತಗಬಹುದು, ಒಪ್ಪದೇ ಇದ್ರೆ ಹೇಗೆ ಅದನ್ನ ಜೋಪಾನ ಮಾಡಬೇಕು, ಅಕಸ್ಮಾತ್ ಅನಿವಾರ್ಯವಾಗಿ ಬೇಕಾದಾಗ ಸರ್ಕಾರಕ್ಕೆ ಆಗ ಏನ್ ಕ್ರಮ ತಗೋಬೇಕು, ಆ ರೈತ ಬೀದಿ ಮೇಲೆ ಬರೆದ ಹಾಗೆ ಅವನಿಗೆ ಸುಸಜ್ಜಿತವಾದಂತ ಬದುಕಿಗೆ ಭದ್ರತೆಯನ್ನು ಒದಗಿಸಿ ಅವನಿಗೆ ಆ ರೈತನಿಗೆ ಆ ಕುಟುಂಬಕ್ಕೆ ಆ

0: ಮನೆಗೆ ಆ ಹಳ್ಳಿಗೆ ಸರಿಯಾದಂತ ಭದ್ರತೆಯನ್ನು ಒದಗಿಸಿ ಭೂಮಿಯನ್ನ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಸ್ವಾಧೀನಪಡಿಸಿಕೊಳ್ತಕ್ಕಂತ ಕಾಯ್ದೆಯನ್ನ ನಾವು ಆ ಕಾಯ್ದೆಯಲ್ಲಿ ಇವೆಲ್ಲವನ್ನೂ ಹೇಳ್ತೇವೆ. ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ತಂದ ಯಾರೀಗ ಯಾರು ಬೇಕಾದ್ರೂ ಕಾನೂನು 4161 ಜಾರಿ ಮಾಡಿ ಅವನ ಒಕ್ಕಲೆಬ್ಬರಿಸಿ ಮಿಲಿಟರಿ ಪೊಲೀಸ್ ತಂದು ಅವನ ಒದ್ದು ಹೊರಗೆ ಹಾಕಿ ಅವನ ಮನೆಯನ್ನ ಡಿಮಾಲಿಷನ್ ಮಾಡಿ ಅವನ ಬೆಳೆಯನ್ನ ನಾಶ ಮಾಡಿ ಆಕ್ರಮ ಮಾಡ್ತಕ್ಕಂತ ಅತ್ಯಾಚಾರ ನಡೀತಾ ಇದೆ. ಭೂ ಆಕ್ರಮಣ ನಡೀತಾ ಇದೆ ಪೊಲೀಸ್ ರಕ್ಷಣೆಯಲ್ಲಿ ಮಿಲಿಟರಿ ರಕ್ಷಣೆಯಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ಇವತ್ತು ದೇವನಹಳ್ಳಿಯಲ್ಲಿ ಹೋರಾಟ 3 ವರ್ಷದಿಂದ ಹೋರಾಟ ನಡೀತಾ ಇದೆ. ಇದ್ಯಾಕೆ ನಾನು ಹೇಳ್ತೀನಿ ಅಂದ್ರೆ ಈ ಭೂ ಸ್ವಾಧೀನ ಮತ್ತು ಕಾಂಟ್ರಾಕ್ಟ್ ಫಾರ್ಮಿಂಗ್ ಕರಾರು ಕೃಷಿ ಒಪ್ಪಂದಗಳಾದಂತ ಈ ಇದನ್ನ ಮತ್ತೆ ನಾನು ಮುಂದುವರಿಸಿ ವಿಸ್ತರಣೆಯನ್ನ ಮಾಡ್ತೇನೆ.
1: ಓಕೆ ಸರ್, ಈ ಕರಾರು ಕೃಷಿ ಅಂದ್ರೇನು, ಹಾಗೆ ಒಪ್ಪಂದ ಕೃಷಿ ಅಂದ್ರೇನು, ಇದರಿಂದ ಏನೆಲ್ಲ ಉಪಯೋಗ ಆಯ್ತು, ಯಾವ ರೀತಿಯೆಲ್ಲ ಪರಿಣಾಮ ಬೀರ್ತು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಈ ದಿನ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರು. ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ಇವರಿಂದ ತಿಳಿಯೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಈ ಭೂ ಸುಧಾರಣಾ ಕಾಯ್ದೆ ಎಂದರೇನು, ಕೃಷಿ ಮಾರುಕಟ್ಟೆ ಕಾಯ್ದೆ, ಖಾಸಗೀಕರಣ ಯಾವ ರೀತಿ ಆಯ್ತು, ಹಾಗೆ ಕರಾರು ಕೃಷಿ ಒಪ್ಪಂದದ ಕೃಷಿ ಬಗ್ಗೆ ಆಸಕ್ತಿಕರ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.
0: ನಮಸ್ಕಾರಮ್ಮ.
1: ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಜ್ಜಿ ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೇ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
11: ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರೇ.
12: ನಮಸ್ಕಾರ ಶೈಲಜಾ.
11: ನಾವು ಈ ಹಿಂದೆ 2 ವಾರಗಳಿಂದ UNSDG ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಅದರಲ್ಲಿ 17 ಗುರಿಗಳು ಏನಿದ್ದಾವೆ, ಅದರ 2 ವಿಷಯದ ಬಗ್ಗೆ ನಾವು ನೋಡಿದ್ವಿ. ಒಂದು ಬಡತನ ನಿರ್ಮೂಲನೆ, ಮತ್ತೆ ಇನ್ನೊಂದು ಹಸಿವು ಮುಕ್ತ ಭಾರತ ಹೇಗೆ ಅಂತ. ಈಗ ಮೂರನೇದು ಆರೋಗ್ಯ, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ. ಈ ವಿಷಯ ಕುರಿತಂತೆ ಇವತ್ತು ನಿಮ್ ಜೊತೆ ಚರ್ಚೆ ಮಾಡೋಣ ಅನ್ನೋದು ಅನ್ಕೊಂಡು ಬಂದಿದ್ದೀನಿ. ಸೊ ಹೀಗಾಗಿ ಆರೋಗ್ಯ ನಮ್ಮ ದೇಶದಲ್ಲಿ ಜನರಿಗೆ ಎಷ್ಟು ಮುಖ್ಯ, ಮತ್ತೆ ಈ ಹಸಿವಿನಿಂದ ಮುಕ್ತ ಆದ್ಮೇಲೆ ಆರೋಗ್ಯ ಹೇಗೆ ಸುಧಾರಿಸ್ಕೊಳ್ಳೋದು, ಅದಕ್ಕೆ ಏನಾದ್ರೂ ಒಂದು ಹೊಂದಾಣಿಕೆ ಅಥವಾ ಲಿಂಕೇಜ್ ಕೊಡೋದಕ್ಕಾಗತ್ತ?
12: ಖಂಡಿತ. ಇವಾಗ ನಿಮ್ಗೆ ನಾವೆಲ್ಲ ಆಲ್ವೇಸ್ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಹೆಲ್ತ್ ಇಸ್ ವೆಲ್ತ್ ಅಂತ.
11: ಹೌದು, ಆರೋಗ್ಯವೇ ಭಾಗ್ಯ.
12: ಕನ್ನಡದಲ್ಲಿ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಹೌದಾ? ನೀವು ಎಷ್ಟೇ ಚೆನ್ನಾಗಿ ಊಟ ಮಾಡಿ, ಹೌದಾ, ಎಷ್ಟೇ ದುಡ್ಡು ಇಟ್ಕೊಂಡಿರಿ, ಆರೋಗ್ಯ ಇಲ್ಲದೆ ಇದ್ರೆ ಜೀವನದಲ್ಲಿ ಸಂತೋಷನೇ ಇಲ್ಲ. ಹೌದಾ? ಯಾಕಂದ್ರೆ ನೀವು ತುಂಬಾ ಜನ ನೋಡಿದಿರಾ, ದೊಡ್ಡ ದೊಡ್ಡ ಕಾರು ಓಡಾಡ್ತಾರೆ, ಬಟ್ ಇಳಿಬೇಕಾದ್ರೆ ಯಾರನ್ನು ಹಿಡ್ಕೊಂಡು ಇಳಿಸ್ಕೊಡ್ತಾರೆ.
11: ಅಥವಾ ಸರಿ, ಈಗ ಊಟ ಮಾಡೋದಕ್ಕೂ ಅವ್ರಿಗೆ ಇರೋದಿಲ್ಲ, ಯಾಕಂದ್ರೆ ಏನೋ ಮಾತ್ರೆಗಳು ತಗೋಬೇಕು, ಅದು ಇದು ಕಾಯಿಲೆ ಕಸಾಲೆ ಅಂತ ಇರುತ್ತೆ.
12: ಸೊ ನಮ್ಮ ದೇಶದಲ್ಲಿ ಇವಾಗ ಸಿಕ್ಕಾಪಟ್ಟೆ ಮುಖ್ಯ ಆಗಿರೋದೇನು ಅಂದ್ರೆ ಆರೋಗ್ಯ. ಅದುವೇ ಈಗ ಒಂದು 2-3 ವರ್ಷದಿಂದ ನಿಮ್ಗೆ ಗೊತ್ತು, ಕೋವಿಡ್ ಬಂದ್ಮೇಲಂತವೆ ತುಂಬಾ ಜನ ಸತ್ತೋದ್ರು, ತುಂಬಾ ಜನ ಕೆಲಸ ಹೋಯ್ತು, ತುಂಬಾ ಜನಕ್ಕೆ ಅದರಿಂದ ವೀಕ್ನೆಸ್ ಬಂತು. ಈ ಪರಿಸ್ಥಿತಿಯಿಂದ ಇವತ್ತೇನಾಗಿದೆ ಅಂದ್ರೆ ಆರೋಗ್ಯಕ್ಕೆ ನಮ್ಮ ದೇಶದಲ್ಲಿ ಇವತ್ತು ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಆ ವಿಷಯ ಇವತ್ತು ಮಾತಾಡೋಣ.
11: ನೀವು ಹೇಳ್ದಂಗೆ ಈ ಕೋವಿಡ್ ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇನು ಅಂತಂದ್ರೆ, ಯಾರಿಗೆ ಒಂಥರ ಇಮ್ಯುನಿಟಿ ಅಂತ ಹೇಳ್ತೀವಲ್ವ, ಅದು ಇರ್ಲಿಲ್ವೋ ಅವರೇ ಹೆಚ್ಚು ಹೋದ್ರು. ಅಂದ್ರೆ ಇವಾಗ ನಮ್ಗೆ ದೇಹ ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಅದು ಒಂದು ಮುಖ್ಯ ಕಾರಣ ಅನ್ನೋದು
12: ಖಂಡಿತ
11: ಕಂಡಿದ್ವಿ ನಾವು ಅಲ್ಲಿ.
12: ಖಂಡಿತ. ಯಾಕೆಂದ್ರೆ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಕೋಮಾರ್ಬಿಡಿಟಿ ಅಂತ ಹೇಳ್ತೀವಿ. ಅಂದ್ರೆ ನಿಮಗೆ ಡಯಾಬಿಟಿಸ್ ಇತ್ತು ಅಥವಾ ಬ್ಲಡ್ ಪ್ರೆಷರ್ ಇತ್ತು ಅಥವಾ ಇನ್ನೇನೋ ಪ್ರಾಬ್ಲಮ್ ಇದ್ರೆ, ಈ ತರ ಸಾಂಕ್ರಾಮಿಕ ರೋಗ ಕೋವಿಡ್ ಬಂದ್ಬಿಟ್ರೆ ಅಥವಾ ಟಿಬಿ ಬಂದ್ರೆ ನೀವು ಖಂಡಿತ ನಿಮ್ಗೆ ಅದು ದೊಡ್ಡ ಡೇಂಜರ್. ಅದರಿಂದ ಒಂದೇನ್ ತಿಳ್ಕೋಬೇಕು ಅಂದ್ರೆ, ನಮ್ಮ ದೇಶದಲ್ಲಿ ಇದು ದೊಡ್ಡ ಕೋವಿಡ್ ಬಂದಾಗ ಅಥವಾ ಮಲೇರಿಯಾ ಬಂದಾಗ ಮಾತ್ರ ನಾವು ಯೋಚನೆ ಮಾಡಬಾರ್ದು. ನಮ್ಮ ದೇಶದಲ್ಲಿ ಸುಮಾರು 5 ದಶಲಕ್ಷ ಮಕ್ಕಳು 5 ವರ್ಷಕ್ಕೆ ಮುಂಚೆನೆ ಹೋಗ್ಬಿಡ್ತಾರೆ.
11: ಮಾರ್ಟಾಲಿಟಿ
12: ರೇಟ್ ಅಂತ, 5 ವರ್ಷದ ಹುಟ್ಟಿದ ಹಬ್ಬಕ್ಕೆ ಮುಂಚೆನೆ. ಅಂದ್ರೆ ಅವ್ರಿಗೇನು, ಅವ್ರ ಹೆಲ್ತ್ ಸರಿಯಾಗಿರಲ್ಲ,
11: ಅಲ್ಲಿವರೆಗೂ ಆರೋಗ್ಯ ನೋಡ್ಕೊಂಡಿರೋದಿಲ್ಲ.
12: ಆರೋಗ್ಯ ನೋಡ್ಕೊಳ್ಳೋಕೆ
11: ತಂದೆ ತಾಯಿಗಳು ಪ್ರಾಮುಖ್ಯತೆ ಕೊಟ್ಟಿಲ್ಲ
12: ಅಥವಾ ಅವ್ರಿಗೆ ಹತ್ತಿರದಲ್ಲಿ ಆಸ್ಪತ್ರೆ ಇಲ್ಲ ಅಥವಾ ಡಾಕ್ಟರ್ ಇಲ್ಲ. ಏನಾದ್ರೂ ಆದಾಗ ಯಾವ್ದೋ ಒಂದು ಸಿದ್ಧ ಔಷಧಿ ಏನೋ ಯಾವ್ದೋ ಒಂದು ಹಳ್ಳಿ ಔಷಧಿ ಕೊಟ್ಬಿಟ್ಟಿರ್ತಾರೆ. ಈ ತರದೆಲ್ಲ ಪ್ರಾಬ್ಲಮ್ ಇರುತ್ತೆ. ಹೌದಾ? ಅದೊಂದೇ ಅಲ್ಲ, ಈ ಗರ್ಭಿಣಿಯರು ಹೆರಿಗೆ ಆಗ್ಬೇಕು
11: ಅಂದ್ರೆ ಭ್ರೂಣಾವಸ್ಥೆಯಿಂದನೂ
12: ಕರೆಕ್ಟ್, ಅದಕ್ಕೆ ಮೆಟರ್ನಲ್ ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಅವ್ರಿಗೆ ಹೆಲ್ತ್ ಸರಿಯಾಗಿದೆ ಇದ್ರೆ ಅವ್ರ ಮಗು ಹುಟ್ಟಿಸೋದೊಂದೇ ಅಲ್ಲ, ಮಗು ಹುಟ್ಟಿಸಿದ್ಮೇಲೆ ಮಗುನ ತಾಯಿನೂ ಬದುಕಲ್ಲ. ಈ ತರ ಪರಿಸ್ಥಿತಿನೂ ತುಂಬಾ ಇದೆ ನಮ್ಮ ದೇಶದಲ್ಲಿ.
11: ಶಿಶು ಮರಣ ಮತ್ತೆ ತಾಯಿ ಮರಣ ಎರಡು
12: ಸಿಕ್ಕಾಪಡೆ ಜಾಸ್ತಿ ಇದೆ. ಇದನ್ನೆಲ್ಲ ಕಡಿಮೆ ಮಾಡಲೇಬೇಕು. ಯಾಕೆ ಕಡಿಮೆ ಮಾಡಬೇಕು ಅಂದ್ರೆ, ಅಷ್ಟೆಲ್ಲ ಕಷ್ಟಪಟ್ಟು ತಾಯಿ ಆದ್ಮೇಲೆ, ಹೌದಾ, ಒಳ್ಳೆ ಮಗು ಹುಟ್ಟಿಸ್ಬೇಕು,
11: ಹುಟ್ಟಬೇಕು, ನೋಡಿ ಕಾರಣ ಕರ್ತೆ ಆಗಿರ್ಬೇಕು ಅವಳು.
12: ಕರೆಕ್ಟ್. ಅದರಿಂದ ಈ ಪ್ರಾಬ್ಲಮ್ಸ್ ನೆಲ್ಲ ನಾವು ಆರೋಗ್ಯದ ಅಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಂತ ಹೇಳ್ತೀವಿ,
11: ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ನೋಡ್ತೀವಲ್ಲ ನಾವು.
12: ಕರೆಕ್ಟ್. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಇನ್ನೊಂದು ಸಬ್ ಸೆಂಟರ್ ಅಂತ, ಹೆಲ್ತ್ ಅಂಡ್ ವೆಲ್ನೆಸ್, ಯೋಗಕ್ಷೇಮ
11: ಕೇಂದ್ರ
12: ಅಂತ ಎಲ್ಲ ಶುರು ಮಾಡಿದೀವಿ.
11: ಈಗ ಹೊಸದಾಗಿದೆ ಅದು. ಹೌದು.
12: ಕರೆಕ್ಟ್. ಸೊ ಇದನ್ನೆಲ್ಲ ನಮ್ಮ ಗ್ರಾಮ ಪಂಚಾಯತಿನವರು ತಮ್ಮ ಪ್ರಜೆಗಳಿಗೆ ತಿಳಿಸ್ಬೇಕು. ಎಷ್ಟು ಬೇಗ PHC ಹೋಗ್ಬೇಕು, ಎಷ್ಟು ಬೇಗ HWC ಹೋಗ್ಬೇಕು, ಯಾವಾಗ ನರ್ಸ್ ನೋಡ್ಬೇಕು, ಯಾವಾಗ ಆಶಾ ವರ್ಕರ್ ಜೊತೆ ಮಾತಾಡಬೇಕು.
11: ಇವರು ಸಹ ಇರ್ತಾರಲ್ಲ ನಮ್ಮಲ್ಲಿ ಆಶಾ ವರ್ಕರ್.
12: ಕರೆಕ್ಟ್. ಆಶಾ ವರ್ಕರ್ ಅಂತ ಇರ್ತಾರೆ, ಅಂಗನವಾಡಿ ಇರ್ತಾರೆ, ANMs ಅಂತ ಇರ್ತಾರೆ, ಆಮೇಲೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಇರ್ತಾರೆ, ನರ್ಸ್ಗಳಿರ್ತಾರೆ. ಇವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಹೇಗೆ ಆರೋಗ್ಯನ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನು ಬಹಳ ಯೋಚನೆ ಮಾಡಬೇಕು ಪ್ರಜೆಗಳು. ಅದನ್ನ ಗ್ರಾಮ ಪಂಚಾಯತಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕು.
11: ಯಾಕೆ ಗ್ರಾಮ ಪಂಚಾಯತಿ ಅಂದ್ರೆ, ನಾವು ಹಿಂದೆಲ್ಲ ಮಾತಾಡ್ದಂಗೆ ಇವ್ರಿಗೆ ಎಲ್ಲ 29 ಇಲಾಖೆಗಳನ್ನು ಅದು ವಿಷಯಗಳನ್ನು ಇವ್ರು ಅದ್ರ ಕಡೆ ಗಮನ ಕೊಡ್ಲೇಬೇಕು ಅನ್ನೋ ಜವಾಬ್ದಾರಿ ಇರೋದ್ರಿಂದ ಅಂತ. ಈಗ ನೀವು ಈ ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರಿ, ಹಾಗಿದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆನೂ ನಾವು ಗಮನ ಕೊಡ್ಬೇಕಾಗತ್ತಲ್ವಾ? ಯಾಕಂದ್ರೆ ಅದು ಬೇರೆ ತರದ ಏನಾದ್ರೂ ಕಾರಣಕ್ಕೆ ಅಥವಾ ಬೇರೆ ಆರೋಗ್ಯದ ಪರಿಣಾಮ ಬೀರಬಹುದಾದಂತಹ ಸಂದರ್ಭ ಬರಬಹುದು.
12: ಕರೆಕ್ಟ್. ಸಾಂಕ್ರಾಮಿಕ ರೋಗ ಅಂದ್ರೆ ಏನು, ಒಬ್ಬರಿಂದ ಒಬ್ಬರಿಗೆ ಹತ್ತತ್ತೆ.
11: ಹೌದಾ?
12: ಕೋವಿಡ್ ಆಗ್ಲಿ, TB ಆಗ್ಲಿ,
11: ಕೆಮ್ಮು,
12: ಡೆಂಗ್ಯೂ, ಈ ತರದೆಲ್ಲ ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಅವಾಗ ಏನ್ ಮಾಡ್ಬೇಕು, ಜನ ಬಹಳ ಕೇರ್ಫುಲ್ ಆಗಿ ಒಬ್ಬರ ಹತ್ರ ಒಬ್ಬರ ಹೋಗದೆ ಅಥವಾ ಸರಿಯಾದ ಪಾತ್ರೆಗಳನ್ನು ಉಪಯೋಗಿಸದೆ ಅಥವಾ ಸರಿಯಾಗಿದ್ದ ನೀರು ಕುಡಿಯದೇ ಇದ್ರೆ ಇದೆಲ್ಲ ಕಮ್ಯುನಿಕಬಲ್ ಡಿಸೀಸ್ ಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ.
11: ಇವಾಗ ನೀರು ಅಂತ ಹೇಳಿದ್ರೆ, ನೀವು ನೀರು ನಾವು ಪಂಚಾಯತಿ ಮಟ್ಟದಲ್ಲಿ ಕೊಡುವಂತಹ ನೀರನ್ನು ಸುರಕ್ಷಿತವಾಗಿ ಅಥವಾ ಆರೋಗ್ಯಕರವಾದಂತಹ ನೀರನ್ನ ಕೊಡುವಂತಹ ಜವಾಬ್ದಾರಿ ಇವ್ರ ಮೇಲೆ ಬರುತ್ತಲ್ಲ. ಹಾಗಿದ್ರೆ
12: ಖಂಡಿತ. ಅದಕ್ಕೇನೆ ಗ್ರಾಮ ಪಂಚಾಯತಿನವರಾಗ್ಲಿ ಅಥವಾ ಪ್ರೈಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದವರಾಗ್ಲಿ ಒಂದೊಂದು ಹಳ್ಳಿನಲ್ಲೂ ನೀರ್ ಹೇಗಿದೆ, ಕೆರೆಯಲ್ಲಿ ಸೊಳ್ಳೆ ಇದೆಯಾ ಅಥವಾ ಕೆರೆಯಲ್ಲಿ ಬೇರೆ ಬೇರೆ ಪ್ರಾಣಿಗಳಿದ್ಯಾ ಅಥವಾ ಕ್ರಿಮಿಗಳಿದ್ಯಾ, ಇದನ್ನೆಲ್ಲ ಸ್ಟಡಿ ಮಾಡಬೇಕು. ಅದಕ್ಕೆ ತಕ್ಕ ಹಾಗೆ
11: ಚಟುವಟಿಕೆ
12: ಮಾಡ್ಕೋಬೇಕು. ಇವಾಗ ಸಾಂಕ್ರಾಮಿಕವಲ್ಲದ ರೋಗಗಳು ಇವಾಗ ಏನಾಗ್ಬಿಟ್ಟಿದೆ, ತುಂಬಾ ಜನ ಸ್ವಲ್ಪ ದುಡ್ಡು ಬಂದ ಮೇಲೆ,
11: ಹೌದಾ, ಸ್ಥಿತಿವಂತರಾದ್ಮೇಲೆ,
12: ಹಾ ಸ್ಥಿತಿವಂತರಾದ್ಮೇಲೆ ಕುಡಿಯೋದು ಜಾಸ್ತಿ, ಸಿಗರೇಟ್ ಸೇದೋದಾಗ್ಲಿ ಅಥವಾ ಎಲ್ಲಿ ಸಿಕ್ಕಿದ್ರೆ ಬೇರೆ ಬೇರೆ ತಿಂಡಿ ತಿನ್ನೋದಾಗ್ಲಿ, ಹೌದಾ, ಅದು ಫ್ಯಾಟ್ ಕಂಟೆಂಟ್ ಅಂತ ಹೇಳ್ತೀವಿ, ಕೊಬ್ಬು ಜಾಸ್ತಿ ಇರೋದು, ಹಾ ತುಂಬಾ ಪೊಟೇಟೋ ಏನೋ ಆಲೂಗಡ್ಡೆ ಚಿಪ್ಸ್ ತಿನ್ನೋದಾಗ್ಲಿ,
11: ಮತ್ತೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಜಾಸ್ತಿ ತಿನ್ನುವಂತದ್ದು ಶುರುವಾಗಿದೆ.
12: ಕರೆಕ್ಟ್. ಅದರಿಂದ ಈ ತರ ರೋಗಗಳು ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ನಮ್ಮ ದೇಶದಲ್ಲಿ. ಎಲ್ರಿಗೂ ಹೊಟ್ಟೆ ಬರಕ್ ಶುರು ಆಗ್ಬಿಟ್ಟಿದೆ. ಎಲ್ರು ಮುಂಚೆ ಹಳ್ಳಿನಲ್ಲಿ ನಡ್ಕೊಂಡೇ ಹೋಗ್ತಾ ಇದ್ರು
11: ಸಾಕಷ್ಟು ತರ, ಹೌದು
12: ಹೌದಾ, ಇವಾಗ ಎಲ್ರೂ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾರೆ, ಹೌದಾ,
11: ವ್ಯಾಯಾಮನೂ ಇಲ್ದಂಗಾಗಿದೆ,
12: ವ್ಯಾಯಾಮನೂ ಇರಲ್ಲ. ಇದರಿಂದ ಏನಾಗ್ಬಿಡುತ್ತೆ, ಸಾಂಕ್ರಾಮಿಕವಲ್ಲದ ರೋಗಗಳು, ಇದಕ್ಕೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಇದೆಲ್ಲ ಹೇಳ್ದಂಗೆ ಡಯಾಬಿಟಿಸ್ ಆಗ್ಲಿ, ಕ್ಯಾನ್ಸರ್ ಆಗ್ಲಿ, ಪಾರ್ಶ್ವವಾಯು ಆಗ್ಲಿ ಅಥವಾ ಮಧುಮೇಹ ಅಂದ್ರೆ
11: ಡಯಾಬಿಟಿಕ್ ಅಂದ್ರೆ,
12: ಹಾ, ಈ ತರದ ರೋಗಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಈ ತರ ರೋಗಗಳು ಜಾಸ್ತಿ ಆದಾಗ ಏನಾಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್
11: ಆಗ್ಬಿಡುತ್ತೆ,
12: ತುಂಬಾ ಕಾಸ್ಟ್ಲಿ ಆಗ್ಬಿಡತ್ತೆ, ಗೊತ್ತಾಯ್ತಾ.
11: ಮತ್ತೆ ಇದು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ಬಿಡುತ್ತೆ.
12: ಖಂಡಿತ, ಮಾನಸಿಕ ಆರೋಗ್ಯ ಇವಾಗ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ತುಂಬಾ ಜನಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಅಥವಾ ಕಿರ್ಚಾಡ್ತಾರೆ ಅಥವಾ ಸಡನ್ ಆಗಿ ಅಳುತ್ತಾರೆ. ಇದಕ್ಕೆಲ್ಲ ಡಿಪ್ರೆಷನ್ ಅಂತ ಹೇಳ್ತೀವಿ, ಹೌದಾ, ಯಾಕೆಂದ್ರೆ ಇದೆಲ್ಲ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತ,
11: ಆರ್ಥಿಕ ಸಮಸ್ಯೆ,
12: ಆರ್ಥಿಕ ಸಮಸ್ಯೆ. ಪಕ್ಕದ ಮನೆಯವರು ಕಾರ್ ತಗೊಂಡ್ಬಿಟ್ರು, ನಾನು ಇನ್ನು ಕಾರ್ ತಗೊಂಡಿಲ್ಲ, ಹೌದಾ, ಪಕ್ಕದ ಮನೆಯವರು ಎರಡನೇ ಮಹಡಿ ಕಟ್ಬಿಟ್ರು, ಅದಕ್ಕೋಸ್ಕರ ನನ್ ಟೆನ್ಷನ್, ನನ್ ಗಂಡ ಅಥವಾ ನನ್ನ ಹೆಂಡತಿ ಸಾಕಷ್ಟು ದುಡ್ಡು ತಗೊಂಡ್ಬಂದಿಲ್ಲ, ಈ ತರ ಮಾನಸಿಕ ಪ್ರಾಬ್ಲಮ್ಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ.
11: ಸಣ್ಣ ಸಣ್ಣ ಕಾರಣಗಳಿಗೂ ತಲೆಗೆ ವಿಷಯ ತುಂಬಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿಗಳು.
12: ಇದು ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ಕೋವಿಡ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತು ತುಂಬಾ ಜನ ಕೆಲಸ ಹೊರಟೋಯ್ತು.
11: ನಿಜ, ಅದಂತೂ ಹೌದು,
12: ಹೌದಾ, ಕೆಲಸ ಹೋದಾಗ ಅವರೆಲ್ಲ ಹಳ್ಳಿಗೆ ವಾಪಸ್ ಹೊರಟೋದ್ರು. ಹಳ್ಳಿಗೆ ವಾಪಸ್ ಹೋದ್ರೆ ಇಲ್ಲಿ ಬರ್ತಾ ಇದ್ದಿದ್ದು ಒಳ್ಳೆ ಸಂಬಳ
11: ಅಲ್ಲಿ ಸಿಗ್ತಾ ಇರ್ಲಿಲ್ಲ,
12: ಅಲ್ಲಿ ಸಿಗ್ತಾ ಇರ್ಲಿಲ್ಲ,
11: ಇಲ್ಲಿದ್ದ ವ್ಯವಸ್ಥೆಗಳು ಅಲ್ಲಿರ್ಲಿಲ್ಲ.
12: ಕರೆಕ್ಟ್. ಸೊ ಇದೇನಾಗ್ಬಿಡುತ್ತೆ, ಮಾನಸಿಕ ಆರೋಗ್ಯಕ್ಕೆ ಇದು ದೊಡ್ಡ ಪ್ರಾಬ್ಲಮ್. ಇದು
11: ಅದೊಂದೇ ಅಲ್ಲ ಅನ್ಸುತ್ತೆ, ಇವಾಗ ಅಷ್ಟೊಂದು ಸಾಂಕ್ರಾಮಿಕ ಈ ಕೋವಿಡ್ ಬಂದಾಗಿಂದ ಎಷ್ಟೊಂದು ಕಡೆಯಲ್ಲಿ ಸಾವು ನೋವು, ಮನೆಯಲ್ಲಿ ಹಿರಿಯರು ಸಣ್ಣ ಮಕ್ಕಳು ಅಥವಾ ಸಣ್ಣ ಮಗು ಒಂದೇ ಒಂದು ಬಿಟ್ಕೊಂಡು ಮನೆಯವರೆಲ್ಲ ಹೋಗಿದ್ದು, ಈ ತರದ್ದು ಒಂದು ಭಯದ ವಾತಾವರಣದಿಂದಾಗಿನೂ ಸಹ ಮಾನಸಿಕ ಆರೋಗ್ಯ ಹದಗೆಡುತ್ತೋ ಅನ್ನೋದು ಕಂಡ್ವಲ್ಲ.
12: ಹೌದು, ಯಾಕಂದ್ರೆ ಇವಾಗ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋದ್ರಿಂದ ಮಕ್ಕಳ ಮನೆ ಬಿಟ್ಬಿಡ್ತಾರೆ ಅಥವಾ ವಯಸ್ಸಾದವ್ರನ್ನ ಹಳ್ಳಿಲಿ ಬಿಟ್ಬಿಟ್ಟು ಯುವಕರು ಸಿಟಿಗೆ ಬಂದ್ಬಿಡ್ತಾರೆ. ಇದರಿಂದ ಅವ್ರಿಗೆ ಮಾನಸಿಕ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ವಯಸ್ಸಾದ್ಮೇಲೆ ಅವ್ರ ಹೆದರಿಕೆ ಶುರು ಆಗುತ್ತೆ,
11: ಮಕ್ಕಳ ಜೊತೆ ಇರಬೇಕು ಅನ್ನೋದು ವಯಸ್ಸದು.
12: ಸೊ ಈ ಇಶ್ಯೂಸ್ ಎಲ್ಲ ನಾವು ನೋಡ್ಕೊಳ್ಳೇಬೇಕು.
11: ಆಮೇಲೆ ಇನ್ನೊಂದು ಮುಖ್ಯ, ಈಗ ಇನ್ನೊಂದು ಕೇಳಿ ಬರ್ತಾ ಇದೀವಿ, ಕಂಡು ಬಂದಿದೀವಿ, ಈ ಮಾನಸಿಕ ಆರೋಗ್ಯ ಹದಿಹರೆಯದಲ್ಲೂ ಹೆಚ್ಚಾಗಿದೆ. ಇದನ್ನು ಹಾಗಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಗಮನಿಸಬೇಕು, ಮತ್ತೆ ನಮ್ಮ ಪಂಚಾಯತ್ ಅವರು ಗಮನಿಸಬೇಕು ಅನ್ನೋದಾಯ್ತಲ್ವಾ? ಹಾಗಿದ್ರೆ
12: ಅದಕ್ಕೆ ಇವಾಗ ಹೊಸದಾಗಿ ನಮ್ಮ ಆಯುಷ್ಮಾನ್ ಭಾರತ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಇದು ಹೆಲ್ತ್ ಅಂಡ್ ವೆಲ್ನೆಸ್ ಯೋಗಕ್ಷೇಮ ಕೇಂದ್ರದಲ್ಲಿ ಎಲ್ರಿಗೂ ಯೋಗ ಹೇಳ್ಕೊಡ್ತಾರೆ, ಸೈಕಲ್ ಥಾನ್ ಅಂತ ಸೈಕಲ್ ಹೊಡೆಸೋದು ಹೇಳ್ಕೊಡ್ತಾರೆ, ಗೊತ್ತಾ, ಈ ತರದೆಲ್ಲ ಪ್ರೋಗ್ರಾಮ್ಸ್ ಮಾಡಿದ್ದಾರೆ, ಚಟುವಟಿಕೆ ಮಾಡಿದ್ದಾರೆ. ಯಾಕಂದ್ರೆ ಇದರಿಂದ ಮಾನಸಿಕ ಆರೋಗ್ಯ ಒಂದು ಕಡಿಮೆ ಆಗತ್ತೆ, ಮಾನಸಿಕ ಆರೋಗ್ಯ ಕಡಿಮೆ ಆಗಲ್ಲ, ಒಳ್ಳೇದಾಗತ್ತೆ. ಜೊತೆಗೆ ಅವರ ಬೇರೆ ಬೇರೆ ಡಿಸೀಸಸ್ ಬರುತ್ತಲ್ಲ, ಕಮ್ಯುನಿಕ ಸಾಂಕ್ರಾಮಿಕ ರೋಗ ಅಥವಾ ಇನ್ಯಾವುದ ರೋಗ, ಅದು ಬರೋದು ಕಡಿಮೆ ಆಗುತ್ತೆ,
11: ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಿದ್ರೆ ಈ ಪಿಎಚ್ಸಿಗಳ ಪಾತ್ರ ಬಹಳ ಮುಖ್ಯ ಅನ್ನೋದು ಆಯ್ತು. ಇದಕ್ಕೆ ಈ ಪರಿಸರದ್ದು ಏನು ಹೇಳ್ತೀವಿ, ನಮ್ಮ ಸುತ್ತಮುತ್ತಲಿನ ಪರಿಸರನೂ ಅಷ್ಟೇ ಪ್ರಭಾವ ಬೀರುತ್ತೆ ಅನ್ನೋದ, ಆದ್ರಿಂದ ಇದನ್ನ ನೋಡೋದಾದ್ರೆ ಪಂಚಾಯತಿಗಳು ಹೇಗೆ
12: ಇಸಿ ಪರಿಸರ ಅಂದ್ರೆ ಏನು, ಗಾಳಿ ನೀರು ಮಣ್ಣಿನ ಮಾಲಿನ್ಯ, ಹೌದಾ, ಇದರಿಂದ ಪರಿಸರ, ಹೌದಾ. ಇವಾಗ ಏನಾಗ್ಬಿಟ್ಟಿದೆ, ನೀರು ಯಾವ ತರದ್ ಸಿಗತ್ತೆ ಅಂತಾನೆ ಗೊತ್ತಿಲ್ಲ, ಹೌದಾ, ನೀವೇ ನೋಡಿದೀರಾ ಎಲ್ಲ ಹಳ್ಳಿನಲ್ಲೂ ಇವಾಗ ಕ್ಲೀನ್ ವಾಟರ್ ಸೆಂಟರ್ ಅಂತ ಮಾಡಿರ್ತಾರೆ.
11: ಇದು ಒಂದು ಘಟಕಗಳನ್ನ
12: ಸ್ಥಾಪಿಸ್ತಾರೆ. ಯಾಕಂದ್ರೆ ಆ ನೀರು ಬಹಳ ಮುಖ್ಯ. ನೀವೆಲ್ಲೋ ಕೆರೆನಲ್ಲಿ ಹೋಗ್ತಾ ಹಸುನು ತೊಳೆಯೋದು, ಅದೇ ನೀರು ನೀವು ತಗೊಂಡ್ಬಿಟ್ಟು ಉಪಯೋಗಿಸಿದ್ರೆ ಖಂಡಿತ ನಿಮಗೆ ಆರೋಗ್ಯ ಕೆಡತ್ತೆ. ಅದೊಂದೇ ಅಲ್ಲ, ಇವಾಗ ಎಲ್ಲರ ಹತ್ರ ಕಾರು ಸ್ಕೂಟರ್ ಇರೋದ್ರಿಂದ ಅದರಿಂದ ಗಾಳಿ ಮಾಲಿನ್ಯ ಜಾಸ್ತಿ ಆಗುತ್ತೆ.
11: ಅಂದ್ರೆ ಕಾರ್ಬನ್ ಗಾಳಿನಲ್ಲಿ ಕಾರ್ಬನ್ ಮಟ್ಟ ಹೆಚ್ಚಾಗುತ್ತೆ ಅನ್ನೋದು.
12: ಸಿಟಿನಲ್ಲಂತೂ ಇದು ದೊಡ್ಡ ಪ್ರಾಬ್ಲಮ್. ಸಿಟಿನಲ್ಲಿ ಇದಕ್ಕೆ ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಆಕ್ಸೈಡ್ ಇದನ್ನೆಲ್ಲ ಸ್ಟಡಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡೆಲ್ಲಿನಲ್ಲಿ ಯಾವಾಗ್ಲೂ ಏರ್ ಕ್ವಾಲಿಟಿ
11: ಅಂದ್ರೆ ಗಾಳಿಯ ಗುಣಮಟ್ಟ
12: ಸಿಕ್ಕಾಪಟ್ಟೆ ಕಡಿಮೆ
11: ಇರುತ್ತೆ, ಒಳ್ಳೆ ಗುಣಮಟ್ಟ ಇಲ್ಲ ಅಂತ.
12: ಕರೆಕ್ಟ್. ಅವಾಗ ಏನ್ ಮಾಡ್ತಾರೆ, ಅನೌನ್ಸ್ ಮಾಡ್ಬಿಡ್ತಾರೆ ಇವತ್ತು ಯಾರು ಬೆಳಗ್ಗೆ ವಾಕಿಂಗ್ ಹೋಗ್ಬೇಡಿ.
11: ಮಾನಿಟರ್ ಮಾಡಿ ಗೊತ್ತಾಗುತ್ತೆ ಅದು ಹೇಗೆ?
12: ಅದಕ್ಕೆ ಬೇರೆ ಬೇರೆ ಐಒಟಿ ಡಿವೈಸಸ್ ಅವತ್ತು ನಿಮ್ಗೆ ಹೇಳಿದೆ.
11: ಹೌದು, ಐಒಟಿ ಅಂತ
12: ಅಂತರ್ಜಾಲ ಸಾಧನಗಳು. ಅದನ್ನ ಇಟ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಯಾವ ಏರಿಯಾದಲ್ಲಿ ನೈಟ್ರೋಜನ್ ಆಕ್ಸೈಡ್ ಜಾಸ್ತಿ ಇದೆ, ನೈಟ್ರಸ್ ಆಕ್ಸೈಡ್ ಜಾಸ್ತಿ ಇದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದೆ, ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಇದೆ, ಇದೆಲ್ಲ ತಿಳ್ಕೊಂಡು ಅಲಾರಾಮ್ ಹಾಕ್ಬಹುದು. ಈ ಪರಿಸ್ಥಿತಿ ನಮ್ಮ ಹಳ್ಳಿಗೂ ಬರಕ್ ಶುರು ಆಗ್ಬಿಡುತ್ತೆ.
11: ನಾವು ಕಾಪಾಡ್ಕೊಳ್ಳಿಲ್ಲ ನಮ್ಮ ಪರಿಸರ ಅಂತ.
12: ಅದೇ ತರ ನಾವು ರೈತರು ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಯೂಸ್ ಶುರು ಮಾಡಿ
11: ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದೀವಿ.
12: ಸಾವಯವ ಮಾಡದೆ ರಾಸಾಯನಿಕ ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ, ಅದು ನೀರ್ ಭೂಮಿಯಿಂದ ಕೆಳಗಡೆ ಹೋಗ್ಬಿಟ್ಟು ನೀರಿನ ಗುಣಮಟ್ಟ ಕಡಿಮೆ ಆಗುತ್ತೆ,
11: ಕೆಟ್ಟ ಹೋಗುತ್ತೆ.
12: ಇದೆಲ್ಲ ಪರಿಸರದ ಗುಣಮಟ್ಟ, ಇದು ಆರೋಗ್ಯಕರ ಜೀವನಕ್ಕೆ
11: ಮಾರಕಗಳು.
12: ಕರೆಕ್ಟ್. ಅದರಿಂದ ಇದು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್.
11: ಇದನ್ನ ನೋಡೋದಕ್ಕೆ ನಮ್ಮಲ್ಲಿ ಕಾರ್ಯಕರ್ತರು, ಈ ಆಶಾ ಕಾರ್ಯಕರ್ತೆ ಅಂತ ನೋಡ್ತೀವಿ, ಅಂಗನವಾಡಿ ಕಾರ್ಯಕರ್ತೆ, ಇವ್ರ ಪಾತ್ರನೂ ಆಗಿದ್ರೆ ಇದರಲ್ಲಿ ಮುಖ್ಯ ಅಂತ ಅನ್ಸುತ್ತಲ್ವಾ?
12: ಓ, ಆಶಾ ಕಾರ್ಯಕರ್ತೆ ಒಬ್ರೆ ಅಲ್ಲ, ಆಶಾ ಕಾರ್ಯಕರ್ತೆ ನೋಡ್ತಾರೆ ಒಂದ್ ಹಳ್ಳಿನಲ್ಲಿ 1000 ಜನ ನೋಡ್ಕೋತಾರೆ. ಯಾರಿಗೆ ಕ್ಯಾನ್ಸರ್ ಇದೆ, ಯಾರಿಗೆ ಡಯಾಬಿಟಿಸ್ ಇದೆ, ಯಾರಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ, ಅದೆಲ್ಲ ನೋಡ್ಕೋತಾರೆ. ಬಟ್ ಅವ್ರು ನೋಡ್ಕೊಂಡು ಬಂದು ಹೇಳದ್ಮೇಲೆ ಈ ಹೆಲ್ತ್ ಕೇರ್ ಆಫೀಸರ್ಸ್ ಅಂತ ಇರ್ತಾರೆ, ಅವರು ಹೋಗ್ಬಿಟ್ಟು ಓಕೆ ಮಲೆ ಸಿಕ್ಕಾಪಟ್ಟೆ ನೀರ್
11: ಕಲುಷಿತಗೊಂಡಿದೆ
12: ಇದ್ರೆ ಅದನ್ನ ಹ್ಯಾಕ್ ಕ್ಲೀನ್ ಮಾಡೋದು, ಅದನ್ನ ನೋಡ್ಕೋಬೇಕು. ಅದೇ ತರ ಉಪ್ಪಲ್ಲಿ ಅಯೋಡೈನ್ ಇದೆಯೋ ಇಲ್ವೋ ಅಂಗಡಿನಲ್ಲಿ,
11: ಹೌದು ಅದನ್ನೆಲ್ಲ ಹೋಗಿ ಚೆಕ್ ಮಾಡೋದು ನೋಡಿದೀವಿ ನಾವು.
12: ಅದನ್ನ ನೋಡ್ಕೋಬೇಕು, ಯಾಕಂದ್ರೆ ಅಯೋಡೈನ್ ಇರಲೇಬೇಕು ಉಪ್ಪಲ್ಲಿ, ಅದಿಲ್ಲದೆ ಇದ್ರೆ ಹಂಗೆ ಮಾಡಿದ್ರೆ ಅದು ಬೇರೆ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಸೊ ಈ ತರ ಆಶಾ ವರ್ಕರ್ಸ್ ಆಗ್ಲಿ ಅಥವಾ ಪಿ ಎಚ್ ಸಿಒಸ್ ಆಗ್ಲಿ ಅಥವಾ ಎಎನ್ ಎಂ ಅಂತಾಗ್ಲಿ, ಇವರೆಲ್ಲ ಪೌಷ್ಟಿಕತೆ, ಹೆರಿಗೆ ಸಿದ್ಧತೆ, ಅದೇ ಇವಾಗ RMNCHA ಅಂತ ಇದೆ ಅಂದ್ರೆ ಆಂಟಿನೇಟಲ್ ಕೇರ್ ಅಂತ, ಅಂದ್ರೆ ಪ್ರಸವ ಪೂರ್ವ ತಪಾಸಣೆ,
11: ಗರ್ಭಿಣಿ ಇದ್ದಾಗ ಹೇಗೆ ತಪಾಸಣೆ
12: ಆಗ್ತದೆ ಅಥವಾ ಪ್ರಸವ ನಂತರದ ತಪಾಸಣೆ,
11: ಬಾಣಂತಿ,
12: ಇದಕ್ಕೆಲ್ಲ ಬೇರೆ ಬೇರೆ ಪ್ರೋಗ್ರಾಮ್ಗಳು ಮಾಡಿದೀವಿ ನಮ್ಮ ದೇಶದಲ್ಲಿ. ICDS ಅಂತ ಮಾಡಿದೀವಿ, ಇದಕ್ಕೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಅಂತ, ಅದೇ ಗೊತ್ತ RMNCHA ಅಂತ ಮಾಡಿದೀವಿ. ಆಶಾ ವರ್ಕರ್ ಆಗ್ಲಿ ಅಥವಾ PHCO ಆಗ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಮನೆಯಲ್ಲಿ ಶೌಚಾಲಯ ಕರೆಕ್ಟ್ ಆಗಿದ್ಯಾ, ನೀರ್ ಸರಿಯಾಗಿದ್ಯಾ, ಇದನ್ನೆಲ್ಲ ನೋಡ್ಕೊಳ್ಳಬೇಕು.
11: ಅವಾಗ ಈ ನಮ್ ಕಾರ್ಯಕರ್ತೆಯರದು ಮತ್ತೆ ಗ್ರಾಮ ಪಂಚಾಯತಿದು ರೋಲ್ ಎಷ್ಟು ಪ್ರಮುಖವಾದ ಅಂದ್ರೆ, ಮನೆ ಒಳಗಡೆ ನುಗ್ಗಿ ಅಂದ್ರೆ ನುಗ್ಗಿ ಅಂತಂದ್ರೆ ಹೋಗಿ ಹೋಗಿ ಪ್ರತಿಯೊಂದನ್ನು ಗಮನಿಸಬೇಕಾಗಿರುವಂತಹ ಮಹತ್ತರವಾದ ಜವಾಬ್ದಾರಿ ಇದೆ ಅನ್ನೋದಾಯ್ತು. ಸೊ ಈಗ ಈ ಆರೋಗ್ಯ ಪರಿಸರ ಅಂತ ನಾವು ಮಾತಾಡಿದ್ರಿಂದ, ನಾವು ಈ ಹಳ್ಳಿನಲ್ಲಿ ನೈರ್ಮಲ್ಯ ಸಮಿತಿ ಅನ್ನೋದೆಲ್ಲ ಮಾಡೋದು ನೋಡಿದ್ವಿ, ಅದ್ರ ಬಗ್ಗೆ ಒಂಚೂರು ವಿವರ ಕೊಡ್ತೀರಾ?
12: ಎರಡು ಮೂರು ಸಮಿತಿಗಳಿದೆ, ಒಂದು ARS ಅಂತ ಆರೋಗ್ಯ ರಕ್ಷಣಾ ಸಮಿತಿ, ಇನ್ನೊಂದು VHND ಅಂದ್ರೆ ವಿಲೇಜ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್
11: ಅಂದ್ರೆ ಪೌಷ್ಟಿಕ ಆಹಾರಗಳು ಅದ್ರ ಕುರಿತಂತೆ.
12: ಇನ್ನೊಂದು VHSNC ವಿಲೇಜ್ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಕಮಿಟಿ ಅಂತ. ಬರೀ ನ್ಯೂಟ್ರಿಷನ್ ಪೌಷ್ಟಿಕತೆ ಸಾಲದು, ಸ್ಯಾನಿಟೇಷನ್ ಅಂದ್ರೆ ನೈರ್ಮಲ್ಯ ನೋಡ್ಕೋಬೇಕು. ಈ ತರ ಮೂರು ಕಮಿಟಿಗಳಿದೆ. ಗ್ರಾಮ ಪಂಚಾಯತಿನವರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆ ಕೆಲಸ ಮಾಡಿ ಇದನ್ನೆಲ್ಲ ಪ್ರಜೆಗಳಿಗೆ ಚೆನ್ನಾಗಿ ನೋಡ್ಕೋಬೇಕು,
11: ತಿಳಿಸಿ ಹೇಳಬೇಕಾಗಿರುವಂತದ್ದಿದೆ. ಸೊ ಈಗ ನೀವು ಆಗ್ಲೇ ಹೇಳ್ತಾ ಇದ್ದಾಗ ಡೆಲ್ಲಿದು ಉದಾಹರಣೆ ಕೊಟ್ಟು, ಇದು ಗಾಳಿಯ ಕಲುಷಿತ ಗಾಳಿ ಇದೆ ಅಂದ್ರೆ ಇವತ್ತು ಇದಿಲ್ಲ ಅಂತಂದಾಗ ಹೇಳಿದ್ರಿ, ಅದನ್ನ IoT ಮುಖಾಂತರ ತಿಳಿಸತ್ತೆ ಅಂತ ಹೇಳಿದ್ದ. ಅದೇ ಅಂತರ್ಜಾಲ ಸಾಧನಗಳ ಮುಖಾಂತರ ತಿಳಿಯತ್ತೆ ಅಂತ ಹೇಳಿದ್ದ. ಹಾಗಾಗಿ ಈ ತರದ್ದು ಬೇರೆ ಬೇರೆ, ಇವಾಗ ನೀವು ಎಷ್ಟೊಂದು ಹೇಳಿದ್ರಿ ಸರ್ಕಾರದ ಯೋಜನೆಗಳಿದೆ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ್ದು ಅಂತ, ಇದನ್ನೆಲ್ಲ ನೋಡೋದಕ್ಕೆ ಮತ್ತೆ ನಾವು ಮಾತಾಡಿದ್ದು ಈ ಕಾರ್ಯಕ್ರಮದ ಶುರುವಿನಲ್ಲಿ ತಂತ್ರಜ್ಞಾನ ಹೇಗೆ ನಮ್ಗೆ ಅಳವಡಿಸ್ಕೋಬಹುದು ಅನ್ನೋದು, ಆ ತರದ್ದು ಏನಾದ್ರೂ ಒಂದು ಯೋಜನೆಗಳು ನಮ್ಮ ಸರ್ಕಾರದಲ್ಲಿ ಜಾರಿ ಏನಾದ್ರೂ ಮಾಡಿದಾರ?
12: ಖಂಡಿತ ಬೇಕಾಷ್ಟು ಜಾರಿ ಇದೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಇ ಸಂಜೀವಿನಿ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಏನು ಅಂದ್ರೆ, ನೀವು ಹಳ್ಳಿಯಿಂದ ಪ್ರಾಥಮಿಕ

0: ಆರೋಗ್ಯ ಕೇಂದ್ರಕ್ಕೆ ನಡ್ಕೊಂಡು ಹೋಗಕ್ಕಾಗಲ್ಲ ಅಂತ ಇಟ್ಕೊಳ್ಳಿ, ನೀವು ಹಳ್ಳಿನಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಅಲ್ಲಿ ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಬಹುದು.
1: ಇದು ಈ ಕೋವಿಡ್ ಟೈಮಲ್ಲಿ ಕಂಡ್ವಾ ಇದನ್ನ ಹಾಗಿದ್ರೆ?
0: ಕೋವಿಡ್ ಟೈಮಲ್ಲಿ ಶುರು ಆಯ್ತು, ಬಟ್ ತುಂಬಾ ಉಪಯೋಗಿಸಲಿಲ್ಲ. ಇವಾಗ ಅದು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ.
1: ಅಂದ್ರೆ ವ್ಯಾಪಕವಾಗಿದೆ ಅಂತೀರಾ?
0: ವ್ಯಾಪಕವಾಗಿದೆ. ಅದು ಆಯುಷ್ಮಾನ್ ಭಾರತ್ ಪ್ರೋಗ್ರಾಮ್ ಬಂದ್ಮೇಲೆ ಖಂಡಿತ ಇದು ಇ ಸಂಜೀವಿನಿ ಭಾರತದ ಎಲ್ಲಾ ಕಡೆನು ಉಪಯೋಗಿಸ್ತಾರೆ. ಇದರಲ್ಲಿ ಏನು ಅಂದ್ರೆ, ನೀವೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಡಾಕ್ಟರ್ಗೆ ನಿಮ್ಗೆ ಬೆನ್ನುನೋವು ಯಾತಕ್ಕೆ ಬಂತು ಅಥವಾ ತಲೆನೋವು ಯಾತಕ್ಕೆ ಬಂತು ಅಂತ ಗೊತ್ತಿಲ್ಲದೆ ಇದ್ರೆ ಅವರು ಬೇರೆ ಡಾಕ್ಟರ್,
1: ಬೆಂಗಳೂರಲ್ಲಿರೋರ್ಗೆ
0: ಬೇರೆ ಕಡೆ ಇರೋ ಡಾಕ್ಟರ್ ಸ್ಪೆಷಲಿಸ್ಟ್ ಅಂತ ಹೇಳ್ತೀವಲ್ಲ, ಅವ್ರನ್ನ ಬೆಂಗಳೂರಲ್ಲಾಗ್ಲಿ ಡೆಲ್ಲಿನಲ್ಲಾಗ್ಲಿ ವಿಡಿಯೋ ಮೂಲಕ ಮಾತಾಡಿಸ್ಬಿಟ್ಟು ನಿಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು.
1: ಅಂದ್ರೆ ನಮ್ಗೆ ಅಲ್ಲೇನೆ ಲಭ್ಯ ಇರಬೇಕು, ಡಾಕ್ಟರ್ ಇಲ್ಲ ಅಂತ ಹೇಳಿ ಆರೋಗ್ಯನ ಇನ್ನು ಕ್ಷೀಣಿಸ್ಕೊಳ್ಳೋದ್ ಬದಲು ಏನಿದೆಯೋ ಇವತ್ತಿರೋ ಸಾಧನಗಳು, ಅಂದ್ರೆ ಈಗ ಒಂದು ಮೊಬೈಲ್ ಅನ್ನೋದೊಂದು ಬಂದು ತುಂಬಾನೇ ಉಪಯೋಗ ಆಗಿದೆ, ಅದ್ರ ಮುಖಾಂತರ ನೀವು ಹೇಗೆ ಕನೆಕ್ಟ್ ಆಗ್ಬೋದು ಅನ್ನೋದನ್ನ ತಿಳಿಸಿದ್ರೆ. ಸೊ ಹಾಗಿದ್ರೆ ಇದಕ್ಕೆಲ್ಲ ನಮ್ಗೆ ಜನರಿಗೆ ಇನ್ಫಾರ್ಮೇಶನ್ ಗಳು ಗೊತ್ತಾಗ್ಬೇಕು, ಅದನ್ನ ತಿಳಿಸೋದು ಹೇಗೆ ಅಂದ್ರೆ ಈ ಏನ್ ಹೇಳ್ತೀವಿ ಪ್ರಚಾರ ಪಡಿಸೋದು ಅದಕ್ಕೆಲ್ಲ ಅದನ್ನು ಇವ್ರ ಕರ್ತವ್ಯ ಆಗಿರುತ್ತಾ?
0: ಇದು ಕರ್ತವ್ಯ ಒಂದೇ ಅಲ್ಲ,
1: ಅಂದ್ರೆ ಐಇಸಿ ಅಂತ ಹೇಳ್ತಾರಲ್ಲ.
0: ಕರೆಕ್ಟ್, ಐಇಸಿ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಅಂತ. ಅದಕ್ಕಿಂತ ಇವಾಗ ಹೆಚ್ಚದಾಗಿ ನಾವೇನ್ ಮಾಡಿದೀವಿ, ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅದನ್ನ ಪೈಲಟ್ ಪ್ಲಾಂಟ್ ಮಾಡಿದೀವಿ. ಇದಕ್ಕೆ ಫೋಟಾನ್ ಅಂತ ಹೆಸರಿಟ್ಟಿದೀವಿ.
1: ಹೌದು, ಹಿಂದೊಮ್ಮೆ ಹೇಳಿದ್ರೆ ನೀವು ಇದು ಮಾತಾಡ್ತಾ ಇದ್ದಾಗ ಹಾಗೇನೆ.
0: ಫೋಟಾನ್ ಅಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಆನ್ ಟೆಕ್ನಾಲಜಿ ನೆಟ್ವರ್ಕ್ ಅಂತ. ಅಂದ್ರೆ ಪ್ರಾಥಮಿಕ ಆರೋಗ್ಯನ ಎಲ್ಲಾರು ಕೈ ಇರ್ತಾರಲ್ಲ, ಆಶಾ ವರ್ಕರ್ ಇರ್ತಾರೆ, ಫಾರ್ಮಸಿಸ್ಟ್ ಇರ್ತಾರೆ, ಲ್ಯಾಬೋರೇಟರಿ ಇರ್ತಾರೆ,
1: ಅಂದ್ರೆ ಎಲ್ಲಾ ಸಿಬ್ಬಂದಿಗಳು,
0: ಎಲ್ಲಾ ಸಿಬ್ಬಂದಿಗಳು ಬೇರೆ ಬೇರೆ ಆಪ್ ಗಳನ್ನ ಯೂಸ್ ಮಾಡಿ. ಅದಕ್ಕೆ ಇವಾಗ ನಮ್ಮ ದೇಶದಲ್ಲಿ ಆಭಾ ಐಡಿ ಅಂತ ಬಂದಿದೆ.
1: ಹೌದು, ಆಭಾ ಕಾರ್ಡ್ ಅಂತ ಹೇಳಿ
0: ಆಭಾ ಕಾರ್ಡ್ ಅಂತ ಬಂದಿದೆ. ಎಲ್ಲ ಪ್ರಜೆನು ಆಭಾ ಐಡಿ, ಇವಾಗ ಆಧಾರ್ ಕಾರ್ಡ್ ಆಗಿದೆಯೋ ಅದೇ ತರ ಒಬ್ಬೊಬ್ರು ಆಭಾ ಕಾರ್ಡ್ ಇಟ್ಕೊಳ್ಳೇಬೇಕು.
1: ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ
0: ಅವಾಗ ಏನಾಗ್ಬಿಡತ್ತೆ, ನೀವ್ ಯಾವಾಗ ಯಾವುದೇ ಡಾಕ್ಟರ್ ಹತ್ರ ಹೋಗಿ ಆ ಡೇಟಾ ಇರುತ್ತಲ್ಲ, ಆ ಡಾಕ್ಟರ್ ನಿಮ್ಗೆ ಈ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರು ಅಥವಾ ಈ ಲ್ಯಾಬ್ ಟೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು, ಆ ಡೇಟಾ ಎಲ್ಲ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಇದು ದೊಡ್ಡ ಅಚೀವ್ಮೆಂಟ್ ನಮ್ಮ ದೇಶದಲ್ಲಿ. ಅವಾಗ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಡಾಕ್ಟರ್ ಕಡೆ ಹೋದ್ರೆ ನೀವು ಮತ್ ಮತ್ತೆ ದೊಡ್ಡ ದೊಡ್ಡ ಕಂತೆ ತಗೊಂಡ್ ಹೋಗಬೇಕಾಗಿಲ್ಲ,
1: ಅಂದ್ರೆ ಈ ಫೈಲ್ ರೆಕಾರ್ಡ್ಸ್ ಎಲ್ಲ ತಗೊಂಡ್ ಹೋಗಬೇಕಾಗಿಲ್ಲ,
0: ತಗೊಂಡೇ ಹೋಗಬೇಕಾಗಿಲ್ಲ.
1: ತುಂಬಾ ಒಳ್ಳೇದಾಯ್ತಿದ.
0: ಈ ತರ ಮೊಬೈಲ್ ಅಲ್ಲಿ ನಿಮ್ ಡೇಟಾ ಇರೋದ್ರಿಂದ ನೀವು ಇನ್ನೊಬ್ರು ಡಾಕ್ಟರ್ ಹತ್ರ ಹೋದ್ರೆ ಇದನ್ನ ತೋರಿಸ್ಬಿಟ್ರೆ ಅವ್ರು ಹೀಗೆ ಹಿಂದಿನ ಡಾಕ್ಟರ್ ಈ ತರ ಔಷಧಿ ಕೊಟ್ಟಿದ್ರು, ಈ ತರ ಟೆಸ್ಟ್ ಮಾಡಿಸ್ಕೊಂಡೆ, ಇದು ಟೆಸ್ಟ್ ಮಾಡಿಸ್ಕೊಂಡಿದ್ದು ಏನೋ ಡೇಟಾ ಇವೆಲ್ಲ ಇಲ್ಲಿದೆ,
1: ಇದಕ್ಕೆ ಈ ಔಷಧಿ ಕೊಟ್ಟಿದ್ರು,
0: ಈ ಔಷಧಿ ಕೊಟ್ಟಿದ್ರು, ಇದೆಲ್ಲ ಈಸಿಯಾಗಿ ಕಾಣಿಸ್ಬಿಡತ್ತೆ.
1: ಒಂದು ರೀತಿಯಲ್ಲಿ ನೀವು ಹೇಳೋದ್ ನೋಡ್ತು ಅಂತಂದ್ರೆ, ಇವಾಗ ನನ್ಗೆ ಇಲ್ಲೇನೋ ಸಮಸ್ಯೆ ಆಗಿದೆ, ನಾನ್ ಬೆಂಗಳೂರಲ್ಲಿ ತೋರಿಸ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ. ನಾನು ನಾಳೆ ಮಗ ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ, ಮುಂಬೈಗೋ ಪೂನಾಕ್ಕೋ ಎಲ್ಲ ಹೋಗಿರ್ತೀನಿ, ಅಲ್ಲಿ ನಾನು ತೋರಿಸಬೇಕಾದಾಗ ನಂಗೆ ಇಲ್ಲಿ ಏನ್ ಮಾತ್ರ ಕೊಟ್ಟಿದ್ರು ಅದ್ರ ಆಧಾರದ ಮೇಲೆ ಅಲ್ಲಿ ಡಾಕ್ಟರ್ ನೋಡ್ಬಿಟ್ಟು ಕೊಡಬಹುದು ಅನ್ನೋದ ನೀವ್ ಹೇಳ್ತಾ ಇರೋದು?
0: ಖಂಡಿತ.
1: ಓಕೆ,
0: ಡಾಕ್ಟರ್ ಬಂದೆ ನೋಡೋದಲ್ಲ, ಅವ್ರ ವಿಡಿಯೋನಲ್ಲಿ ನಿಮ್ಗೆ ಮಾತಾಡ್ಬಿಟ್ಟು ನಿಮ್ಮ ಲ್ಯಾಬೋರೇಟರಿ ಟೆಸ್ಟ್ ಎಲ್ಲ ನೋಡ್ಬಿಟ್ಟು ನಿಮಗೆ ನೆಕ್ಸ್ಟ್ ಏನ್ ಔಷಧಿ ತಗೋಬೇಕು ಅಂತ ನಿಮಗೆ ಪ್ರಿಸ್ಕ್ರಿಪ್ಷನ್ ಕೊಡಬಹುದು.
1: ಸೊ ಹಾಗಿದ್ರೆ ಇದು ನಮ್ಗೆ ನಮ್ಮ ಆರೋಗ್ಯನ ಸುಸ್ಥಿರವಾಗಿ ಕಾಪಾಡ್ಕೊಳ್ಳೋದಕ್ಕೆ ಮತ್ತೆ ಈ ಪ್ರೆಡಿಕ್ಟ್ ಮಾಡಿ ಇಂತಿಂತ ಸಮಯಕ್ಕೆ ನಾನು ಹೋಗ್ಬೇಕು, ತೋರಿಸ್ಕೋಬೇಕು, ಇಂತಿಂತದಿದೆ ಅನ್ನೋದನ್ನ ನೋಡೋದಕ್ಕೂ ಸಹಾಯ ಆಯ್ತು ಅನ್ನೋದಾಯ್ತು.
0: ಖಂಡಿತ, ಇದು ದೊಡ್ಡ ಪ್ರಾಜೆಕ್ಟ್ ಇದು, ಇನ್ನೊಂದ್ಸಲಿ ಟೈಮ್ ಇದ್ದಾಗ ಬಹಳ
1: ಡೀಟೇಲ್ ಆಗಿ ಮಾಡ್ಬೇಕು ಅಂತ ಮಾತಾಡ್ಬೇಕು ಅಂತ ಅನ್ಸುತ್ತೆ.
0: ನನ್ನ ಪ್ರಕಾರ ಹಂಗೆ ಮಾಡೋಣ, ಅದರಿಂದ ಇವತ್ತಿಗೆ
1: ಇಷ್ಟ ಸಾಕು. ಹಾಗಿದ್ರೆ ಸೊ ಹಾಗಿದ್ರೆ ಒಂದ್ ರೀತಿನಲ್ಲಿ ನಾವು ಈಗ ಈ ಯುಎನ್ ಎಸ್ಡಿಜಿ ಗೋಲ್ ಗುರಿಗಳು ಅಂತ ಏನ್ ಮಾತಾಡಿದ್ವಿ ವಿಶ್ವಸಂಸ್ಥೆ ಗುರಿಗಳಲ್ಲಿ, ಮೊದಲನೇದು ಬಡತನ ನಿವಾರಣೆ ಬಗ್ಗೆ ನೋಡಿದ್ವಿ, ಎರಡನೇದು ಹಸಿವು ಮುಕ್ತ ಭಾರತ ಹೇಗೆ ಅಂತ, ಈಗ ನಮ್ಮ ಭಾರತ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದ್ ಸಂಕ್ಷಿಪ್ತ ಮಾಹಿತಿನ ಕೊಟ್ಟಿದ್ರೆ ಧನ್ಯವಾದ.
0: ನಮಸ್ಕಾರ ಶೈಲಜ.
1: ನಮಸ್ಕಾರ.
2: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ,
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ LK ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
5: ರೇಡಿಯೋ ಶಿವಮೊಗ್ಗದ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಪತಿ LK. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ನೇಮಕವಾದ 2 ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಇದು ಈ ಸರಣಿಯ 13ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟದ ಎಲ್ಲ ವಿಭಾಗಗಳಿಗೂ, ಅಂದರೆ ಪರಿಸರ ಸೂಕ್ಷ್ಮ ವಲಯ 1, 2, 3 ಇವೆಲ್ಲವಕ್ಕೂ ಅನ್ವಯವಾಗುವ ಕೆಲವು ವಿಧಿ ನಿಷೇಧಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದೇನೆ. ಇದರಲ್ಲಿ ಶಿಕ್ಷಣ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಕುರಿತು ವರದಿಯಲ್ಲಿ ಪ್ರಸ್ತಾಪವಾದ ಅಂಶಗಳ ಕುರಿತು ಹೇಳಿದೆ. ಮುಂದುವರೆದು ವಿವಿಧ ಪರಿಸರ ಸೂಕ್ಷ್ಮ ವಲಯಗಳಿಗೆ ಅನ್ವಯವಾಗುವ ಇನ್ನಷ್ಟು ನೀತಿ ನಿಯಮಗಳನ್ನು ನೋಡೋಣ. ಈ ಎಲ್ಲ ಅಂಶಗಳು ವರದಿಯ 41ನೇ ಪುಟದಿಂದ ಪ್ರಾರಂಭವಾಗುವ 13ನೇ ಅಧ್ಯಾಯದಲ್ಲಿ ಪ್ರಸ್ತಾಪವಾಗಿವೆ. ಭೂ ಬಳಕೆ. ಈಗ ಪರಿಸರ ಸೂಕ್ಷ್ಮ ವಲಯ 1ರಲ್ಲಿ ಭೂ ಬಳಕೆಯ ಕುರಿತು ಹೀಗೆ ಹೇಳಿದೆ. ಅರಣ್ಯ ಭೂಮಿಯನ್ನು ಕೃಷಿ ಭೂಮಿ ಅಥವಾ ಅರಣ್ಯೇತರ ಉದ್ದೇಶಕ್ಕಾಗಿ ಬದಲಾಯಿಸುವಂತಿಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಅರಣ್ಯವನ್ನು ಇನ್ಯಾವುದೇ ಉದ್ದೇಶಕ್ಕೆ ಬದಲಾಯಿಸೋ ಹಾಗಿಲ್ಲ. ಇದು ಪರಿಸರ ಸೂಕ್ಷ್ಮ ವಲಯ 1ರಲ್ಲಿ. ಕೃಷಿ ಭೂಮಿಯನ್ನು ಕೃಷಿಯೇತರ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡುವಂತಿಲ್ಲ. ಅಂದರೆ ಈ ವಲಯದಲ್ಲಿ ಈಗಾಗಲೇ ಕೃಷಿ ಭೂಮಿ ಇದ್ದರೆ ಅದನ್ನು ಸಹ ಕೃಷಿಯೇತರ, ಅಂದರೆ ಅದು ಕೈಗಾರಿಕೆ ಇರ್ಬೋದು, ವಸತಿ ಇರ್ಬೋದು, ಹೀಗೆ ಇನ್ಯಾವುದೇ ಉದ್ದೇಶಕ್ಕೆ ಬದಲಾವಣೆ ಮಾಡುವಂತಿಲ್ಲ. ಕೃಷಿ ಭೂಮಿಯನ್ನು ಅರಣ್ಯ ಭೂಮಿಯಾಗಿ ಅಥವಾ ಅರಣ್ಯ ಕೃಷಿಗಾಗಿ, ಅಂದರೆ ಆಗ್ರೋಫಾರೆಸ್ಟ್ರಿ, ಇದಕ್ಕಾಗಿ ಬಳಸಬಹುದು. ಸ್ಥಳೀಯ ಜನರ ಹೆಚ್ಚಿದ ಜನಸಂಖ್ಯೆಯ ಅವಶ್ಯಕತೆಗಾಗಿ ಕೃಷಿ ಭೂಮಿಯನ್ನು ಕೃಷಿಯೇತರ ಉಪಯೋಗಕ್ಕಾಗಿ ಬಳಸಬಹುದು. ಅಂದರೆ ಸಹಜವಾಗಿ ಈ ವಲಯ 1ರಲ್ಲಿ ಏನಾದರೂ ಜನವಸತಿ ಇದ್ದು ಆ ಜನವಸತಿ ಅಲ್ಲಿಯ ಸ್ಥಳೀಯ ಜನರ ಜನಸಂಖ್ಯೆ ಕ್ರಮೇಣ ಹೆಚ್ಚಾದಾಗ ಅವರ ವಸತಿ ಮುಂತಾದ ಅವಶ್ಯಕತೆಗಳಿಗೆ ಕೃಷಿ ಭೂಮಿಯನ್ನು ಮಾತ್ರ ಬದಲಾಯಿಸಲಿಕ್ಕೆ, ಅಂದರೆ ಕೃಷಿಯೇತರ ಉಪಯೋಗಕ್ಕೆ ಬಳಸಲಿಕ್ಕೆ ಅನುಮತಿ ಇದೆ. ಈಗಾಗಲೇ ಇರುವ ಹೋಟೆಲ್, ರೆಸಾರ್ಟ್ಸ್ ಮುಂತಾದ ಕಟ್ಟಡಗಳ ಕುರಿತು ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಕಾನೂನುಗಳನ್ನು ಪಶ್ಚಿಮ ಘಟ್ಟ ಪ್ರಾಧಿಕಾರ ಸೂಕ್ತವಾದ ಬದಲಾವಣೆಯೊಂದಿಗೆ ಅಳವಡಿಸಿಕೊಳ್ಳಬೇಕು. ಈ ಪಶ್ಚಿಮ ಘಟ್ಟ ಪ್ರಾಧಿಕಾರ ಅನ್ನೋದು ಈ ಏನು ಈ ವರದಿ ಇದೆ ಇದರ ಅನುಷ್ಠಾನಕ್ಕಾಗಿ ನೇಮಕವಾಗುವ ಒಂದು ಪ್ರಾಧಿಕಾರ, ಒಂದು ಸಂಸ್ಥೆ. ಇದು ಈಗಾಗಲೇ ವಲಯ 1ರಲ್ಲಿ ಹೋಟೆಲ್ ಇರ್ಬೋದು, ರೆಸಾರ್ಟ್ಸ್ ಮುಂತಾದ ಕಟ್ಟಡಗಳಿದ್ದರೆ ಅದನ್ನು ಯಾವ ರೀತಿಯಾಗಿ ಅದಕ್ಕೆ ವಿಧಿ ನಿಷೇಧಗಳನ್ನು ಮಾಡಬೇಕು ಅನ್ನೋದನ್ನು ಪ್ರಾಧಿಕಾರ ತೀರ್ಮಾನ ಮಾಡಬೇಕು ಅನ್ನೋದನ್ನು ಈ ವರದಿನಲ್ಲಿ ಹೇಳಿದೆ. ರಸ್ತೆ ಮತ್ತು ಇತರ ಅಭಿವೃದ್ಧಿ ವಿಸ್ತರಣೆ ಕಾಮಗಾರಿಗಾಗಿ ಪರಿಸರದ ಮೇಲೆ ಉಂಟಾಗುವ ಪರಿಣಾಮವನ್ನು ಸ್ಥಳೀಯ ನಗರ ಸಮಿತಿ ಅಥವಾ ಸ್ಥಳೀಯ ಯೋಜನಾ ಪ್ರಾಧಿಕಾರವು ವಿಶ್ಲೇಷಿಸಿ ನಿಯಮಾನುಸಾರ ಅನುಮತಿ ನೀಡಬೇಕು, ಇಲ್ಲವೇ ನಿರಾಕರಿಸಬೇಕು. ಮುಖ್ಯವಾಗಿ ಯೋಜನಾ ಲಾಭ ಮತ್ತು ಪರಿಸರದ ಮೇಲೆ ಆಗುವ ಹಾನಿಯಿಂದಾಗುವ ನಷ್ಟವನ್ನು ಲೆಕ್ಕ ಹಾಕಬೇಕು. ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಅಂದರೆ ಈ ವಲಯದಲ್ಲಿ ರಸ್ತೆ ಅಥವಾ ಇನ್ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೀಬಹುದು, ಆದರೆ ಅದರ ಮೇಲೆ ಅಂಥ ಕಾಮಗಾರಿಯಿಂದ ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಸರಿಯಾಗಿ ವಿಶ್ಲೇಷಿಸಿ ಅದಕ್ಕೆ ಕಾನೂನಿನ ಅನುಸಾರವಾಗಿ ಅನುಮತಿಯನ್ನು ನೀಡಬೇಕು ಅಥವಾ ಇಲ್ಲ ಇದು ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಬೇಕು. ಪರಿಸರ ಸೂಕ್ಷ್ಮ ವಲಯ ಎರಡರಲ್ಲಿಯೂ ಸಹ ಭೂ ಬಳಕೆ ಪರಿವರ್ತನೆಗೆ ಇದೇ ನಿಯಮಗಳು ಅನ್ವಯವಾಗುತ್ತವೆ. ಅಂದರೆ ಮೇಲೆ ಹೇಳಿದ ಎಲ್ಲ ನಿಯಮಗಳು ಪರಿಸರ ಸೂಕ್ಷ್ಮ ವಲಯ ಎರಡಕ್ಕೂ ಸಹ ಅನ್ವಯ ಆಗುತ್ತೆ. ಪರಿಸರ ಸೂಕ್ಷ್ಮ ವಲಯ ಮೂರರಲ್ಲಿ ಕೃಷಿ ಭೂಮಿಯನ್ನು ಕೃಷಿಯೇತರ ಬಳಕೆಗೆ ಬದಲಾಯಿಸಲು ಅನುಮತಿ ಇರುತ್ತದೆ. ಆದರೆ ಈ ಬದಲಾವಣೆಯಿಂದ ಪರಿಸರದ ಮೇಲೆ ಮತ್ತು ಸಮಾಜೋ ಆರ್ಥಿಕ ಅಂದರೆ ಸೋಷಿಯೋ ಎಕನಾಮಿಕ್ ಅಡ್ಡ ಪರಿಣಾಮಗಳು ಉಂಟಾಗದಂತೆ ನೋಡಿಕೊಳ್ಳಬೇಕು. ಅಂದರೆ ಯಾವುದೇ ಹೆಚ್ಚಿನ ಲಾಭದಾಸೆಗೆ ಮಾಡುವಂತಹ ಯಾವುದೇ ಯೋಜನೆಗಳನ್ನು ಇಲ್ಲಿ ನಿಷೇಧಿಸಬೇಕು. ಆದರೆ ಅತ್ಯವಶ್ಯಕವಾಗಿ ಮೂಲಭೂತ ಅವಶ್ಯಕತೆಗಳನ್ನು ಕೊಡುವಂತಹ ಯಾವುದೇ ಯೋಜನೆಗಾಗಿ ಇಲ್ಲಿ ಅನುಮತಿ ಇದೆ ಪರಿಸರ ಸೂಕ್ಷ್ಮ ವಲಯ ಮೂರರಲ್ಲಿ. ಆದರೆ ಈ ಬದಲಾವಣೆಯಿಂದ ಏನು ಆಗುತ್ತೆ ಪರಿಸರದ ಮೇಲೆ ಮತ್ತು ಸಮಾಜದ ಮೇಲೆ ಅದರ ಆರ್ಥಿಕತೆ ಮೇಲೆ ಇದನ್ನು ನಾವು ನೋಡಿಕೊಂಡು ಆಮೇಲೆ ಅನುಮತಿಯನ್ನು ನೀಡಬಹುದು. ತ್ಯಾಜ್ಯ ವಿಲೇವಾರಿ. ಪರಿಸರ ಸೂಕ್ಷ್ಮ ವಲಯ ಒಂದು ಮತ್ತು ಎರಡರಲ್ಲಿ ಯಾವುದೇ ಅಪಾಯಕಾರಿ ಮತ್ತು ವಿಷಕಾರಿ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಹಾಕುವಂತಿಲ್ಲ. ಹಜಾರ್ಡಸ್ ಮತ್ತು ಪಾಯ್ಸನಸ್ ಯಾವ್ಯಾವುದು ಇಂಥ ವಿಲೇವಾರಿ ಘಟಕಗಳು ಅನ್ನೋದನ್ನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸಹ ಇದನ್ನು ಪಟ್ಟಿ ಮಾಡಿದ್ದಾರೆ. ಇಂತಹ ಯಾವುದೇ ಅಪಾಯಕಾರಿ ಮತ್ತು ವಿಷಕಾರಿ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನು ಈ ಒಂದು ಮತ್ತು ಎರಡು ಪರಿಸರ ಸೂಕ್ಷ್ಮ ವಲಯ ಇಲ್ಲಿ ಹಾಕೋ ಹಾಗಿಲ್ಲ. ಪರಿಸರ ಸೂಕ್ಷ್ಮ ವಲಯ ಮೂರರಲ್ಲಿ ಇಂತಹ ಘಟಕಗಳನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳಿಗೆ ಒಳಪಟ್ಟು ಹಾಕಲು ಅನುಮತಿ ಇರುತ್ತದೆ. ಈ ಘಟಕಗಳಲ್ಲಿ ವಲಯ ಒಂದು ಮತ್ತು ಎರಡರಲ್ಲಿ ಉತ್ಪಾದನೆಯಾಗುವ ಅಪಾಯಕಾರಿ ಮತ್ತು ವಿಷಕಾರಿ ತ್ಯಾಜ್ಯಗಳ ವಿಲೇವಾರಿ ನಡೆಯಬೇಕು. ಅಂದರೆ ಈಗ ಒಂದು ಮತ್ತು ಎರಡರಲ್ಲೂ ಸಹ ಜನವಸತಿ ಇರಬಹುದು, ಅಲ್ಲೂ ಸಹ ತ್ಯಾಜ್ಯ ಉತ್ಪಾದನೆ ಆಗುತ್ತೆ. ಅದರಲ್ಲೂ ಕೆಲವು ಅಪಾಯಕಾರಿ ಅಂದರೆ ಈ ಬ್ಯಾಟ್ರಿ ಸೆಲ್ಗಳಿರ್ಬೋದು, ಇನ್ಯಾವುದೇ ರಾಸಾಯನಿಕ ಇಂಥದ್ದು ಉತ್ಪಾದನೆ ಆಗುತ್ತೆ ಅನಿವಾರ್ಯವಾಗಿ. ಅವುಗಳ ವಿಲೇವಾರಿ ಮಾಡಲಿಕ್ಕೆ ಅಲ್ಲಿ ಅನುಮತಿ ಇಲ್ಲ, ಆದರೆ ವಲಯ ಮೂರರಲ್ಲಿ ಅನುಮತಿ ಇರುತ್ತೆ. ಕೃಷಿಯ ಕುರಿತು ವಲಯ ಒಂದರಲ್ಲಿ ಈಗ ಬಳಕೆಯಾಗುತ್ತಿರುವ ಎಲ್ಲ ಥರದ ರಾಸಾಯನಿಕ ಕೀಟನಾಶಕಗಳು ಮತ್ತು ಕಳೆನಾಶಕಗಳನ್ನು 5 ವರ್ಷಗಳ ಒಳಗಾಗಿ ನಿಲ್ಲಿಸಬೇಕು. ಹಾಗೆಯೇ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು 5 ವರ್ಷಗಳ ಒಳಗಾಗಿ ನಿಲ್ಲಿಸಲು ಸೂಕ್ತ ಪ್ರೋತ್ಸಾಹಕ ಧನವನ್ನು ನೀಡಬೇಕು. ಇದು ಒಂದು ಬಹಳ ಪ್ರಮುಖವಾದ ಅಂಶ. ಇದು ವಲಯ ಒಂದರಲ್ಲಿ ಒಂದಕ್ಕೆ ಅನ್ವಯ ಆಗುತ್ತೆ. ಈಗ ಕೃಷಿ ಇರುತ್ತೆ ವಲಯ ಒಂದರಲ್ಲಿ, ಅಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ತೀವಿ ಅಥವಾ ಕಳೆನಾಶಕಗಳನ್ನು ಬಳಸ್ತಾ ಇದ್ದೀವಿ ಅಂತಂದರೆ 5 ವರ್ಷಗಳೊಳಗಾಗಿ ಇಂತಹ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಹಾಗೆಯೇ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಸಹ 5 ವರ್ಷಗಳ ಒಳಗಾಗಿ ನಿಲ್ಲಿಸಲು ಸೂಕ್ತ ಪ್ರೋತ್ಸಾಹಕ ಧನವನ್ನು ನೀಡಬೇಕು. ಇದೇಕೆ ಅಂತಂದರೆ ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ದರದಲ್ಲಿ ಕೊಂಡು ನಮ್ಮ ಗಿಡಗಳಿಗೆ ಉಪಯೋಗಿಸ್ತೀವಿ, ಅದರಿಂದ ಇಳುವರಿ ಹೆಚ್ಚಾಗಿ ಬರುತ್ತೆ. ಆದರೆ ಅದನ್ನು ನಿಲ್ಲಿಸಿಬಿಟ್ರೆ ಕೃಷಿಕರಿಗೆ ಆರ್ಥಿಕ ಸಮಸ್ಯೆ ಬರುತ್ತೆ. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ಇದನ್ನು ನಿಲ್ಲಿಸಬೇಕು. ಅದರಿಂದ ಆಗುವಂಥ ಆರ್ಥಿಕ ತೊಂದರೆಯನ್ನು ಈ ಪ್ರೋತ್ಸಾಹಕ ಧನದ ಮೂಲಕ ಅವರಿಗೆ ಕಾಂಪನ್ಸೇಟ್ ಮಾಡಬೇಕು ಅನ್ನೋದನ್ನು ಈ ವಲಯ ಒಂದಕ್ಕೆ ಅನ್ವಯ ಆಗುವಂತೆ ಈ ವರದಿನಲ್ಲಿ ಹೇಳಿದೆ. ವಲಯ ಎರಡರಲ್ಲಿ ಈ ತರದ ರಾಸಾಯನಿಕ ಬಳಕೆಯನ್ನು ನಿಲ್ಲಿಸಲು 8 ವರ್ಷಗಳ ಗಡುವು ವಿಧಿಸಲಾಗಿದೆ. ಹಾಗೆಯೇ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು 8 ವರ್ಷಗಳ ಒಳಗಾಗಿ ನಿಲ್ಲಿಸಲು ಸೂಕ್ತ ಪ್ರೋತ್ಸಾಹಕ ಧನವನ್ನು ನೀಡಬೇಕು. ಮತ್ತು ವಲಯ 3ರಲ್ಲಿಯೂ ಸಹ ಇದೇ ನಿಯಮಗಳು ಅನ್ವಯವಾಗುತ್ತದೆ, ಆದರೆ ಗಡುವನ್ನು 10 ವರ್ಷಗಳವರೆಗೆ ವಿಸ್ತರಿಸಲಾಗಿದೆ. ಅಂದರೆ 2 ಮತ್ತು 3 ವಲಯ, ಇದರಲ್ಲಿ 1ರಲ್ಲಿ ಹೇಳಿದಂಥ ವಿಷಯವನ್ನೇ ಹೇಳಿದೆ, ಆದರೆ ಅವಧಿಯನ್ನು ಅಂದರೆ ಕೀಟನಾಶಕಗಳನ್ನ ಬಳಕೆಯನ್ನು ನಿಲ್ಲಿಸಲಿಕ್ಕೆ ಬೇಕಾದ ಅವಧಿಯನ್ನು ವಲಯ 2ರಲ್ಲಿ 8 ವರ್ಷಕ್ಕೆ ಮಾಡಿದರೆ ವಲಯ 3ರಲ್ಲಿ 10 ವರ್ಷಕ್ಕೆ ಮಾಡಿದೆ. ಅದೇ ರೀತಿ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಸಹ ವಲಯ 2ರಲ್ಲಿ 8 ವರ್ಷ ಮತ್ತು ವಲಯ 3ರಲ್ಲಿ 10 ವರ್ಷಗಳವರೆಗೆ ಅನುಮತಿ ಇರುತ್ತೆ. ಮತ್ತು ಪ್ರೋತ್ಸಾಹಕ ಧನವನ್ನು ಕೊಟ್ಟು ಕ್ರಮೇಣವಾಗಿ ಇದನ್ನು ನಿಲ್ಲಿಸಬೇಕು ಅನ್ನೋದನ್ನು ಹೇಳಿದೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ. ಮುಂದುವರೆದು ಸರ್ಕಾರಿ ಭೂಮಿಯಲ್ಲಿ ಅರಣ್ಯ. ವಲಯ 1ರಲ್ಲಿ ನೀಲಗಿರಿ ಮುಂತಾದ ಸ್ಥಳೀಯವಲ್ಲದ ಏಕಜಾತಿ ನಡುತೋಪುಗಳನ್ನು ಬೆಳೆಯುವುದನ್ನು ನಿಷೇಧಿಸಿದೆ. ಈಗ ಏಕಜಾತಿಯ ನಡುತೋಪುಗಳು ಅಂದರೆ ಮೊನೋಕಲ್ಚರ್ ಅಂತ ಏನು ಹೇಳ್ತೀವಿ, ಒಂದೇ ಥರದ ಇಲ್ಲಿಯ ಸಸ್ಯ ಪ್ರಭೇದವಲ್ಲದನ್ನು ಹೊರಗಡೆಯಿಂದ ತಂದು ಇಲ್ಲಿ ಬೆಳೆಸಬಾರ್ದು. ಕಳೆನಾಶಕ ಮತ್ತು ಕೀಟನಾಶಕಗಳನ್ನು ಬಳಸುವಂತಿಲ್ಲ. ಇದು ಅರಣ್ಯ ಭೂಮಿನಲ್ಲೂ ಸಹ ಕಳೆನಾಶಕ ಮತ್ತು ಕೀಟನಾಶಕವನ್ನು ಬಳಸುವಂತಿಲ್ಲ. ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸುವಾಗ ಕಠಿಣ ನಿಯಮಗಳನ್ನು ಅನುಸರಿಸಬೇಕು. ಎಷ್ಟೋ ಕಾಡುಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ ಹಲವಾರು ಔಷಧೀಯ ಸಸ್ಯಗಳಿದೆ. ಅದು ಬೇರಿರ್ಬೋದು, ನಾರಿರ್ಬೋದು, ತೊಗಟೆ ಇರ್ಬೋದು, ಎಲೆ ಇರ್ಬೋದು, ಹೂವು, ಹಣ್ಣು, ಕಾಯಿ, ಹೀಗೆ ಇಂಥ ಗಿಡಗಳನ್ನು ಆತರ ಇಂಥ ಸಸ್ಯಗಳನ್ನೇ ನಾವು ಬಳಸೋದಾದರೆ ಅಥವಾ ಬಳಸೋದಾದರೆ ಅದಕ್ಕೆ ಸೂಕ್ತವಾದ ನಿಯಮಗಳನ್ನು, ಬಹಳ ಕಠಿಣ ನಿಯಮಗಳನ್ನು ಅಳವಡಿಸಿ ಅದರ ಮುಖಾಂತರ ಇದನ್ನು ಸಸ್ಯಗಳ ಔಷಧೀಯ ಸಸ್ಯಗಳ ಸಂಗ್ರಹಣೆ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬೇಕು. ಯಾಕೆ ಕಠಿಣ ನಿಯಮಗಳು ಅಂತಂದರೆ, ಯಾವುದೇ ನಿಯಮಗಳು ಇಲ್ಲದೇ ಇದ್ದಾಗ ಯಾರು ಬೇಕಾದರೂ ಯಾವ ಸಸ್ಯವನ್ನು ತಗೊಂಡು ಅತಿ ಹೆಚ್ಚು ಬಳಸಿ ಅದು ಕ್ರಮೇಣ ನಶಿಸಿ ಹೋಗುವ ಭೀತಿ ಇದೆ. ಹಾಗೆ ಅದನ್ನು ಆರ್ಥಿಕ ಲಾಭವನ್ನು ಯಾರೋ ಪಡ್ಕೊಳ್ಳುವಂಥ ಸಮಸ್ಯೆಗಳು ಸಹ ಇದೆ. ಹಾಗಾಗಿ ಈ ಕಠಿಣ ನಿಯಮಗಳನ್ನು ಅನುಸರಿಸಬೇಕು. ವಲಯ 2 ಮತ್ತು 3ರಲ್ಲಿಯೂ ವಲಯ 1ರಲ್ಲಿ ಹೇಳಿದಂತೆ ನೀಲಗಿರಿ ಮುಂತಾದ ಸ್ಥಳೀಯವಲ್ಲದ ಏಕಜಾತಿಯ ನಡುತೋಪುಗಳನ್ನು ನಿಷೇಧಿಸಿದೆ. ಸ್ಥಳೀಯ ಗಿಡಗಳನ್ನು ನೆಡಲು ಪ್ರೋತ್ಸಾಹಿಸಬೇಕು. ಕಳೆ ನಾಶಕ ಮತ್ತು ಕೀಟನಾಶಕಗಳನ್ನು ನಿಗದಿತ ಅವಧಿಯಲ್ಲಿ ಬಳಸುವುದನ್ನು ನಿಲ್ಲಿಸಬೇಕು. ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸುವಾಗ ಕಠಿಣ ನಿಯಮಗಳನ್ನು ಅನುಸರಿಸಬೇಕು. ವಲಯ 3ರಲ್ಲೂ ಸಹ ಇದೇ ವಿಷಯಗಳನ್ನು ಹೇಳಿದೆ. ಮುಂದುವರೆದು ಸ್ಥಳೀಯ ಗಿಡಗಳನ್ನು ನೆಡಲು ಪ್ರೋತ್ಸಾಹ ಕೊಡಬೇಕು ಅನ್ನೋದನ್ನು ಹೇಳಿದೆ. ಖಾಸಗಿ ಜಮೀನಿನಲ್ಲಿ ಅರಣ್ಯ, ಈ ಇದರ ಕುರಿತು ಹೇಳುವಂಥ ವರದಿಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
6: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಮಾತುಗಳನ್ನಾಡಿದ ಶ್ರೀಯುತ ಎಲ್ ಕೆ ಶ್ರೀಪತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
7: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
7: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
7: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
7: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449848.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಎಲ್ಲರಿಗೂ ನಮಸ್ಕಾರ.
6: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಜೊತೆಗೆ ಇವತ್ತು ಅರಸೀಕೆರೆಯವರೇ ಆದಂತಹ ಪರಮೇಶ್ವರ್ ಬಿ ಅರಸೀಕೆರೆಯವರು ನಮ್ಮ ಜೊತೆಗಿದ್ದಾರೆ. ಇವರು ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹಾಗೆ ಚುಟುಕು ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿದ್ದರು, ಹಾಗೆ ಸರ್ಕಾರಿ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳ ಸಂಘದ ರಾಜ್ಯ ಪರಿಷತ್ ಸದಸ್ಯರು ಕೂಡ ಆಗಿದ್ದಾರೆ. ಹಾಗೆ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಕೂಡ ಆಗಿರುವಂತಹ ಪರಮೇಶ್ವರ್ ಬಿ ಅರಸೀಕೆರೆಯವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಹಿಂದಿನ ಕಾಲದಲ್ಲಿ ನ್ಯಾಯ ಪದ್ಧತಿಯೆಲ್ಲ ನಮ್ಮ ಹಳ್ಳಿಗಳಲ್ಲೆಲ್ಲ ಹೇಗಿತ್ತು, ಹಾಗೆ ಇಲ್ಲಿ ಮೊದಲೆಲ್ಲ ಕೋರ್ಟು ಕಚೇರಿ ಅಂತ ಇರಲಿಲ್ಲ, ಊರಿನ ಮುಖಂಡರೇ ಆ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರು. ಜೊತೆಗೆ ಹೊರಗಡೆಯಿಂದ ಯಾರು ಕೂಡ ಅದಕ್ಕೆ ತಲೆ ಹಾಕ್ತಾ ಇರಲಿಲ್ಲ. ಆ ಊರಿನ ಸಮಸ್ಯೆಯನ್ನ ಊರಿನವರೇ ಬಗೆಹರಿಸಿಕೊಳ್ಳುವಂತಹ ಪದ್ಧತಿ ಇತ್ತು. ಹಾಗಾದ್ರೆ ಹೇಗೆಲ್ಲ ಆ ರೀತಿಯ ನ್ಯಾಯ ಪದ್ಧತಿ ಇತ್ತು ನಮ್ಮ ಹಳ್ಳಿಗಳಲ್ಲಿ ಎಂಬುದನ್ನ ಬಿ ಪರಮೇಶ್ವರ್ ಅರಸೀಕೆರೆಯವರು ಹೇಳ್ತಾರೆ, ಕೇಳೋಣ. ಬನ್ನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹಿಂದಿನ ಕಾಲದಲ್ಲೆಲ್ಲ ನ್ಯಾಯ ಪದ್ಧತಿ ಎಲ್ಲ ಹೇಗಿತ್ತು ಸರ್, ನಮ್ಮ ಕೇಳುಗರಿಗೆ ಹೇಳ್ಬೋದಾ?
11: ಜನಪದರು ಆ ಕಾಲಕ್ಕೆ ನ್ಯಾಯಾಲಯಗಳಿರ್ಲಿಲ್ಲ. ಪ್ರತಿಯೊಂದು ಊರಿತ್ತು. ಊರ ಪಕ್ಕ ಮುಂದ್ಗಡೆ ಒಂದಷ್ಟು ಹರಳಿ ಮರ ಮತ್ತು ಬೇವಿನ ಮರ ಹಾಕಿದ್ರು. ಆ ಬೇವಿನ ಮರಗಳಲ್ಲಿ ದೇವರು ಅಂತ ಪೂಜಿಸ್ತಾ ಇದ್ರು. ಬೇವಿನ ಮರದಲ್ಲಿ ಯಾವುದು ಅಮ್ಮ ಇದೆ ಅಂತ ಹೇಳ್ಬಿಟ್ಟು, ಹರಳಿ ಮರದಲ್ಲಿ ಸಾಕ್ಷಾತ್ ವಿಷ್ಣು ಇರುತ್ತೆ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು. ಅಲ್ಲಿ ಪಂಚಾಯತಿ ನಡೀತಾ ಇತ್ತು. ಪ್ರತಿ ಊರಿನಲ್ಲೂ ಕೂಡ ಒಂದು ದೇವಾಲಯ ಇರುತ್ತೆ. ನಾವು ಇತ್ತೀಚೆಗೆ ಹೇಳ್ತಾ ಇದೀವಿ, ಊರಿಗೊಂದು ದೇವಾಲಯ, ಮನೆಗೊಂದು ಶೌಚಾಲಯ ಅಂತ ಹೇಳ್ಬಿಟ್ಟು.
6: ಹೌದು ಹೌದು.
11: ಮನಸ್ಸಿನ ಶುದ್ಧಿಗೋಸ್ಕರ ದೇವಾಲಯ ಇರಬೇಕು, ದೇಹದ ಶುದ್ಧಿಗೆ ಶೌಚಾಲಯ ಇರಬೇಕು ಅಂತ ಹೇಳ್ತೀವಿ. ಆ ಕಾಲಕ್ಕೆ ಶೌಚಾಲಯ ಕಾನ್ಸೆಪ್ಟ್ ಇರಲಿಲ್ಲ, ದೇವಾಲಯ ಇರ್ತಾ ಇತ್ತು, ಪ್ರತಿ ಊರಿಗೂ ಇರ್ತಾ ಇತ್ತು. ಇತ್ತೀಚೆಗೆ ದುರಂತ ಅಂತ ಹೇಳಿದ್ರೆ ಒಂದು ಜಾತಿಗೊಂದು ಸಮುದಾಯಕ್ಕೊಂದು ಎಲ್ಲ ಆಗಿದ್ರು ಬಿಡಿ. ಅದನ್ನ ದೇವಾಲಯ ಬಿಟ್ಟರೆ ಪಂಚಾಯತಿ ಕಟ್ಟೆಗಳು ನ್ಯಾಯದ ಕಟ್ಟೆಗಳಾಗಿದ್ವು. ಅದನಂತರ ಕಟ್ಟೆ ಮನೆ ಯಜಮಾನರು ಅಂತ ಇರ್ತಾ ಇದ್ರು. ಸುಮಾರು 16 ಹಳ್ಳಿಗಳಿಗೆ ಒಬ್ರು ಕಟ್ಟೆ ಮನೆ ಯಜಮಾನರು ಹಾಗೆಲ್ಲ ಇರ್ತಾ ಇದ್ರು. ನಂತರ ಮಠಗಳ ಮಂದಿರಗಳ ಒಂದು ಪರಂಪರೆ ಆರಂಭ ಆಯಿತು. ಅವೆಲ್ಲಕ್ಕಿಂತ ಬಹಳ ವಿಶೇಷವಾಗಿ ಅಂತಃಸಾಕ್ಷಿಗೆ ಅಗ್ರಸ್ಥಾನ ಇತ್ತು. ಮನಸ್ಸಾಕ್ಷಿ ಅಂತ ಒಂದು ಇರ್ತಾ ಇತ್ತು, ಅದಕ್ಕೆ ಅಗ್ರಸ್ಥಾನವನ್ನು ಕೊಟ್ಟಿದ್ರು ಯಾವಾಗಲೂ ಕೂಡ. ನಮ್ಗೆ ಆವ ಪಂಚಾಯತಿ ಕಟ್ಟೆ ಕುತ್ಕೊಂಡ್ರೆ ಒಂದು ನಿಮಗೆ ಗೊತ್ತಿರಬೇಕು, ಅರಳಿ ಮರ ಅಂತ ಹೇಳಿದ್ರೆ ಅದು ಆಕ್ಸಿಜನ್ ಬ್ಯಾಂಕ್ ಅಂತ ಕರಿತೀವಿ.
6: ಹೌದು, ಆಮ್ಲಜನಕವನ್ನ ಹೆಚ್ಚು ಬಿಡುಗಡೆ ಮಾಡೋದು ಅರಳಿ ಮರ ಅಂತ ಹೇಳ್ತಾರೆ.
11: ಶುದ್ಧವಾದ ಗಾಳಿ ಇರಬೇಕು, ಗಾಳಿ ಅಲ್ಲಿ ಕೆಳಗಡೆ ಕೂತ್ರೆ ಶುದ್ಧವಾದ ಗಾಳಿ ಬೀಸಂತ ಒಂದಿರ್ಬೋದು, ಒಳ್ಳೆ ನೆರಳು ಬರುತ್ತೆ ಅಂತ ಇರ್ಬೋದು. ಕಟ್ಟೆ ಇತ್ತು, ಅಲ್ಲೊಬ್ರು ಯಜಮಾನರು ಕೋರ್ತಾ ಇದ್ರು. ನಿಷ್ಪಕ್ಷಪಾತವಾಗಿ ಅವರು ನ್ಯಾಯವನ್ನು ತೀರ್ಮಾನ ಮಾಡ್ತಾ ಇದ್ರು. ಫಸ್ಟ್ ಕೇಳ್ಕೋಬೇಕಂತ ಅವ್ರು ಹೇಳಿದ್ರು, ಫಸ್ಟ್ ಕೇಳ್ಕೋಬೇಕು ಅಂತ ಹೇಳ್ತೀವಿ. ಅವ್ರು ಫಸ್ಟ್ ಅಪರಾಧಿ ಫಿರ್ಯಾದಿ ಏನ್ ಮಾಡ್ತಾರೆ ದೂರನ್ನ ಇಟ್ಟು ಬಹಳ ಸರಾಗವಾಗಿ ತುಂಬಾ ಚೆನ್ನಾಗಿ ಕೇಳ್ಕೊಳ್ತಾ ಇದ್ರು. ನಿಷ್ಪಕ್ಷಪಾತವಾಗಿ ಏಕಪಕ್ಷವಾಗಿ ಇಂದು ಕೂಡ ಮಾಡ್ತಾ ಇರ್ಲಿಲ್ಲ ಅವರು. ಆ ತಾಳ್ಮೆ ಅವ್ರಿಗೆ ಬೇಕು. ಬೆಟ್ಟದಷ್ಟು ಬುದ್ಧಿ ಇದ್ರು ಕೂಡ ಮುಷ್ಟಿಯಷ್ಟು ತಾಳ್ಮೆ ಇರಬೇಕು ಅಂತ ಹೇಳ್ತೀವಿ. ಎಷ್ಟೇ ಬುದ್ಧಿ ಇದ್ರು ಕೂಡ ತಾಳ್ಮೆ ಬಹಳಷ್ಟು ಇಂಪಾರ್ಟೆಂಟ್. ಅದಕ್ಕೆ ನಾವು ತಾಳ್ಮೆಗೆ ಮತ್ತೊಂದು ಹೆಸರೇ ತಾಳಿ ಅಂತ ಹೇಳ್ತೀವಿ. ಅದಕ್ಕೆ ಮದುವೆ ಟೈಮ್ನಲ್ಲಿ ತಾಳಿ ಕಟ್ಟೋದಕ್ಕೆ ತಾಳಿ ತಾಳಿ ತಾಳಿ ತಾಳಿದವನು ಬಾಳಿ ಅನ್ನೋದು ಬಹಳ ತಾಳ್ಮೆಯಿಂದ ಕೇಳ್ಕೊಳ್ತಾ ಇದ್ರು. ಅವ್ನು ಇನ್ನೇನು ಅವನ ಫಸ್ಟ್ ಅವ್ನ ಮಾತು ಮುಗಿಸ್ಬೇಕು, ಕೇಳ್ಕೊಳ್ತಾ ಇದ್ರು. ತದನಂತರ ಅಂತಃಸಾಕ್ಷಿ ಅಂತ ನಿಮ್ಗೆ ಹೇಳಿದೆ ಆಗ್ಲಿ ಆಲ್ರೆಡಿ. ಆಣೆ ಪ್ರಮಾಣ ಅಂತಗಳು ಹೇಳ್ತೀವಿ ನಾವು. ಆಣೆ ಅಂತ ಹೇಳಿದ್ರೆ ನಾವು ಅದಕ್ಕೆ ನಾಮಪದ, ಪ್ರಮಾಣ ಮತ್ತು ಆಣೆಗಳು ನಾಮಪದ ಆದ್ರೆ ಅದನ್ನ ಮಾಡ್ತಕ್ಕಂಥ ಕ್ರಿಯಾಪದ. ಬಹಳ ಬಹಳ ಇಂದ ವಸ್ತುಗಳನ್ನು ಕಳೆದು ಸಾಮಾನ್ಯವಾಗಿ ನಾವು ಎಲ್ಲ ಕೂಡ ರೈತ ಸಂಬಂಧಿ ಇದರಿಂದ ಬಂದಂತವರು, ಅಂದ್ರೆ ಗ್ರಾಮೀಣರ ಜೊತೆಗೆ ಹಳ್ಳಿಯಿಂದ ಬಂದಂತವರು. ನಮ್ಮ ಮೂಲ ಕಸಬು ಕೃಷಿನೇ ಆಗಿತ್ತು. ಕೃಷಿನ ಆಗಿದ್ರೆ ಸಾಕಷ್ಟು ವಸ್ತುಗಳು ಕಳೆದು ಹೋಗ್ತಿದ್ವು. ಕಳೆದು ಹೋದ್ರೆ ಒಂದು ತೆಂಗಿನಕಾಯಿ ಇಟ್ಕೊಂಡ್ ಬರ್ತಾ ಇದ್ರು, ಈ ತೆಂಗಿನಕಾಯಿ ಮುಟ್ಟು ಸತ್ಯ ಮಾಡಪ್ಪ ನೀನು. ಅವ್ರು ಮುಟ್ತಾ ಇದ್ದ, ಮುಟ್ಟಿಬಿಟ್ಟು ಏನ್ ಹೇಳ್ಬೇಕು, ತಗೊಂಡು ಹೋದ್ರ ಮನೆ ಹಾಳಾಗೋಗ್ಲಿ ಹೋಗು ಅಂತ ಹೇಳ್ಬೇಕು. ತಗೊಂಡಿದ್ರೆ ಕೊಟ್ಬಿಡೋನು, ನೀನ್ ಯಾಕಪ್ಪ ಅಲ್ಲಿ ಬಿಟ್ಟಿದ್ದೆ ಹಂಗ್ ಬಿಡ್ಬೇಡ ಕಣಪ್ಪ ಹಂಗೆ ಹಿಂಗ್ ಏನ್ ಸಬು ಬೇಳ್ಬಿಟ್ಟು ಕೊಟ್ಬಿಡ್ತಾ ಇದ್ದ. ತೆಂಗಿನಕಾಯಿ ಮುಟ್ಟಿಸ್ ಅದಕ್ಕೆ ಮುಕ್ಕಣ್ಣೇಶ್ವರ ಅಂತ ಕರಿತಾ ಇದ್ವು, ಮೂರ್ ಕಣ್ಣು ಇರ್ತಾ ಇತ್ತು ಅದಕ್ಕೆ ಮುಕ್ಕಣ್ಣೇಶ್ವರ ಕರಿತಾ ಇದ್ವು. ತೆಂಗಿನ ಮರ ಅದಕ್ಕೆ ಕಲ್ಪವೃಕ್ಷ ಅಂತ ಕರಿತಾ ಇದ್ವು. ತದನಂತರ ನಿಂಬೆ ಹಣ್ಣು, ನಿಂಬೆ ಹಣ್ಣು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ವು. ಅದು ಬಂದ್ಬಿಟ್ಟು ಪ್ರತಿ ಮನೆಗೂ ನಾವು ನನಗೆ ಗೊತ್ತಿರೋಗೆ ಪ್ರತಿ ಮನೆಗೆ ಹೋಗ್ಬೇಕು, ಹೋಗಿ ನೋಡಪ್ಪ ನಮ್ದು ಸೇದ ಅದ್ ಕಳ್ದೋಯ್ತೆ ಮುಟ್ಟಿ ತಗೊಂಡಿದ್ಯಾ, ಹಿಂದೆಗಳು ಕಳ್ದೋಯ್ತು ತಗೊಂಡಿದ್ಯಾ, ಅಗಲು ಕಳ್ದೋಯ್ತು ತಗೊಂಡಿದ್ಯಾ. ಇದರ ಎಲ್ಲಾ ನಮ್ಮ ಕೃಷಿ ಸಂಬಂಧಿ ವಸ್ತುಗಳನ್ನ ಕೇಳ್ತಾ ಇದ್ರು. ಅವ್ನ್ ತಗೊಂಡಿದ್ರೆ ಕೊಟ್ಬಿಡ್ತಾ ಇದ್ದ, ಭಯ ಕೂಡ ಇರ್ತಾ ಇತ್ತು, ಭಯ ಇರ್ತಾ ಇತ್ತು. ದೇವರು ನಮ್ಗೆ ಏನ್ ಮಾಡ್ತಾ, ಒಂದ್ ನಂಬಿಕೆ, ನಂಬಿದರೆ ಚೆಂಬು, ನಂಬದಿದ್ರೆ ಚೆಂಬು ಅಂತ ಹೇಳ್ತೀವಿ.
6: ಚೆನ್ನಾಗಿದೆ ಸರ್ ಗಾದೆ.
11: ಅವ್ರ ಮಾತೆತ್ತಿರಿ ಗಾದೆ ಗುಡಾಣ ಎಲ್ರು ಕೂಡವ, ಬೇಡಪ್ಪ ನಮ್ಗೆ ಯಾಕೆ ಬೇಕು ಹಂಗೆ ಹಿಂಗೆ ಅಂತ ಏನ್ ಮಾಡ್ತಿದ್ರು ಕೊಟ್ಬಿಡ್ತಿದ್ರು ವಸ್ತುಗಳನ್ನ ತಗೊಂಡ್ರೆ. ಅದ ನಂತರ ಕೋಳಿ ಮೊಟ್ಟೆ, ಕೋಳಿ ಪ್ರತಿ ಮನೆಗೂ ಕೋಳಿ ಮೊಟ್ಟೆ ತಗೊಂಡು ಅದಕ್ಕೊಂದ್ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಂಡು ಹೋಗಿ ನೋಡಪ್ಪ ನಮ್ದು ಏನೋ ವಸ್ತು ಕಳೆದ ತಗೊಂಡಿದ್ಯಾ ಅಂತ ಕೇಳ್ತಾ ಇದ್ರು. ಅವ್ನು ತಗೊಂಡ್ರೆ ಕೊಡ್ತಾ ಇದ್ದ, ಇಲ್ಲಾಂದ್ರೆ ಐದೊಂದು ತಿಂಗಳ ತಗೊಂಡೋದ ಮನೆ ಹಾಳಾಗೋಗ್ಲಿ ಅಂತ ಹೇಳ್ಬಿಡ್ತಿದ್ದ.
6: ಸರ್, ನೀವು ಹೇಳ್ದಂಗೆ ತೆಂಗಿನಕಾಯಿನ ಲಿಂಬೆ ಹಣ್ಣಿನ ಮನೆ ಮರೆಗೆ ತಂದು ಮುಟ್ಟಿಸ್ಕೊಂಡು ಹೋಗ್ತಿದ್ರು. ಸರಿ, ಈ ಕೋಳಿ ಮೊಟ್ಟೆನ ಯಾಕೆ ತರ್ತಿದ್ರು ಸರ್?
11: ಈ ಕೋಳಿ ಮೊಟ್ಟೆ ನಮ್ಮ ಕಡೆ ಮಾಡ್ತಿದ್ರು. ಕೋಳಿ ಮೊಟ್ಟೆ ಏನೋ ಅವ್ರದೊಂದು ಸಿಂಬಲ್, ಅದು ಏನೋ ಒಟ್ಟು ಅಥವಾ ಪ್ರೊಡಕ್ಟಿವ್ ಅಂತಲೋ. ಒಂದು ಕೋಳಿ ಸುಮಾರು ಮರಿ ಮೊಟ್ಟೆಗಳನ್ನು ಮಾಡುತ್ತೆ, ಅದು ಪ್ರೊಡಕ್ಟಿವ್ ಅಂದ್ರೆ ನಮ್ಮ ಜೀವನಕ್ಕೆ ಜೀವನಾಧಾರ ಅದು.
6: ಹೌದು,
11: ಎಷ್ಟೋ ಜನ ಕೋಳಿ ಕುರಿ ಸಾಕಿ ಜೀವನ ಮಾಡ್ತಾ ಇದ್ದು ನಮ್ಮ ಜೀವನಾಧಾರ. ಈಗ ಒಬ್ಬ ಚಪ್ಪಲಿ ಒಲಿಯನ್ ಕೂಡ ಏನ್ ಮಾಡ್ತಾನೆ, ಅವನು ಚಪ್ಪಲಿ ಬೆಳಗ್ಗೆ ಹೋಗಿ ನಮಸ್ಕಾರ ಮಾಡ್ಕೊಂತಾನೆ. ಅವನು
6: ಹೌದು
11: ರೈತ, ಭೂಮಿ ನಮಸ್ಕಾರ ಮಾಡ್ಕೊಳ್ತಾನೆ, ತೆಂಗಿನಕಾಯಿ ಮಾಡೋ ತೆಂಗಿನಕಾಯಿ ನಮಸ್ಕಾರ ಮಾಡ್ಕೊಳ್ತಾನೆ. ನಮ್ಮ ಮನೆ ಮನೆ ಒಂದು ಊರಿಗೆ ಹೋಗಿದ್ದೆ, ಅವ್ರ ಮನೆ ಮುಂದ್ಗಡೆ ಈ ಪರ್ಕೆ ಇಟ್ಟವ್ರೆ, ತೆಂಗಿನ ಗರಿದ ಪರ್ಕೆ ಮಾಡ್ತಾರಲ್ಲ ಕಡ್ಡಿ ವ್ಯಾಪಾರ, ಅದನ್ನ ಇಟ್ಟಿದ್ದಾನೆ, ಅದು ಡೈಲಿ ಪೂಜೆ ಮಾಡ್ತಾನೆ. ನಾನು ಕೇಳ್ದೆ, ಇಲ್ಲ ಸರ್ ನನ್ನ ತೆಂಗಿನ ಕಡ್ಡಿ ಹಂಚಿ ಕಡ್ದು ಬದುಕಿದ್ದೀನಿ ನಾನು ಅಂತ ಹೇಳ್ತಾನೆ. ಅವನು ಮನೆ ಕಟ್ಟಿದ್ದೀನಿ, ಮದುವೆ ಮಾಡಿದ್ದೀನಿ ಅಂತ ಅದಕ್ಕೆ ಪೂಜೆ ಮಾಡ್ತಾನೆ ಅವನು. ಈ ಕೋಳಿ ಮೊಟ್ಟೆಗಳನ್ನು ಮುಟ್ಟಿಸಿ ಅದಕ್ಕೆ ಒಂದು ಕುಂಕುಮ ಇಟ್ಬಿಟ್ರೆ ಮುಗಿತು, ಅದು ದೇವರು. ದೇವರು ದೇವರು. ಈಗ ಕೆರೆ ಮಣ್ಣು ಅಲ್ಲಿದ್ರೆ ಮಣ್ಣು, ಅದನ್ನ ಗಣೇಶ ಮಾಡಿ ಒಂದು ವಿಗ್ರಹ, ಅದನ್ನ ಪೂಜೆ ಮಾಡ್ತೀವಿ. ಪ್ರತಿಯೊಂದು ಒಂದು ಕಲ್ಲು ಅದು ಹಂಗೆ ಇರ್ತದೆ. ನಂತರ ಮೂರ್ತಿ ಮಾಡಿದ ಒಂದು ವಿಗ್ರಹ, ಅದನ್ನ ಪೂಜೆ ಮಾಡ್ತೀವಿ. ಒಂದು ಮೂರ್ತ ರೂಪ ಅಮೂರ್ತದಿಂದ ಮೂರ್ತಕ್ಕೆ ಬಂದ್ರೆ ನಾವು ಅದಕ್ಕೆ ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡೋದು ಸಂಸ್ಕಾರ ಅನ್ಕಂತೀವಿ.
6: ನಮ್ಮ ಹಿಂದಿನ ಕಾಲದಲ್ಲಿರುವಂತಹ ನಮ್ಮ ಜನರು ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ ತಮ್ಮ ಜೀವನವನ್ನ ಕಟ್ಕೊಂಡಿದ್ರು. ಹಾಗಾಗಿ ಅವರು ಯಾವುದೇ ಒಂದು ಸಣ್ಣ ಪುಟ್ಟ ಕಳ್ತನ ಆದ್ರೂ ಕೂಡ ಅಲ್ಲಿ ಸುತ್ತಮುತ್ತ ಇದ್ದವರು ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ರು. ಹಾಗೆ ತಾವೇನು ಕದ್ದಿಲ್ಲ ಅಂತ ಇರ್ಬೋದು. ಒಂದ್ ವೇಳೆ ಯಾರಾದ್ರೂ ಆತರ ತಪ್ಪು ಮಾಡಿದಾಗ ಈ ರೀತಿ ಕಾಯಿ ಮತ್ತೆ ಲಿಂಬೆ ಹಣ್ಣನ್ನ ಕುಂಕುಮ ಹಚ್ಚಿ ಮನೆ ಮನೆಗೆ ತಗೊಂಡು ಹೋದಾಗ ಆಗ ಕೂಡ ಹೆದ್ರಿ ತಮ್ಮ ತಪ್ಪನ್ನ ಒಪ್ಕೊಳ್ಳುವ ಸಾಧ್ಯತೆ ಇರ್ತಿತ್ತು, ಅಥವಾ ತಾನು ಆಸೆಗಾಗಿ ಈ ರೀತಿ ಕದ್ದೆ ಅಂತ ಒಪ್ಕೊಳ್ತಾ ಇದ್ರಂತೆ. ಹಾಗೆ ಹಿಂದಿನ ಕಾಲದಲ್ಲಿ ನ್ಯಾಯ ಪದ್ಧತಿ ಹೇಗೆಲ್ಲ ಇತ್ತು ಅಂತ ಹೇಳಿ ಅರಸೀಕೆರೆಯವರೇ ಆದಂತ ಪರಮೇಶ್ವರ್ ಬಿ ಅರಸೀಕೆರೆ ಅವರು ತಿಳಿಸಿದ್ರು. ನಂತರದಲ್ಲಿ ಈ ನ್ಯಾಯ ಪದ್ಧತಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ ಕೇಳೋಣ. ಅಷ್ಟರೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ

0: ನ್ಯಾಯ ಕೊಡ್ತಾ ಇದ್ರು ಅವರು. ಅವ್ರು ಕೇಳ, ನೋಡಪ್ಪ ನೀನು ನೋಡೋ ಇಷ್ಟೆಲ್ಲ ಪಂಚಾಯತಿ ಕಟ್ಟೆಗಳು ಆದ್ಮೇಲೆ ಅಲ್ಲೆಲ್ಲವನ್ನು ಮಾಡಿ ನೋಡಪ್ಪ, ನೀನು ತಗೊಂಡಿಲ್ಲ ತಾನೇ, ಸತ್ಯ ಮಾಡು, ದೇವ್ರು ಹಿಡ್ಕೊಂಬಿಟ್ಟು. ಅವು ದೈವ ಸಂಬಂಧಿ ಆಣೆಗಳು ಅಂತ ಕರಿತೀವಿ. ನಂತರ ಇದಾದ್ಮೇಲೆ ವ್ಯಕ್ತಿ ಸಂಬಂಧಿ ಆಣೆಗಳು ಅಂತ ಕರಿತೀವಿ. ವ್ಯಕ್ತಿ ಸಂಬಂಧಿ ಆಣೆಗಳು ಅಂತ ಹೇಳಿದ್ರೆ ತಂದೆ ತಾಯಿ, ನಮ್ಮ ತಾಯಿ ಆಣೆ ತಗೊಂಡಿಲ್ಲ, ತಾಯಿಗೆ ಅಗ್ರಸ್ಥಾನ, ನಮ್ಮ ತಾಯಿ ಆಣೆ ತಗೊಂಡಿಲ್ಲ, ನಮ್ಮ ತಾಯಿ ಆಣೆ ನಾನು ಮಾಡಿಲ್ಲ, ನಮ್ಮ ತಾಯಿ ಆಣೆ ನಂದಲ್ಲ, ನನಗೆ ಗೊತ್ತಿಲ್ಲ ಅದು, ನಮ್ಮ ಅಪ್ಪನ ಆಣೆ, ನಮ್ಮ ಅಮ್ಮನ ಆಣೆ, ಆಮೇಲೆ ನಮ್ಮ ಮಗನ ಆಣೆ, ನನ್ನ ಸಂತಾನವನ್ನ ಬೆಳೆತಕ್ಕಂಥ ಮಗನ ಆಣೆ ನನ್ಗೆ ಗೊತ್ತಿಲ್ಲ, ನಾನು ತಗೊಂಡಿಲ್ಲ, ನಾನು ಮಾಡಿಲ್ಲ, ನಾನು ಮುಟ್ಟಿಲ್ಲ, ನಾನು ಒಡೆದಿಲ್ಲ, ಹಿಂಗೆ ಹೇಳ್ತಾ ಇದ್ರು. ನನ್ನ ಗಂಡನ ಆಣೆ, ಮುಂದುವರೆದ ನನ್ನ ಗುರುಗಳ ಆಣೆ, ಇನ್ನೂ ಮುಂದಕ್ಕೆ ಹೋಗ್ತಾರೆ. ಚುಂಚಂಗಿರಿ ಸ್ವಾಮಿ ಆಣೆ ತಗೊಂಡಿಲ್ಲ ನಾನು, ನಾನು ಮಾಡಲಿಲ್ಲ, ದಿಗಂಗಾ ಸ್ವಾಮಿ ಆಣೆ ನಾನು ತಗೊಂಡಿಲ್ಲ, ಕಾಗಿನೆಲ ಸ್ವಾಮಿ ಆಣೆ ತಗೊಂಡಿಲ್ಲ ನಾನು, ಹಿಂಗೆ ಮಠಮಾನ್ಯದ ಗುರುಗಳ ಹೆಸರನ್ನು ಹೇಳ್ತಾ ಇದ್ರು. ಅದು ವ್ಯಕ್ತಿ ಸಂಬಂಧಿ ಆಣೆಗಳು. ಅದಾದ್ಮೇಲೆ ವಸ್ತುಗಳು ಬರ್ತವೆ. ಈಗ ನಾವು ವಸ್ತುಗಳಿಗೆ ಈ ನಮ್ಮ ಜನಪದರು ಬಹಳಷ್ಟು ವಿಶೇಷತೆ ಕೊಟ್ಟವ್ರೆ.
1: ಹೌದು,
0: ಈಗ ಅನ್ನ ದೇವರ ಮುಂದೆ, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅಂತ ಹೇಳ್ತೀವಿ.
1: ಹೌದು,
0: ಅನ್ನವನ್ನು ಮುಟ್ಟಿ ಸತ್ಯ ಮಾಡ್ತಕ್ಕಂಥದ್ದು, ಅಕ್ಕಿ ತರಿಸ್ತಾ ಇದ್ರು. ಗಂಗೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಗಂಗೆ ನಮ್ಗೆಲ್ಲರಿಗೂ ಕೂಡ ಪವಿತ್ರ, ಅದು ನೀರನ್ನಲ್ಲ.
1: ಹೌದು,
0: ಈಗ ಸೈನ್ಸ್ ಮಾಸ್ಟರ್ ಎಷ್ಟು ಅಂತ ಕರೀತಾರೆ, ಆದ್ರೆ ಜನಸಾಮಾನ್ಯರನ್ನ ಎಷ್ಟು ಅಂತ ಕರೆಯಲ್ಲ, ಅದನ್ನ ನೀರು ಅಂತಾನೆ ಕರೀತಾರೆ. ಅವೆಲ್ಲಕ್ಕಿಂತ ಹೆಚ್ಚು ಗಂಗೆ, ಕಾವೇರಿ, ತುಂಗೆ, ಈಗೆಲ್ಲ ಅವಕ್ಕೆ ಒಳ್ಳೊಳ್ಳೆ ಹೆಸರು ಕೊಟ್ಟು ಅವರು ದೇವತೆ ಅಂತ ಪೂಜೆ ಮಾಡ್ತೀವಿ ನಾವು. ಬರಪ್ಪ, ನಾನು ಹೇಳ್ತಾನೆ, ನಾನು ಈ ಗಂಗೆ ಆಣೆ ತಗೊಂಡಿಲ್ಲ ಕಣ್ಣಣ್ಣ, ಗಂಗೆ ಆಣೆ ಅಂತ ಮುಟ್ಟಲಿಲ್ಲ ಕಣ್ಣಣ್ಣ ಅಂತ ಹೇಳ್ತಾನೆ. ಗಂಗೆ ಆಣೆ ನಾನು ಹೊಡೆದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಉಪ್ಪನ್ನು ಮುಟ್ಟು ಸತ್ಯ ಮಾಡ್ತಕ್ಕಂಥದ್ದು, ಸಮುದ್ರದಿಂದ ತಂದಿರ್ತಕ್ಕಂಥ ಉಪ್ಪು, ಉಪ್ಪನ್ನು ಮುಟ್ಟು ಸತ್ಯ ಮಾಡ್ಬಿಟ್ರೆ ಅವನಿಗೆ ಒಂದು ಭಯ ಏನಪ್ಪ ಅಂತ ಹೇಳಿದ್ರೆ, ಉಪ್ಪನ್ನು ಮುಟ್ಟು ಸರ್ವ ಸತ್ಯ ಮಾಡ್ಬಿಟ್ರೆ ನಾನು ನಿರ್ವಂಶ ಆಗ್ತೀನಿ ಅಂತಲೋ, ನಾನು ಹಾಳಾಗೋಗ್ತೀನಿ ಅಂತಲೋ, ಅಥವಾ ನಾನು ವಂಶೋದ್ಧಾರ ಆಗಲ್ಲ ಅಂತಲೋ, ನನಗೆ ಕೆಟ್ಟದಾಗತ್ತೆ ಅಂತಲೋ, ಭಯದ ಭಕ್ತಿ ಅದು. ಉಪ್ಪನ್ನು ಮುಟ್ಟಿ ಯಾರು ಸಾಮಾನ್ಯವಾಗಿ ನೀವು ಅಂಗಡಿಗೆ ಹೋದ್ರೆ ಎಲ್ಲಾ ವಸ್ತುಗಳು ಒಳಗಡೆ ಇರ್ತಾರೆ, ಒಳಗೆ ಕೆಚ್ಚಿಡ್ತಾರೆ, ಉಪ್ಪು ಎತ್ತಿಡಲ್ಲ.
1: ಸಾಮಾನ್ಯವಾಗಿ ನಮ್ಮ ಹಳ್ಳಿ ಕಡೆ ಎಲ್ಲ ಉಪ್ಪನ್ನ ಕದಿಯಲ್ಲ ಸರ್, ಯಾಕೆ ಅಂತ ಹೇಳಿದ್ರೆ ಅದು ಋಣದ ಭಾರ ಅಂತ ಹೇಳುವ ಪದ್ಧತಿ ಇದೆ, ಅದಕ್ಕೆ ಹೊರಗಡೆ ಇರ್ತಾರೆ ಅಂಗಡಿಯಲ್ಲೆಲ್ಲ, ಯಾರು ಕದಿಯಲ್ಲ ಅಂತ.
0: ಯಾರು ಕದಿಯಲ್ಲ ಅಂತ ಹೇಳ್ಬಿಟ್ಟು, ಅಪ್ಪೋಸ ಚೀಪ್ ಇರ್ಬೋದು ಆ ವಿಚಾರ ಬೇರೆ. ಆದ್ರೆ ನೀವು ಒಂದು ಮಾತು ಕೇಳಕ್ ಇಚ್ಛೆ ಪಡ್ತೀವಿ, ಸಾಂಬಾರ್ ಮಾಡ್ತೀವಿ, ಸಾರು ಮಾಡ್ತೀವಿ, ಉಪ್ಪಿಗೆ ಬೆಲೆ ಇಲ್ಲ, ಆದ್ರೆ ಸಾರಿಗೆ ಉಪ್ಪು ನಾಕ್ತಿಲ್ಲ ಅಂತ ಹೇಳಿದ್ರೆ ಆ ಸಾರಿಗೆ ಬೆಲೆ ಇಲ್ಲ.
1: ಅದಕ್ಕೆ ಹೇಳದಲ್ವಾ ಸರ್, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತ ಗಾದೆ ಹೇಳೋದೆ ಅದಕ್ಕೆಲ್ವಾ.
0: ತಾಯಿಗಿಂತ ಬಂಧು ಇಲ್ಲ, ಅದಕ್ಕಿಂತ ದೊಡ್ಡ ಪದ ಬೇರೆ ಯಾವ್ದು ಕೂಡ ಇಲ್ಲ. ಒಂದು ಯೋಚನೆ ಮಾಡ್ಬೇಕು ನಾವು, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದ ಉಪ್ಪು, ಎತ್ತನೆತ್ತನ ಸಂಬಂಧವಯ್ಯ ಅಂತ ಕೂಡ ಕರಿತೀವಿ ನಾವು. ಹಾಗಾಗಿ ಉಪ್ಪಿಗೆ ಅಗ್ರಸ್ಥಾನ ಇದೆ. ಅದನ್ನ ಬಿಟ್ರೆ ಅರಿಶಿನ ಕುಂಕುಮ ಮುಟ್ಟಿ ಸತ್ಯ ಮಾಡ್ತಾ ಇದ್ರು. ವಸ್ತುಗಳು ಅಂತಂದ್ರೆ ಅರಿಶಿನ ಕುಂಕುಮ ಇಟ್ಕೊಂಡು ಸತ್ಯ ಮಾಡ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಮಾಂಗಲ್ಯ, ಮಾಂಗಲ್ಯವನ್ನು ಮುಟ್ಟಿ ಸತ್ಯ ಮಾಡ್ತಕ್ಕಂಥದ್ದು. ಹಾಗಾಗಿ ಆಮೇಲೆ ಪ್ರಾಣಿಗಳ ಬಾಲ, ಬಾಲವನ್ನ ಇಟ್ಕೊಂಡು ಸತ್ಯ ಮಾಡಿದ್ರಲ್ಲ, ಅದ್ರ ಲಕ್ಷ್ಮಿ ಇದ್ದಾವೆ ಅಂತ ಹೇಳ್ತಾ ಇದ್ರು. ಒಂದ್ ಕಡೆ ನಾನು ಒಂದ್ ಚಿತ್ರ ನೋಡಿದೆ, ಒಂದು ಹಸುವಿನ ಎಲ್ಲಾ ಕಡೆನೂ ಕೂಡ ಎಲ್ಲಾ ದೇವರುಗಳು ವಾಸ ಮಾಡ್ತಿದ್ದಾವೆ. ಅದಕ್ಕೆ ಒಡಿಬೇಡ ಕಣಪ್ಪ, ಅವ್ರು ರೈತರಿಗೆ ಹೇಳ್ತಾರೆ ಅವ್ರು, ಏ ನೀನ್ ಒಡಿಬೇಡ ಕಣಪ್ಪ, ಎತ್ತು ಒಡಿಬೇಡ ಕಣೆ, ಹಂಗೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಕಡೆ ದೇವ್ರದಾನೆ, ಅದು ಕೂಡ ದೇವರು, ಅದು ಬಸವಣ್ಣ ಇದ್ದಂಗೆ ಒಡಿಬೇಡ ಅಂತ ಹೇಳಿ. ಹಸು ಕೂಡ ಅಷ್ಟೇನೆ ಪವಿತ್ರ, ಅದ್ರ ಬಾಲ ಹಿಡ್ಕೊಂಡು ಸತ್ಯ ಮಾಡ್ತಾರೆ. ಕೊಟ್ಟಿಗೆ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಅದ್ರ ಬಾಲ ಮುಟ್ಟು ಸತ್ಯ ಮಾಡೋದು ಬಹಳಷ್ಟು ಜನಿದ್ದಾರೆ. ಆಣೆ ಪ್ರಮಾಣ ಅದನ್ನ ಮುಟ್ಟು ಸತ್ಯ ಮಾಡ್ತಾರೆ.
1: ಹಿಂದಿನ ಕಾಲದಲ್ಲಿ ವ್ಯಕ್ತಿಗಳ ಮೇಲೆ ಕೂಡ ನಂಬಿಕೆ ಇರೋದ್ರಿಂದ ವ್ಯಕ್ತಿಗಳ ಹೆಸರನ್ನ ಹೇಳಿ ಕೂಡ ಸತ್ಯವನ್ನ ಮಾಡ್ತಿದ್ರಂತೆ. ಇಂತಹ ವ್ಯಕ್ತಿ ಹೆಸರು ಹೇಳಿ ಸತ್ಯವನ್ನ ಮಾಡಿದ್ರೆ ನಾವು ಅದ ಯಾವುದೇ ವಸ್ತುವನ್ನ ತೆಗ್ದಿಲ್ಲ ಕದ್ದಿಲ್ಲ ಎಂಬ ನಂಬಿಕೆಯಿಂದ ವ್ಯಕ್ತಿಗಳನ್ನ, ತಂದೆ ಇರ್ಬೋದು, ತಾಯಿ, ಮಕ್ಕಳು, ಹಾಗೆ ಹಸು, ವಸ್ತುಗಳ ಮೇಲೆ ಕೂಡ ಪ್ರಮಾಣವನ್ನ ಮಾಡ್ತಿದ್ರು. ಅಷ್ಟೊಂದು ಪ್ರಾಮಾಣಿಕತೆ ಇತ್ತು ನಮ್ಮ ಹಿಂದಿನ ಕಾಲದಲ್ಲಿ ಎಂಬುದನ್ನ ಪರಮೇಶ್ವರ್ ಅವರು ತಿಳಿಸಿದ್ರು. ನಂತರದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ಇದುವರೆಗೆ ಅರಸೀಕೆರೆಯವರೇ ಆದ ಪರಮೇಶ್ವರ್ ಬಿ ಅರಸೀಕೆರೆ ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಮೊದಲೆಲ್ಲ ಇದ್ದಂತಹ ನ್ಯಾಯ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
7: ಇತ್ತೀಚೆಗೆ ಏನ್ ಮಾಡ್ತಾರೆ, ಪುಸ್ತಕವನ್ನು ನಾವು ಚಿಕ್ಕೂಡರಲ್ಲಿ ಪುಸ್ತಕ ಸರಸ್ವತಿ ಅಂತ ಅನ್ಕೊಂಡಿದ್ರು.
6: ಹೌದು,
7: ತುಂಬಾ ಜನ ದಿಂಬಾಕಿ ಮನಿಕಣರು ಈಗೆಲ್ಲ ಪೇಪರ್ ಪುರಿ ಕಟ್ಕೊಡ್ತಾರೆ, ವಿಚಾರಿದ್ದಾರೆ ಬಿಡಿ. ನಾವು ಚಿಕ್ಕೂಡರಲ್ಲಿ ಪುಸ್ತಕ ಯಾವುದೇ ಪುಸ್ತಕದಲ್ಲಿ ಸರಸ್ವತಿಯಿಂದ ಪೂಜೆ ಮಾಡ್ತಾ ಇದ್ವು ಅದನ್ನ. ಇವತ್ತು ಕೂಡ ಸರಸ್ವತಿ ಪೂಜೆ ಮಾಡಲು ಶುಕ್ರವಾರ ಇಯರ್ ಎಂಡಲ್ಲಿ ಪೂಜೆ ಮಾಡ್ತಾರೆ, ವರ್ಷದ ಕೊನೆಯಲ್ಲಿ ಪುಸ್ತಕಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಮನೆ ಯಾರು ಹೇಳ್ತಾ ಇದ್ದ ಮೊಬೈಲ್ ಇಟ್ಟು ಪೂಜೆ ಮಾಡಪ್ಪ.
6: ಈಗ ಹಾಗೆ ಆಗಿದೆಯಲ್ಲ ಸರ್ ಎಲ್ಲ ಕಡೆ.
7: ಅದ್ ಕಂಟೈನ್ ಸೇವೆರಿತಿಂದ ಅಂತ ಹೇಳ್ಬಿಟ್ಟು ಈ ಕೊರೋನಾ ಟೈಮಲ್ಲಿ ಪುಸ್ತಕ ಮುಟ್ತಿರ್ಲಿಲ್ವಲ್ಲ ಸರ್, ಮೊಬೈಲ್ ಇಟ್ಟು ಪೂಜೆ ಮಾಡ್ತಕ್ಕಂಥ ಬಹಳಷ್ಟು ಜನಿದ್ದಾರೆ. ನಾವು ಮಾಡ್ತಿದ್ವು ಪುಸ್ತಕವನ್ನು ಇಟ್ಟು, ಪೆನ್ನನ್ನು ಇಟ್ಟು, ಪೆನ್ಸಿಲ್ ಇಟ್ಟು, ಅವೆಲ್ಲವನ್ನು ಇಟ್ಟು ಪೂಜೆ ಮಾಡ್ತಿದ್ದು. ಆ ಮುಟ್ಟು ಸತ್ಯ ಮಾಡ್ತಾರೆ, ಈ ಪುಸ್ತಕ ಮುಟ್ಟು ಸತ್ಯ ಮಾಡಪ್ಪ. ಕೋರ್ಟ್ ನಲ್ಲಿ ಭಗವದ್ಗೀತೆ ಮುಟ್ಟು ಸತ್ಯ ಮಾಡ್ತಾರೆ, ಒಂದ್ ಕಡೆ ಭಗವದ್ಗೀತೆ, ಮತ್ತೊಂದ್ ಕಡೆ ಆ ಸರಸ್ವತಿ ಪುಸ್ತಕ ನಮಗೆ. ಅದರ ನಂತರ ಮರಗಳನ್ನು ಮುಟ್ಟಿ ಸತ್ಯ ಮಾಡ್ತಾರೆ. ತೆಂಗಿನ ಮರ, ಪ್ರತಿಯೊಬ್ಬ ರೈತನಿಗೂ ಕೂಡ ತೆಂಗಿನ ಮರ ಕಲ್ಪವೃಕ್ಷ, ಅದು ಪ್ರತಿಯೊಂದು ಅಂಗವನ್ನು ಬಳಸ್ತೀವಿ, ಅದಕ್ಕೆ ಕಲ್ಪವೃಕ್ಷ ಅಂತ ಕರೀತಾರೆ. ಅದಕ್ಕೆ ಅದನ್ನ ಮುಟ್ಟು ಸತ್ಯ ಮಾಡ್ತಿದ್ದು. ಅವ್ರ ಅಂತ ಸಾಕ್ಷಿ ಒಪ್ತಿರ್ಲಿಲ್ಲ, ಬೇಡ ಕಣಪ್ಪ ನಮ್ದು ವಂಶ ನಿರ್ವಂಶ ಆಗುತ್ತೆ ಅಂತಲೋ ಏನೋ. ಹಂಗಾಗಿ ಮರಗಳನ್ನ ನಾವೆಲ್ಲರೂ ಪೂಜೆ ಮಾಡ್ತಾ ಹೋಗ್ತೀವಿ, ವಿಶೇಷವಾಗಿ ತೆಂಗಿನ ಮರ, ಅದ್ರಲ್ಲಿ ಮುಖಂಡೇಶ್ವರ ಇದೆ ಅಂತ ಹೇಳ್ಬಿಟ್ಟು ಹಂಗೆಲ್ಲ ನಾವು ಪೂಜೆ ಇದು ಮಾಡ್ತಾ ಹೋಗ್ ಸತ್ಯವನ್ನ ಅದನ್ನ ಮುಟ್ಟಿ ಸತ್ಯ ಮಾಡ್ತಾ ಇದ್ದ ಯಾರು ಎಲ್ಲರೂ ಕೂಡ. ಅದನ್ನೇ ದೇವರನ್ನ ಕಂಡಿದ್ದ, ಹೇಳಿದೆ ಮೊದಲೇ ಅವನಿಗೆ ಅಂತ ಸಾಕ್ಷಿ ಅಂತ ಕದ ಅಗ್ರಸ್ಥಾನ ಕೊಟ್ಟಿದ್ವು ನಾವು. ಅವ್ನು ಸುಳ್ಳು ಹೇಳಕ್ ಬರ್ತಿರ್ಲಿಲ್ಲ, ಆಕ್ಚುಲಿ ವಿಶೇಷವಾಗಿ ಸುಳ್ಳು ಹೇಳ್ತಿರ್ಲಿಲ್ಲ. ಹೇಳಿದ್ರೆ ಅವನೇನ್ ಮಾಡ್ತಿದ್ದ, ಅದ್ರ ವಸ್ತುಗಳನ್ನ ಮುಟ್ಟಿ ಒಳಗಡೆ ಇರತಕ್ಕಂತ ವರಿಕ ಕಳಿಸ್ತಾ ಇದ್ದ. ನಿಮ್ಗೆ ಗೊತ್ತಿದೆ, ಪ್ರತಿಯೊಂದು ಸಂಸ್ಕಾರ ಕೊಟ್ಟಂತವ್ರು ನಾವು, ಸಗಣಿ ಅಲ್ಲೇ ಇತ್ತದು.
6: ಹೌದು,
7: ಅದಕ್ಕೆ ಬೆನಕನ ಮಾಡಿ ಗರ್ಕೆ ಹಾಕಿದ್ದು ಅದನ್ನ ವಿಘ್ನೇಶ್ವರ ಅಂತ ಕರಿತೀವಿ. ಪ್ರತಿಯೊಂದು ಅಷ್ಟೇ, ಕಾಯಿನ ಇಟ್ಟು ಪೂಜೆ ಮಾಡ್ತೀವಿ, ಅದನ್ನ ಮುಖಂಡೇಶ್ವರ ಅಂತ ಕರಿತೀವಿ. ಒಂದು ಕಳಸ ಇಟ್ಬಿಟ್ಟು ಅದ್ ಬೇವಿನ ಸೊಪ್ಪು ಇದು ಮಾಡಿ ಅದ್ರ ಅಮ್ಮ ಇದೆ ಅಂತ ಹೇಳಿ, ಅದರಲ್ಲಿ ಔಷಧೀಯ ಗುಣಗಳು ಕೂಡ ಇರ್ತಾ ಇತ್ತು. ವಿಚಾರಿದ್ದಾರೆ ಮನೆಗಳಿಗೆ ಬೇವಿನ ಹೊಗೆ ಆಗ್ತಾ ಇದ್ರು. ಅವೆಲ್ಲ ಪ್ರತಿಯೊಂದು ಮರಗಳಲ್ಲೂ ಕೂಡ ದೈವಾಂಶ ಇದೆ ಅಂತ ಅನ್ಕೊಂಡಿದ್ವು. ನಿಮ್ಗೆ ಗೊತ್ತಿರ್ಬೇಕು, ವೃಕ್ಷ ದೇವತೆ ಅಂತ ಕರಿತೀವಿ ಅದನ್ನ. ಅದನ್ನ ಮುಟ್ಟಿ ಈಗ ತುಂಬಾ ತರದ ಎಲ್ಲಾ ತರದ ಹಣ್ಣುಗಳನ್ನ ಬೆಳಿತೀವಿ. ವಿಚಾರ ಬೇರೆ, ಅವೆಲ್ಲವೂ ಕೂಡ ಆ ಕಾಲಕ್ಕೆ ಆಯುರ್ವೇದಿಕ ಔಷಧ. ನೇರಳೆ ಮರ ಈಗ ನೋಡಿ ಸುಮಾರು 200-300 KG ಆಗಿದೆ ನೇರಳೆ ಹಣ್ಣುಗಳು. ತುಂಬಾ ಕಾಸ್ಟ್ಲಿ ಆಗಿದೆ, ಈಗ ಅಕ್ಕ ಪಕ್ಕ ಬಿಡ್ತಾ ಇದ್ವು, ಎಲ್ಲ ತಿಂತ ಇದ್ವು. ಅದು ಆಂಟಿ ಡೈರಿಯಲ್ ಅಂತ ಕರೀತಾರೆ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಇಟ್ಟಿದೆ ಆಂಟಿ ಡೈರಿಯಲ್ ಅಂದ್ರೆ ಬೇದಿಗಿದಿ ಆದ್ರೆ ಅದನ್ನ ಕೊಡ್ತಾ ಇದ್ವು, ಅದನ್ನ ಜ್ಯೂಸ್ ಕೊಡ್ತಾ ಇದ್ರು ಮುಂಚೆ.
6: ಹೌದು ಹೌದು ಸರ್,
7: ಅದೇ ಔಷಧಿ. ಈಗ ನಮ್ಮ ಕಡೆ ಮೆಡಿಕಲ್ ಸ್ಟೋರ್ ಕೂಡ ಸಿಗ್ತೈತಿ ಈಗ, ಇದ್ರದ್ದು ನೇರಳೆ ಜ್ಯೂಸ್ ಸಿಗ್ತದೆ, ಅದನ್ನ ಕುಡಿದ್ರೆ ಬೇದಿ ಕಮ್ಮಿ ಆಗುತ್ತೆ ಅಂತ. ನಾವು ನ್ಯಾಚುರಲ್ ಆಗಿ ಅವೆಲ್ಲವನ್ನ ತಿಂದು ಬೆಳೆದಂತವ್ರು, ನಮ್ಮೆಲ್ಲ ಅಂಗಿಗಳು ಕೂಡ ಆಗಿದ್ವು. ಮುಟ್ಟು ಸತ್ಯ ಮಾಡ್ತಕ್ಕಂಥದ್ದು ಇಂಥ ಕಡೆಗೆ ಬರಬೇಕು ಅಂತ ಏನಿಲ್ಲ. ಎತ್ತಿನ ಮುಟ್ಟಿ, ದವಸ ಮುಟ್ಟಿ, ನೇಗಿಲು ಮುಟ್ಟಿ, ಅನ್ನ ಕೂಡ ಭೂಮಿ ಮುಟ್ಟಿ, ಭೂಮಿ ಮುಟ್ಟು ಸತ್ಯ ಮಾಡ್ತಿದ್ರು. ಎಲ್ಲ ವಸ್ತುಗಳನ್ನು ಮುಟ್ಟು ಸತ್ಯ ಮಾಡ್ತಕ್ಕಂಥದ್ದು ಆ ಕಾಲಕ್ಕೆ. ಅದು ಅವೆಲ್ಲವೂ ಕೂಡ ನಮ್ಗೆ ಜನಪದರ, ಅವೆಲ್ಲವೂ ಕೂಡ ನ್ಯಾಯಾಲಯ.
6: ಹೌದು ಸರ್, ನೀವು ಹೇಳೋದು ಕರೆಕ್ಟ್. ಅವೆಲ್ಲ ವಸ್ತುವಿಗೂ ಅವರು ಪೂಜನೀಯವಾಗಿ ನೋಡ್ತಿದ್ರು, ಆದ್ರಿಂದ ನ್ಯಾಯಕ್ಕೂ ಕೂಡ ಆ ರೀತಿಯ ವಸ್ತುಗಳನ್ನ ಬಳಸ್ಕೊಳ್ತಿದ್ರ ಅಂತ.
7: ಅಲ್ಲೆಲ್ಲ ನ್ಯಾಯ ತೀರ್ಮಾನ ಮಾಡ್ಕೊಂಡು ಅಂದ್ರೆ ಎಲ್ಲ ಪಂಚಾಯತಿ ಕಟ್ಟೆ ಫೈನಲಿ ಬರ್ತಾ ಇದ್ವು.
6: ನಮ್ಮ ಹಿರಿಯರು ಗಿಡ ಮರಗಳನ್ನು ಕೂಡ, ಹಸುಗಳನ್ನ, ಎತ್ತುಗಳನ್ನ, ಇವೆಲ್ಲವನ್ನು ಕೂಡ ಪೂಜನೀಯವಾಗಿ ನೋಡುವಂತ ಒಂದು ಸಂಸ್ಕಾರವನ್ನ ನಮ್ಮ ಹಿರಿಯರು ಬೆಳೆಸ್ಕೊಂಡಿದ್ರು. ಆದ್ರಿಂದ ಈ ವಸ್ತುಗಳನ್ನೆಲ್ಲ ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಈ ಎಲ್ಲ ವಸ್ತುಗಳಿಗೂ ಕೂಡ ಇವರೊಂದು ವಿಶೇಷ ಸ್ಥಾನವನ್ನ ನೀಡಿದ್ರು, ಆದ್ರಿಂದ ಈ ರೀತಿಯಾಗಿ ಮಾಡ್ತಾ ಇದ್ರು. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಪರಮೇಶ್ವರ್ ಬಿ ಅರಸೀಕೆರೆ ಅವರು ಹಳ್ಳಿಯಲ್ಲಿ ಇನ್ನೂ ಯಾವ ರೀತಿಯ ನ್ಯಾಯ ಪದ್ಧತಿ ಇತ್ತು ಅಥವಾ ನ್ಯಾಯ ಪಂಚಾಯತ್ಗೆ ಆಗ್ತಿತ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ಕೇಳೋಣ. ಅಷ್ಟೆಲ್ಲ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ಇದುವರೆಗೆ ಅರಸೀಕೆರೆಯವರೇ ಆದ ಪರಮೇಶ್ವರ್ ಬಿ ಅರಸೀಕೆರೆ ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಮೊದಲೆಲ್ಲ ಇದ್ದಂತಹ ನ್ಯಾಯ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
7: ವ್ಯಾಜ್ಯಗಳು ತೀರ್ಮಾನ ಆಗಿಲ್ಲ ಅಂತ ಹೇಳಿದ್ರೆ ಪಂಚಾಯತ್ ಕಟ್ಟಿ ಅದು ಕೊನೆ ಫೈನಲಿ ಬರ್ತಾರೆ, ಅಲ್ಲೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಡ್ತಿದ್ರು ಮನೆ ಮುಂದೆಗಳನ್ನೇ, ವಸ್ತುಗಳ ಮುಂದೆ, ಜನರ ಮುಂದೆ. ನೆಕ್ಸ್ಟ್ ಅದರ ನಂತರ ದೇಹದ ಅಂಗಾಂಗವನ್ನು ಮುಟ್ಟಿ ಹೇಳ್ಬಿಟ್ಟು ಅದನ್ನು ಹೇಳಿ ಅದೊಂದು ನ್ಯಾಯ ತೀರ್ಮಾನ ಮಾಡ್ಕೊಳ್ಳೋದು. ಒಂದು ನನಗೆ ನೋಡಪ್ಪ, ನೀನ್ ನಾನು ಇದನ್ನ ತಗೊಂಡಿಲ್ಲ ನನ್ನ ಕಣ್ಣು ಹಿಂಗ್ ಹೋಗ್ಲಿ, ಕಣ್ಣೇ ಹೋಗ್ಬಿಡ್ಲಿ. ಯಾಕಂದ್ರೆ ಸರ್ವೇಂದ್ರಿಯಂ ನಯನಂ ಪ್ರಧಾನಂ ಅಂತ ಹೇಳ್ತೀವಿ. ಅದೇ ರೇಖಾ ಹಿಂಗ್ ಹೋಗ್ಲಿ ಅಂತ ಕೊಡಕಂತ. ಆಮೇಲೆ ನಂತರ ಬಾಯಿ ನನ್ನ ಬಾಯಿ ಹುಳ ಬೀಳ್ಲಿ, ಅದನ್ನ ತಗೊಂಡಿದ್ರೆ, ನಾನು ಮಾಡಿದ್ರೆ ನನ್ನ ಬಾಯಿ ಹುಳ ಬೀಳ್ಲಿ ಅಂತ ಹೇಳ್ತಾರೆ. ನಿನ್ ಕೈ ಸೇದಿ ಹೋಗ್ಲಿ, ನನ್ನ ಕಾಲು ಸೇದಿ ಹೋಗ್ಲಿ, ನಾನು ತಗೊಂಡಿದ್ರೆ ನನ್ನ ಕಾಲು ಸೇದಿ ಹೋಗ್ಲಿ ಅಂತಕ್ಕಂಥ ಮಾತನ್ನು ಕೂಡ ಅವನು ಹೇಳ್ತಾನೆ. ಅದರ ನಂತರ ನಾವು ಬಹಳಷ್ಟು ಹಿಂದೆ ನೋಡೋದಾದ ಪುಣ್ಯ ಕೋಟಿ, ನಾವೆಲ್ಲರೂ ಕೂಡ ಗೋವಿನ ಹಾಡನ್ನ ಓದಿ ಬೆಳೆದಂತವ್ರು.
6: ಹೌದು ಸರ್.
7: ಹಸು ಬರುತ್ತಲ್ಲಿ ನೋಡಿ, ಅಲ್ಲಿ ಹಸು ಎಷ್ಟು ಭಾವನಾತ್ಮಕ ಹೇಳುತ್ತೆ ಅಂತ ಹೇಳಿದ್ರೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಅರ್ಬುದ ಅಂತಕ್ಕಂಥ ಒಂದು ಹುಲಿ ಇರುತ್ತೆ. ಆ ಹುಲಿ ಅಡ್ಡ ಬಂದ್ ಕೂಡಲೇ ಇದು ಹೇಳುತ್ತೆ, ಇಲ್ಲ ಇಲ್ಲ ನನ್ನ ಎಷ್ಟು ಭಾವನಾತ್ಮಕ ಹೇಳುತ್ತೆ ನನ್ನ ಕೊನೆಯ ನೋಡಿ, ದಟ್ ಇಸ್ ಡೆತ್ ಸೆಂಟೆನ್ಸ್. ಅದು ಕೇಳುತ್ತೆ, ನೀವು ಕೊನೆ ಆಸೆ ಏನಪ್ಪ ಅಂತ ಹೇಳಿದ್ರೆ, ನನ್ನ ಕಂದ ದೊಡ್ಡಿಯೊಳಗಿದ್ದಾನೆ, ಅವ್ನ್ ಹೋಗಿ ನಾನು ಹಾಲು ಉಣಿಸ್ ಬರ್ತೀನಿ. ನನ್ ಇವಾಗ ಡೆತ್ ಸೆಂಟೆನ್ಸ್ ಅದು ಕೇಳ್ತಾರಲ್ಲ, ನೇಣಾಕ ಮುಂಚೆ ಕೇಳ್ತಾರ ಅವನ್ನ. ಕೊನೆ ಆಸೆ ಏನಪ್ಪ ಅಂದ್ರೆ, ಇದು ಈಗ ಪುಣ್ಯಕೋಟಿ ಹೇಳುತ್ತೆ, ನನ್ನ ಕಂದ ದೊಡ್ಡಿಯೊಳಗಿದ್ದಾನೆ, ಎಲ್ಲರೂ ಕೂಡ ನಾನು ನೋಡ್ಕೊಂಡ್ ಬರ್ತೀನಿ ಅಂತಲ್ಲ, ಅವ್ರು ನೋಡಿ ಆಮೇಲೆ ನಾನು ಬರ್ತೀನಿ ಅಂತಕ್ಕಂಥ ಮಾತನಾಡ. ಆದ್ರೆ ಅರ್ಬುದ ಏನ್ ಹೇಳುತ್ತೆ, ನಾನು ನಿನ್ ಮಾತು ನಂಬಲ್ಲ ಅಂತ ಹೇಳಿದ್ರೆ ಅಕ್ಕಿ ಹೇಳುತ್ತೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಚಿಕ ತಪ್ಪಿ ನಾಡಿದರೆ ಮೆಚ್ಚನ ಜಗದೀಶನು, ಹಿಂಗೆ ಹೇಳ್ತಾ ಅದನ್ನ ಕೊನೆ ಆಸೆ ಅಂತ ಹೇಳುತ್ತೆ. ಅವರೆಲ್ಲ ಅವ್ರನ್ನ ಹೇಳಿ ಮತ್ತೆ ಬರ್ತದ, ಅದು ಮತ್ತೆ ಬಂದ್ರೆ ಅದಕ್ಕೆ ಆಶ್ಚರ್ಯ ಆಗುತ್ತೆ, ನೋವಾಗುತ್ತೆ. ಅರ್ಬುದ ಆತ್ಮಹತ್ಯೆ ಮಾಡ್ಕೊಳತ್ತೆ ಆ ಕಾಲಕ್ಕೆ, ಅದು ಮನಸ್ಸಿನೊಂದು ಸುಸೈಡ್ ಮಾಡ್ಕೊಳತ್ತೆ ಅದು. ಅದರಿಂದ ಎಷ್ಟೋ ಜನ ನಾವೆಲ್ಲ ತುಂಬಾ ಒಂದ್ ಕಡೆ ಅಂತ ಹೋಗ್ತೀವಿ. ಈ ನ್ಯಾಯಾಲಯಗಳು ಇರ್ಲಿಲ್ಲ, ಲಾಕ್ ಕೂಡ ನಮ್ಗೆ ಇರ್ಲಿಲ್ಲ. ಆದ್ರೂ ಅಲ್ಲೆಲ್ಲ ಎಲ್ಲಿ ಬೇಕಲ್ಲೇ ಬಹಳ ವಿಶೇಷವಾಗಿ ಅವ್ರಿಗೆ ಸತ್ಯದ ದಾರಿಯನ್ನು ಬಹಳ ಕಂಡುಕೊಂಡಿದ್ರು. ಪೂಜಾರಿ ಹೇಳಿದ್ರೆ ಸಾಕು, ಅವನೇ ಒಬ್ಬ ಜಡ್ಜ್ ಆ ಕಾಲಕ್ಕೆ, ಸಮಾಜದ ಮುಖಂಡರು ಹೇಳಿದ್ರೆ ಸಾಕು, ಅವರೇ ಒಂದು ಜಡ್ಜ್ ಇದ್ದಂಗೆ. ಅವ್ರಿಗೆ ಅವ್ರ ಮಾತು ನಂಬ್ತಿದ್ರು, ಅವ್ರ ಮಾತಿಗೆ ಬೆಲೆಗಳನ್ನು ಬೆಲೆ ಕೊಡ್ತಾ ಇದ್ರು ಸಾಮಾನ್ಯವಾಗಿ. ಅದರಿಂದ ಜನಪದ ನ್ಯಾಯಾಲಯಗಳು, ದೇವಾಲಯ, ಪಂಚಾಯತಿ ಕಟ್ಟೆ, ಕಟ್ಟೆ ಮನೆ, ಮಠ, ಮಂದಿರ, ವಸ್ತುಗಳು, ಸಂಬಂಧಿ ಆಣೆಗಳು, ವ್ಯಕ್ತಿ ಸಂಬಂಧಿ ಆಣೆಗಳು, ವಸ್ತು ಸಂಬಂಧಿ ಆಣೆಗಳು, ಆಮೇಲೆ ದೇಹದ ಅಂಗಾಂಗವನ್ನು ಇರ್ತಕ್ಕಂಥ ಆಣೆಗಳು, ಅದರಿಂದ ಜನಪದ ನ್ಯಾಯಾಲಯಗಳು ಅವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನ ಉದಾಹರಿಸಿದ್ರು, ಅದು ಆಗದೆ ಬಿಟ್ಟಿದೆ. ಬಟ್ ವಿಶೇಷ ಕೆಲವು ಕಡೆ ಆಗ್ತೀನಿ ನೋಡ, ಅವ್ರು ಏನೋ ಮಾಡಿದ್ದ ನೋಡ, ಅವ್ನ ಕಾಲು ಅಂಗವಾಯ್ತು, ಅವ್ನ ಕಣ್ಣು ಆಯ್ತು, ಸುಳ್ಳು ಹೇಳಿದ್ದ ಅವನು, ಆಮೇಲೆ ಅವ್ರ ಮಕ್ಳಿಗೆ ಹಿಂಗಾಯ್ತು, ಅವ್ನ ಸಂಸಾರಕ್ಕೆ ಹಿಂಗಾಯ್ತು, ನಿದರ್ಶನಗಳನ್ನು ಕೊಟ್ಟು ಅವ್ರನ್ನ ಭಯ ಪಡೋ ಒಂದೊಂದ್ಸಲ ಒಂದು ಸತ್ಯ ಬರಿಗೆ ಬರ್ಬೇಕಷ್ಟೇ. ಅವ್ರಿಗೆ ಉದ್ದೇಶ ಅವ್ರಿಗೆ ಹಾಳಾಗ್ಲಿ ಅಂತ ಸತ್ಯ ಬರಿಗೆ ಬರಬೇಕು, ಸತ್ಯ ಸುಳ್ಳು ಹೇಳಬಾರ್ದು, ಅದು ಅವ್ರ ಉದ್ದೇಶ ಆಗಿತ್ತು. ಅದರಿಂದ ನಿದರ್ಶನ ಯಾವ್ದೋ ಊರಿಂದು, ಯಾವ್ದೋ ಊರಿನ ಕತೆ, ಯಾವ್ದೋ ದೇಶದ ಕತೆ, ಅವೆಲ್ಲವನ್ನು ಹೇಳಿ ಅವ್ರಿಗೆ ಒಂದ್ ಕಡೆ ಭಯಭೀತರಾಗಿ ಮಾಡ್ತಿದ್ರು, ಇನ್ನೊಂದ್ ಕಡೆ ಮತ್ತೆ ಹಣ ಖರ್ಚು ಮಾಡ್ಕೊಂಡು ಸಮಯವನ್ನು ವ್ಯರ್ಥ ಮಾಡದೆ ಅಲ್ಲಲ್ಲಿ ತೀರ್ಮಾನ ಊರ್ ಬಿಟ್ಟಿಂದ ಕರಿತಾ ಇದ್ರು. ಊರ್ ಬಿಟ್ಟಿ ಅಂತ ಹೇಳಿದ್ರೆ, ಈ ಕಾಲಕ್ಕೆ ಆ ಕಾಲ ಗ್ರಾಮ ಪಂಚಾಯತ್ ಇರ್ಲಿಲ್ಲ. ಗ್ರಾಮ ಪಂಚಾಯತ್ ಇಲ್ಲ ಅಂತ ಹೇಳಿದ್ರೆ ಆ ಊರಿನ ನ್ಯಾಯದ ಕಟ್ಟೆ ಇದು ಅಲ್ಲಿ ಕರೆಸಿ ನಾಳೆ ಊರಿನಿಂದ ಕೆಲಸ ಆಗ್ಬೇಕು, ಎಲ್ಲರೂ ಬನ್ನಿ. ಪ್ರತಿಯೊಬ್ಬರು ಬಂದ್ಬಿಟ್ಟು ಊರಿನ ಕೆಲಸ ಮಾಡಿ, ಊರಿನ ಚರಂಡಿ ಕ್ಲೀನ್ ಮಾಡೋದಾಗ್ಲಿ, ದೇವಸ್ಥಾನ ಕ್ಲೀನ್ ಮಾಡೋದಾಗ್ಲಿ, ಅಥವಾ ಸ್ಕೂಲ್ಗಳನ್ನ ಸರಿ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಜನಪದರು ಅಲ್ಲಲ್ಲೇ ಸೇರ್ಕ ಆ ಕಟ್ಟೆಗಳ ಮುಂದೆ ತೀರ್ಮಾನ ಮಾಡ್ಕೊಳ್ತಾ ಇದ್ರು.
6: ಎಲ್ಲರಲ್ಲೂ ಆ ರೀತಿಯ ಒಗ್ಗಟ್ಟು ಇರ್ತಿತ್ತು ನಮ್ಮ ಹಳ್ಳಿಗಳಲ್ಲಿ.
7: ಯಾರು ಕೂಡ ಎಂದೂ ಕೂಡ ಅವರೆಲ್ಲ ನ್ಯಾಯದ ಕಟ್ಟೆಗೆ ಹೋದಾರಲ್ಲ ಅಂದ್ರೆ, ಕೋರ್ಟ್ಗೆ ಹೋದ್ರು ಅಂದ್ರೆ ಅವಮರ್ಯಾದೆ. ಇತ್ತೀಚೆಗಂತೂ ಕೆಲವರಿಗೆ ಕೋರ್ಟ್ಗೆ ಹೋದ, ಸ್ಟೇಷನ್ಗೆ ಹೋದ ಅಂದ್ರೆ ಅವಮರ್ಯಾದೆ. ಏ ನಾನು ಕೋಡ್ ಕಟ್ಕಟ್ಟೆ ಮೆಟ್ಟಲ್ಲಪ್ಪ ಅಂತ ಹೇಳ್ಬಿಡು ಅಂತ ಅಂತಾರೆ ತುಂಬಾ ಜನ ಅಂತಾರೆ. ಅವ್ರಿಗೆ ಹಾಳು ಮಾಡಬೇಕು ಅಂದ್ರೆ ಹಳೆ ದಾರಿ ಕೊಡಿಸ್ಬೇಕು, ಇಲ್ಲಾಂದ್ರೆ ಎಲೆಕ್ಷನ್ ನಿಲ್ಸ್ಬೇಕು ಅಂತ ಹೇಳ್ತಾರೆ, ಇಲ್ಲ ಕೋರ್ಟ್ ಕಳಿಸ್ಬೇಕು ಅಂತ ಹೇಳ್ತಾರೆ. ಸುಮ್ನೆ ಕೋರ್ಟ್ ತಿರುಗ್ಬೇಡ್ರಪ್ಪ, ಎಲ್ರು ಒಂದು ಬುದ್ಧಿವಾದವನ್ನು ಹೇಳಿ ಅವ್ರಿಗೆ ಕಳಿಸ್ತಾ ಇದ್ರು. ಸಾಮಾನ್ಯ ಯಾರು ಕೂಡ ಅಲ್ಲಿ ಹೋಗ್ತಿರ್ಲಿಲ್ಲ, ದೂರ ಮೆಟ್ಲಿ ಪೋರ್ಟ್ ಮೆಟ್ಲಿಗೆಲ್ಲ ಹೋಗ್ತಾ ಇರ್ಲಿಲ್ಲ.
6: ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಯಾಕೆಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ಜನ ಒಬ್ರಿಗೊಬ್ರು ಸಹಕಾರದಿಂದ ಸಹಾಯ ಮಾಡ್ಕೊಳ್ತಾ ಬದುಕನ್ನ ಕಟ್ಕೊಂಡವರು. ಹಾಗಾಗಿ ಅವರು ಊರಿನ ಕೆಲಸ ಇರ್ಬೋದು, ದೇವಸ್ಥಾನದ ಕೆಲಸ ಇರ್ಬೋದು, ಅಥವಾ ತಮ್ಮ ಮನೆಯ ಕೆಲಸ ಇರ್ಬೋದು, ಎಲ್ಲವನ್ನು ಶ್ರದ್ಧೆಯಿಂದ ಮಾಡ್ತಿದ್ರು. ಹಾಗೆ ಎಲ್ಲರೂ ಒಂದುಗೂಡಿ ಮಾಡ್ತಾ ಇದ್ರು, ಅದೆಲ್ಲವೂ ನಮ್ಮದೇ ಎಂಬ ಅಭಿಮಾನ ಪ್ರೀತಿಯಿಂದ ಮಾಡ್ತಿದ್ರು. ಹಾಗಾಗಿ ಕೋರ್ಟ್ ವರ್ಗೂ ಹೋಗ್ತಿರ್ಲಿಲ್ಲ. ಸಣ್ಣ ಪುಟ್ಟ ವ್ಯಾಜ್ಯಗಳಿರ್ಬೋದು, ಸಣ್ಣ ಸಣ್ಣದನ್ನ ಅಲ್ಲೇ ತೀರ್ಮಾನ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅವರಲ್ಲಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಹಕಾರ ಮನೋಭಾವ ಜಾಸ್ತಿ ಇತ್ತು ಎಂಬುದನ್ನ ಬಿ ಪರಮೇಶ್ವರ್ ಅರಸಿಕೆರೆ ಅವರು ತಿಳಿಸಿದ್ರು. ನಂತರದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ಇದುವರೆಗೆ ಅರಸೀಕೆರೆಯವರೇ ಆದ ಪರಮೇಶ್ವರ್ ಬಿ ಅರಸೀಕೆರೆ ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಮೊದಲೆಲ್ಲ ಇದ್ದಂತಹ ನ್ಯಾಯ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಕೆಲವು ಕಡೆ ನಿಮ್ಗೆ ಗೊತ್ತಿರ್ಬೇಕು, ಇತ್ತೀಚೆಗೆ ಯಾರು ದುಡ್ಡು ಕೊಡಿಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಬರೀತಾರೆ. ಈಗ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಲೆಟರ್ ಬರೆಯೋದು, ಅಲ್ಲಿ ತೀರ್ಮಾನ ಇವಾಗಲೂ ಕೂಡ ಇದೆ ಆ ತರದ್ದು. ಅಲ್ಲಿ ಹೋಗಿ ತೀರ್ಮಾನ ಆಗುತ್ತೆ, ನಾವು ಹೇಳ್ತೇನೆ ದುಡ್ಡು ಕೊಟ್ಬಿಡ್ತೀನಿ ಸ್ವಾಮಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಂತಂದಾನೆ. ದೊಡ್ಡ ದೊಡ್ಡದಾದ್ರೆ ಮಠಗಳು ನಡೀತವೆ, ಸಣ್ಣ ಪುಟ್ಟವಾದ್ರೆ ಊರಲ್ಲಿ ನಡೀತವೆ. ಒಟ್ಟು ಏನಾದ್ರೂ ಮಾಡಿ, ಅಥವಾ ಈ ಇವು ಕೂಡ ನ್ಯಾಯಾಲಯಗಳು ಕೂಡ ಅದಾಲತ್ ಅಂತ ಮಾಡ್ತೇವೆ. ಆ ಟೈಮ್ ನಲ್ಲಿ ಎಲ್ಲೂ ಅಲ್ಲೇ ಕುಲಾಸೆ ಮಾಡ್ಬಿಡ್ತಾರೆ ಪೂರ್ತಿ. ಇತ್ತೀಚೆಗೆ ಮುಂಚೆ ಎಲ್ಲ ಯಾವ ಹೋಗ್ತಿರ್ಲಿಲ್ಲ, ದೇವಸ್ಥಾನಗಳೇ ಅಥವಾ ಕಟ್ಟೆ ಮನೆಗಳೇ ಇವರ ನ್ಯಾಯ ಪಂಚಾಯತಿಗೆ ಮಾಡ್ತಕ್ಕಂಥ ಸ್ಥಳಗಳಾಗಿದ್ದವು.
2: ಹೌದು ಸರ್.
3: ಅತಿ ಹೆಚ್ಚು ಅವನ್ನ ಕಡಿಮೆ ಮಾಡೋರು, ವಸ್ತುಗಳನ್ನು ತಾಣಕ್ಕೆ ಹೋಗ್ತಿರ್ಲಿಲ್ಲ. ಎಷ್ಟೋ ಕಡೆ ಇವ್ರು ಕೂಡ ಹಳ್ಳಿಗಳಲ್ಲಿ ಬಿದ್ದಕಾಯಿ ಮುಟ್ತಾ ಇಲ್ಲ, ಕಟ್ಟೇಳ್ಸು ಅಂತ ಕರೀತಾರೆ ಅದಕ್ಕೆ. ಇನ್ನು ಮುಂದಕ್ಕೆ ಹೋದ್ರೆ ಯಾರಾದ್ರೂ ವ್ಯಕ್ತಿ ತಪ್ಪು ಮಾಡಿಬಿಟ್ರೆ ಅವನಿಗೆ ಅವನ ಇಡೀ ಊರು ಏನ್ ಮಾಡೋದು, ಅವ್ನು ಮಾತಾಡ್ಸಂಗ ಘೋಷಣೆ ಮಾಡ್ಬಿಡ್ತಾ ಇತ್ತು. ಅದು ಈಗ ಸಂವಿಧಾನ ಇದು ಮಾಡಿದೆ, ಅದನ್ನ ಬಹಿಷ್ಕಾರ ಮಾಡಿದೆ. ಅದನ್ನ ಯಾರಾದ್ರೂ ಕೂಡ ಮಾಡಿದ್ರೆ, ಅವ್ರು ತಪ್ಪು ಮಾಡಿದ್ರೆ ಅವ್ನ ಯಾರು ಕೂಡ ಮಾತಾಡ್ಸಂಗಿಲ್ಲ ಅಂತ ನನಗೂ ನನಗೆ ಗೊತ್ತಿರಂಗಿತ್ತು ಅದೆಲ್ಲದೂ ಕೂಡ. ಆದ್ರೆ ಮನುಷ್ಯ ಸಂಘ ಜೀವಿ, ಎಲ್ಲರೂ ಬೇಕಲ್ಲ ಅವನಿಗೆ, ಎಲ್ಲರೂ ಬೇಕಲ್ಲ. ಹಾಗಾಗಿ ಅವನಿಗೆ ಅದು ಗೊತ್ತಾಗ್ಬೇಕು, ಒಂಟಿತನ ಬಾಧಿಸದು ಅವನ್ನ. ತಪ್ಪು ಮಾಡ್ದೋ ಇಲ್ಲ ನಾನು ತಪ್ಪಾಯ್ತು ಕಳಪ್ಪ ಅಂತ ಬಂದ್ಬಿಡ್ತಿದ್ದ. ಯಾರು ಕೂಡ ಒಬ್ಬಂಟಿ ಆಗಿರ್ಲಿಕ್ಕೆ ಇಷ್ಟ ಪಡ್ತಿರ್ಲಿಲ್ಲ.
2: ಹೌದು ಹೌದು.
3: ಸಂಘ ಜೀವಿ ಆದ್ರಿಂದ ನಮ್ಗೆ ನಾವು ಬೆಳಕೋಬಹುದು, ಎಲ್ಲರೂ ಉಪ್ಪು ಬೆಳೆಯಕ್ಕಾಗಲ್ಲ, ಬೆಂಕಿ ಪಟ್ಟೆ ಬೆಳೆಯಕ್ಕಾಗಲ್ಲ.
2: ಹೌದು.
3: ಉದ್ಬತ್ತಿ ಬೆಳೆಯಕ್ಕಾಗಲ್ಲ, ಉದ್ಬತ್ತಿ ತರಕ್ಕಾಗಲ್ಲ.
2: ಹೌದು.
3: ವಿಭೂತಿ ಮಾಡಕ್ಕಾಗಲ್ಲ. ಈ ತರದವೆಲ್ಲನೂ ಕೂಡ ನಾವು ಪರಾವಲಂಬಿ ಆಗ್ಲೇಬೇಕು. ಅದಕ್ಕೆ ಅವನು ನೊಂದು ಬಿಟ್ಟ ಬಂದ್ಬಿಡ್ತಾ ಇದ್ದ. ಅದು ಫೈನಲ್ ಅದು, ಅವನ್ನ ಊರಿಂದ ಬಹಿಷ್ಕಾರ ಮಾಡಿದಾರೆ ಅಂತಂದ್ರೆ ಫೈನಲ್ ಅದು, ಫೈನಲ್ ಅದು. ಗೊತ್ತಿರೋ ಬೆಂಕಿ ಪಟ್ಟಣ ಕಡಿಮೆ ಇದ್ವು ಆ ಕಾಲಕ್ಕೆ. 2005 ನಂತರ ಸಂಘ ಸಂಸ್ಥೆಗಳು, ಮಹಿಳಾ ಸಂಘಟನೆಗಳು ಆದ್ಮೇಲೆ ಅವರಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟಿ ಜಾಸ್ತಿ ಆಯ್ತು. ಹಂಗಾಗಿ ಸಣ್ಣ ಪುಟ್ಟ ಯಜಮಾನ್ ಗಂಡನ್ ಕೇಳ್ತಿರ್ಲಿಲ್ಲ ಪಾಪ ಅವರು. ಅದಕ್ಕಿಂತ ಮುಂಚೆ ನಾನ್ ಚೆನ್ನಾಗಿ ನೋಡಿದ್ದೆ, ಒಂದು ಹೆಂಚ್ ಅಂತ ಬರ್ತಾ ಇತ್ತು. ಅಜ್ಜಿಮ ಕೆಂಡ ಹಾಕಿಂದ ತಗೊಂಡ್ಬರ್ತಕ್ಕಂಥದ್ದು, ಕೆಂಡ ತಗೊಂಡ್ಬಂದು ಅದರಲ್ಲಿ ಬೆರಳಿಂದ ಬರೋದು, ಮೀನಿನಲ್ಲಿ ಹಚ್ಕೊಂಡು ಬೆಂಕಿ ಹಚ್ಕೊಂಡು. ಗ್ರಾಮೀಣ ಪ್ರದೇಶದ ಜನಗಳು ಅಲ್ಲಿ ಹಣದ ವ್ಯವಹಾರ ಹೆಚ್ಚಿಗೆ ಇರ್ತಾ ಇರಲಿಲ್ಲ. ನಿಮಗೆ ಗೊತ್ತಿರ್ಬೇಕು, ನಾವು ಹಾಲನ್ನು ಮಾರದಿರಲ್ಲ, ಜನಪದ ಹಾಲು ಮಾರದಿರಲ್ಲ, ನೀರು ಮಾರದಿರಲ್ಲ.
2: ನೀರನ್ನು ಸಹ ದುಡ್ಕೊಟ್ಟು ಕೊಂಡ್ಕೊಳ್ಳೋ ಕಾಲ ಬಂದೇ ಬಿಡ್ತಲ್ಲ ಸರ್.
3: ನಮಗೆ ಕಲ್ಪನೆ ನೀರನ್ನ ಮಾರ್ತಾರೆ ಅಂತ ಕಲ್ಪನೆ ಕೂಡ ಇರಲಿಲ್ಲ. ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಗಾಳಿನ ಕೂಡ ಕೊಟ್ಕೋಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ್ರೆ, ಆಕ್ಸಿಜನ್ ಸಿಗ್ತಾ ಇಲ್ಲ ಕೆಲವು ರಾಷ್ಟ್ರಗಳಲ್ಲಿ. ಹಾಗಾಗಿ ಈಗ ಒಂದು ಮನೆ ಹಸು ಮಾಲಿಸ್ಕೊಂಡ್ರೆ ಬೇರೆ ಮನೆ ಕೊಡ್ತಾ ಇದ್ರು ಅಂದ್ರೆ ಕೊಡುಕೊಳ್ಳೋ ವ್ಯವಹಾರ ಇದ್ದೇ ಇತ್ತು. ಆ ಮನೆಗೆ ಹೋಗ್ಬಿಟ್ಟು ಆಲಿಸ್ಕೊಂಬ, ನನ್ನ ಹಸುಕರು ಹಾಕಿ ನಾನ್ ಕೊಡ್ತೀನಪ್ಪ, ನಿಮ್ಮ ಹಸುಕರು ಹಾಕಿ ನೀ ಕೊಡು ಅಂತ ಹೇಳ್ಬಿಟ್ಟು. ಧೈರ್ಯ ಇರ್ಲಿಲ್ಲ ಆಕೆಗೆ. ಮಗು ಆದ್ರೆ ಅಪ್ಪ ಏನ್ ಮಾಡ್ತಿದ್ದ, ಅವ್ನು ಹಸು ಕೊಡ್ತಾ ಇದ್ದ, ಅದನ್ನ ಬಳುವಳಿ ಅದು, ಆ ಬಳುವಳಿಗೂ ಆ ಕಾಲಕ್ಕೆ ಅದು ಧೈರ್ಯಗಳು. ಹಂಗಾಗಿ ಪ್ರತಿ ಮನೆಯಲ್ಲೂ ಕೂಡ ಅದನ್ನ ಅದು ಬೆಳಕೆ ಹಸುಗಳು ಒಂದು ಕೊಟ್ರೆ ಹತ್ತಾಗಿರವು, ತವರಿನ ಹಸು ಅಂತ ಕರಿತಾ ಇದ್ರು. ಅದ್ರ ಬಗ್ಗೆ ಬಹಳ ಗೌರವ ಇತ್ತು. ಅದನ್ನ ಬಿಟ್ಟು ಸತ್ಯ ಮಾಡಿ ನಮ್ಮ ತವರಿಂದ ತಂದಿರ್ತಕ್ಕಂಥ ಹಸು ಹಸು ಮೇಲೆ ಆಣೆ ಕಣಪ್ಪ, ಗೊತ್ತಿಲ್ಲ ನಾನು ನೋಡ್ಲಿಲ್ಲ ನಾನು ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ಕೊಟ್ಬಿಡ್ತಿದ್ದ. ಅವನು ತಗೊಂಡಿಲ್ಲ ಅಂದ್ರೆ ಸತ್ಯ ಮಾಡೋನು, ನೋಡಪ್ಪ ಇದು ಆಣೆ ಅಂತ ತಗೊಂಡಿಲ್ಲ ತಗ, ಅಲ್ಲಲ್ಲೇ ಕ್ಲಿಯರ್ ಆಗ್ಬಿಡ್ತು. ಪಂಚಾಯತಿ ಕಟ್ಟೆ ಬರ್ತಾರೆ ಅಂದ್ರೆ ಅವನು ಘನಘೋರ ತಪ್ಪು ಮಾಡವ್ರೆ ಅಂತ ಅರ್ಥ. ಅಲ್ಲಿಗೆ ಇಡೀ ಊರಿಗೆ ಗೊತ್ತಾಗ್ಬಿಡ್ತದ್ದು, ನಂಗೆ ಗೊತ್ತಾಗದ್ ಬೇಡ, ನಾ ತೆರೆ ಮೇಲೆ ಇರ್ಬೇಕಲ್ಲಪ್ಪ, ನಮ್ಗೆ ಯಾಕೆ ಬೇಕು ಹಿಂಗ್ ಅನ್ಕೊಂಡು ಅವ್ರು ಅಲ್ಲೇ ತೀರ್ಮಾನ ಮಾಡ್ತಾರೆ. ಸ್ಪಾಟ್ ತೀರ್ಮಾನ ತಪ್ಪನ್ನು ಕಡಿಮೆ ಮಾಡ್ತಿದ್ರು, ಸೇ ವಶಾಲತೆ ಇತ್ತು ಸ್ವಲ್ಪವ. ಆಮೇಲೆ ಅವನು ಇದನ್ನು ಕೂಡ ಅಲ್ಲಿ ಕಟ್ಕಟ್ಟಿಗತ್ತು ಹೋಗಿ ಬಹಳ ಕಡಿಮೆ ಆ ಸಂದರ್ಭ ಆಗಿದೆ ಬಡಪ ತಗೋಲಿ ಅಂತಿದ್ದ. ಈ ತರದ್ದು ಜಾಸ್ತಿ
2: ಈ ಕೌಟುಂಬಿಕ ಕಲಹಗಳೆಲ್ಲ ಅಥವಾ ಕೌಟುಂಬದಲ್ಲಿ ಆಗದಂತಹ ಜಗಳಗಳೆಲ್ಲ ಅದನ್ನ ಯಾರು ತೀರ್ಮಾನ ಮಾಡ್ತಿದ್ರು?
3: ಕೌಟುಂಬಿಕ ಕಲಹ ನೆಂಟ್ರಲ್ಲಿ ತೀರ್ಮಾನ ಅವ್ರ ನೆಂಟ್ರನ್ ಕರೆಸ್ಕೊಳ್ಳೋರು, ಅವ್ರ ಕಡೆಯನ್ನು ಕರೆಸಿ ಇವ್ರ ಕಡೆಯನ್ನು ಕರೆಸಿ ಫೈನಲ್ ಬರ್ತಿದ್ದು ಪಂಚಾಯತಿ ಕಟ್ಟೆಗೆ. ಮನೆ ಕೂಡ ಒಂದು ನ್ಯಾಯಾಲಯ, ಅವ್ರ ಆಪ್ತರು ಸಂಬಂಧಿಗಳು ಅವ್ರ ಕಡೆಯವ್ರನ್ನ ಕರೆಸಿ ಅಲ್ಲೇ ತೀರ್ಮಾನ ಮಾಡ್ಕೊಂತಿದ್ರು. ಬಟ್ ನೆಂಟರು ಸೇರೋರು ನ್ಯಾಯಾಲಯ ಮಾಡ್ಕೊಂಡು ಅಲ್ಲೇನು ತೀರ್ಮಾನ ಮಾಡಿ. ಬಟ್ ಹೊಂದಾಣಿಕೆ ಮನೋಭಾವನೆ ಜಾಸ್ತಿ ಇತ್ತು ಆ ಕಾಲಕ್ಕೆ. ಜನಪದರಿಗೆ ಅಲ್ಲೇ ಸ್ಪಾಟ್ ಆಗಿ ಒಂದು ನ್ಯಾಯಾಲಯ, ನಂತರ ಮನೆಗಳು, ದೇವಸ್ಥಾನ, ಕಟ್ಟೆ ಮನೆಗಳು ಇವೆಲ್ಲ.
2: ಕೆಲವೊಂದು ಕುಟುಂಬಕ್ಕೆ ಸಂಬಂಧಿಸಿದ ಕಲಹಗಳು ಮನೆಯಲ್ಲೇ ತೀರ್ಮಾನ ಆಗ್ತಿತ್ತು ಅಂತ ಹೇಳ್ತಾರಲ್ಲ, ಹೌದಾ?
3: ಒಳ್ಳೆ ಮಾತು. ಮನೆಯ ಹಿರಿಯ ಆ ಕಾಲಕ್ಕೆ ನ್ಯಾಯಾಧೀಶ, ಊರಿನ ಹಿರಿಯ ನ್ಯಾಯಾಧೀಶ ಆ ಕಾಲಕ್ಕೆ. ಅವನು ಹೇಳಿದ್ರೆ ಆ ಮನೆಗಳು ಸಾಮಾನ್ಯ ಮಾತು ಕೇಳರು. ನಮಗೆ ಗೊತ್ತಿರೋ ಹಾಗೆ ಯಜಮಾನರಿದ್ರೆ ನಾವು ಕೂರ್ತಿರ್ಲಿಲ್ಲ, ಯಾವಾಗಲೂ ಮುಂದ್ಗಡೆ ಕೂರ್ತಿರ್ಲಿಲ್ಲ, ಹಿಂದೆ ಕೂರುವು, ಆ ಕಡೆ ಕಡೆ ಕಾಲ್ ನೀರು ಕೂರಂಗಿಲ್ಲ. ಅವ್ರ ಮಾತಿಗೆ ಗೌರವ, ಅವರು ಕೂಡ ಹಂಗೆ ಇದ್ರು. ನಿಷ್ಪಕ್ಷಪಾತವಾಗಿ ಹೇಳ್ತಕ್ಕಂಥದ್ದು, ಮನೆಯಲ್ಲಿ ತುಂಬಾ ಮಕ್ಕಳಿದ್ರೆ ಮಕ್ಕಳನ್ನ ಬೇರೆ ಬೇರೆ ತರ ನೋಡ್ತಾ ಇದ್ರು, ಎಲ್ಲ ಮಕ್ಕಳು ಒಂದೇ ತರ ನೋಡ್ತಾ ಇದ್ರು. ಅವರು ಆ ಹುದ್ದೆಗೆ ಗೌರವ ಕೊಡ್ತಿದ್ರು ಅವರು. ಅದನ್ನ ಅದಕ್ಕೆ ಒಂದು ಗೌರವ ಸ್ಥಾನ ಕೊಟ್ಟು ಬದುಕ್ತಾ ಇದ್ದು. ವಸ್ತುಗಳು ವಸ್ತುಗಳು ಅಂದ್ರೆ ಅವ್ರ ದೇವರು. ಏನಾದ್ರು ನಿಮ್ಗೆ ಗೊತ್ತಿರ್ಬೇಕು, ಒಂದು ವಸ್ತು ನೆಲಕ್ಕೆ ಬಿದ್ದರೆ ಅದನ್ನ ಮುಟ್ಟಿ ನಮಸ್ಕಾರ ಮಾಡಿ ನಾವು ಕೈಗೆ ತಿಂತೀವಿ.
2: ಸರ್, ಹಿಂದೆಲ್ಲ ನ್ಯಾಯ ಪಂಚಾಯತಿ ಮಾಡುವಾಗ ಊರವ್ರನ್ನೆಲ್ಲ ಕರೆಯೋದಕ್ಕೆ ತಮಟೆಯನ್ನ ಬಾರಿಸಿ ಎಲ್ಲರನ್ನು ಕರಿತಿದ್ರು ಅಂತ ಹೇಳ್ತಾರೆ. ಅಂದ್ರೆ ತಮಟೆ ಜಾಸ್ತಿ ಕೆಲಸ ಮಾಡ್ತಿತ್ತ ಅಂತ?
3: ತಮಟೆ ಆ ಕಾಲಕ್ಕೆ ಮೆಸೆಂಜರ್ ಅಂದ್ರೆ ಇಡೀ ಊರು ತುಂಬಾ ಟಾಮ್ ಟಾಮ್ ಅಂತ ಹೊಡಿತಾ ಇದ್ರು ಅವರು. ಇವತ್ತು ಇಂಥದ್ದು ಪಂಚಾಯತ್ ಇದೆ ಬರ್ಬೇಕು ಎಲ್ಲರೂ ಪಂಚಾಯತ್ ಅಷ್ಟೇ ಹೇಳ್ತಿದ್ದ. ಇವತ್ ಪಂಚಾಯತ್ ಎಲ್ಲರೂ ಬರ್ಬೇಕು ಟಾಮ್ ಟಾಮ್. ಅವನ ಕೆಲಸ ಕುಲ್ವಾಡಿ ಅಂತ ಇರ್ತಿದ್ರು. ಕುಲ್ವಾಡಿ ಅಂತ ಅವನೇನ್ ಮಾಡುದು, ಅದನ್ನ ತಮಟೆಗಳನ್ನ ಬಡದು ಊರು ತುಂಬಾ ಚಿಕ್ಕ ಊರ್ತಿದ್ವು ಅವು. ಊರಿಗೆ ಒಂದು ಚಿಕ್ಕಡಮೆ ಒಂದ್ 100 ಮನೆ 120 ಮನೆ ಇಷ್ಟೇ ಇರ್ತಾ ಇದ್ವು. ಈಗ ನಾನು ಮೊನ್ನೆ ನೋಡಿದೆ ಒಂದ್ ಊರಲ್ಲಿ ಅಡ್ವಾನ್ಸ್ ಮೈಕ್ ಹಾಕ್ಬಿಟ್ಟವ್ರೆ, ಆ ಮೈಕ್ ಅನೌನ್ಸ್ ಮಾಡ್ತಾರೆ ನಾಳೆ ಪಂಚಾಯತ್ ಇದೆ ಬರ್ಬೇಕು ಎಲ್ಲರೂ ಕೂಡ ಅಂತ ಹೇಳ್ಬಿಟ್ಟು. ಅವನೇನ್ ಮಾಡ್ದ ಆ ಕಾಲಕ್ಕೆ ಸತ್ತ ಪ್ರಾಣಿಯ ದೇಹದ ಚರ್ಮದಿಂದ ಮಾಡಿದಂತಹ ತಮಟೆಯನ್ನ ಬಡ್ಕೊಂಡು ಇಂಥ ಪಂಚಾಯತಿ ಇದೆ ಬರ್ರಿ ಎಲ್ಲರೂ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬರ್ತಾ ಇದ್ದ. ಅವ್ನ್ ಪಂಚಾಯತ್ ತಮಟೆ ಬಡಿತಾನೆ ಅಂತಂದ್ರೆ ಒಂದ್ 100 ಒಟ್ಟಿಗೆ ಕೆಲಸ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು.
2: ಹಾಗೆ
3: ಆಮೇಲೆ ಪಂಚಾಯತಿ ಮಾಡೋದು ರಾಜಾಜ್ಞೆ ಮುಗಿತ ಅಲ್ಲಿ ಫೈನಲ್. ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಇದ್ದಂಗೆ ಅವ್ರದ್ದು.
2: ಹಳೆ ಕಾಲದಲ್ಲಿ ಪಂಚಾಯತಿ ಮಾಡುವಾಗ ಊರಿನ ಮುಖಂಡರೆಲ್ಲ ಕುತ್ಕೊಂಡಿರ್ತಿದ್ರು, ಅವ್ರಿಗೆ ಪಂಚಮರು ಅಂತಾನು ಕರಿತಿದ್ರು ಅಂತ ಕೇಳಿದ್ದೀನಿ. ಹೌದಾ ಸರ್?
3: ಹೌದೌದು ಹೌದೌದು, ಪಂಚಮರು ಅಂತ ಕೂತ ಅದಕ್ಕೆ ಪಂಚಮರ ಆದ್ಮೇಲೆ ಪಂಚಾಯತಿ ಕಟ್ಟೆ ಶುರು ಆಗಿದೆ.
2: ನಮ್ಮ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನ್ಯಾಯ ಪಂಚಾಯತಿ ಹೇಗೆಲ್ಲ ನಡೀತಾ ಇತ್ತು, ಹಾಗೆ ಅವರು ಪ್ರತಿಯೊಂದು ವಸ್ತುವಿನ ಮೇಲೆಯೂ ಕೂಡ ನಂಬಿಕೆ ಇಟ್ಟಿದ್ರು. ನಮ್ಮ ಗ್ರಾಮೀಣ ಪ್ರದೇಶದ ಜನ ಪ್ರತಿಯೊಂದು ವಸ್ತುವಿನ ಮೇಲೆಯೂ ನಂಬಿಕೆ ವಿಶ್ವಾಸವನ್ನ ಇಟ್ಟಿದ್ರು. ವಸ್ತುಗಳ ಮೇಲೆ, ವ್ಯಕ್ತಿಯ ಮೇಲೆ, ಪ್ರಾಣಿ ಪಕ್ಷಿಯ ಮೇಲೆ, ತಿನ್ನುವಂತ ಆಹಾರದ ಮೇಲೆ ಅವರು ಪ್ರಮಾಣ ಮಾಡಿ ತಾವು ತಪ್ಪು ಮಾಡಿಲ್ಲ, ಬೇರೆಯವರಿಗೆ ಅನ್ಯಾಯ ಮಾಡಿಲ್ಲ ಅಂತ ಸಾಬೀತಾದ್ರೆ ಅದನ್ನ ಒಪ್ಕೊಳ್ತಾ ಇದ್ರಂತೆ. ಈ ರೀತಿಯ ವಸ್ತುಗಳ ಮೇಲೆ ಅವರು ಪ್ರಮಾಣ ಮಾಡ್ತಾ ಇದ್ರು. ನ್ಯಾಯ ಪಂಚಾಯತಿ ಅಲ್ಲೂ ತೀರ್ಮಾನ ಆಗಿಲ್ಲ ಅಂದ್ರೆ ಪಂಚಾಯತಿ ಕಟ್ಟೆಯಲ್ಲಿ ತೀರ್ಮಾನ ಆಗ್ತಾ ಇತ್ತು. ನಮ್ಮ ಕಾಲದಲ್ಲೆಲ್ಲ ಕೋರ್ಟು ಕಚೇರಿ ಅಂತ ಹೇಳಿ ಹೋಗ್ತಾ ಇರ್ಲಿಲ್ಲ, ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಏನು ದೊಡ್ಡ ಅಪರಾಧ ಮಾಡಿದವರು ಎಂಬ ಭಾವನೆ ಇತ್ತು. ಆದ್ರಿಂದ ನಮ್ಮ ಹಳ್ಳಿಯ ತೀರ್ಮಾನಗಳನ್ನ, ಹಳ್ಳಿಯ ವ್ಯಾಜ್ಯಗಳನ್ನ ನಾವು ಹಳ್ಳಿಯಲ್ಲಿಯೇ ಬಗೆಹರಿಸ್ಕೊಳ್ತಾ ಇದ್ವಿ. ಊರಿನ ಮುಖಂಡರಿರ್ಬೋದು, ಮನೆಯ ಸಮಸ್ಯೆನ ಮುಖಂಡ್ರೆ ಮನೆಯಲ್ಲಿಯೇ ತೀರ್ಮಾನ ಮಾಡ್ತಾ ಇದ್ರು. ನೆಂಟರು ಇಷ್ಟು ಎಲ್ಲ ಸೇರ್ಕೊಂಡು ಒಂದು ನ್ಯಾಯ ತೀರ್ಮಾನ ಮಾಡ್ತಾ ಇದ್ರು ಎಂಬ ಎಲ್ಲ ವಿಚಾರಗಳನ್ನ ಅರಸಿಕೇರಿಯವರೇ ಆದಂತಹ ಬಿ ಪರಮೇಶ್ವರ್ ಅರಸಿಕೇರಿ ಅವರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ನಾವಿವತ್ತು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನ್ಯಾಯ ಪಂಚಾಯಿತಿ ಹೇಗೆಲ್ಲ ನಡೀತಾ ಇತ್ತು ಎಂಬುದನ್ನ ತಿಳ್ಕೊಂಡ್ವಿ. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತೆ ಸಿಗೋಣ. ಇದು ಜಾನಪದ ಕಾರ್ಯಕ್ರಮ, ಹೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಪಂಜರ ಎನ್ನುವಂತ ಒಂದು ಚಿತ್ರದ ಗೀತೆ. 14 ವರ್ಷ ವನವಾಸದಿಂದ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನಾರಸಿಂಹ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ,

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಹದ್ದೂರು ಗಂಡು ಎನ್ನುವಂತಹ ಒಂದು ಚಿತ್ರದ ಗೀತೆ, ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ ಎನ್ನುವಂತಹ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ. ಆಗದು ಎಂದು ಕೈಲಾಗದು ಎಂದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಾಲಕೃಷ್ಣ ಅವರ ಒಂದು ಚಿತ್ರದ ಈ ಒಂದು ಗೀತೆ. ಇದು 1972 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ನನ್ನ ಆಶೀರ್ವಾದ ಸಾಕಾರ ಇದ್ದೇ ಐತೆ ಆದ್ರು ಬಿಡು ಅಲ್ಲ, ನೀ ಕೈ ಹಾಕೊಂಡ್ರು ಕೆಲಸಾಗೆ ಉದ್ಧಾರ ಆಗ್ತೀಯ ಅನ್ನೋ ನಂಬಿಕೆ ನಂಗೆ ಎಳ್ಳಷ್ಟು ಇಲ್ವಲ್ಲಪ್ಪು ಮಾರಾಯ. ಇದಾಗದ ಕೆಲಸ, ಇದಾಗದ ಕೆಲಸ.

0: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ, ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು, ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು, ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ, ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಎನ್ನುವಂತಹ ಒಂದು ಚಿತ್ರದ ಗೀತೆ, ಗಗನವು ಎಲ್ಲೋ ಭೂಮಿಯು ಎಲ್ಲೋ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಅವರ ಒಂದು ಚಿತ್ರದ ಗೀತೆ, ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಚಿತ್ರಕಥೆ. ಇದು 1970 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸ್ವಾತಂತ್ರ್ಯ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೂರದ ಬೆಟ್ಟ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರೀತಿನೇ ಆದ್ಯಾವರು ತಂದ ಎನ್ನುವಂತಹ ಒಂದು ಗೀತೆಯನ್ನು ಡಾಕ್ಟರ್ ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾವೇರಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಈ ದೇಶ ಚೆನ್ನ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1975ರಲ್ಲಿ ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ. ಇದು ರಾಜೇಶ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅರಸಿನ ಕುಂಕುಮ ಎನ್ನುವಂತಹ ಒಂದು ಚಿತ್ರದ ಗೀತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಳಿದು ಬಾ ತಾಯಿ ಇಳಿದು ಬಾ ಎನ್ನುವಂತಹ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಪಂಜರ ಎನ್ನುವಂಥ ಒಂದು ಚಿತ್ರದ ಗೀತೆ, ಕಾವೇರಿ ಕೊಡಗಿನ ಕಾವೇರಿ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಪುಟ್ಟಣ್ಣ ಕಣಗಾಲ್ ಬರೆದಿರುವಂತಹ ಒಂದು ಚಿತ್ರಕಥೆ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶರಪಂಜರ ಎನ್ನುವಂಥ ಒಂದು ಚಿತ್ರದ ಗೀತೆ, ಬಿಳಿಗಿರಿ ರಂಗಯ್ಯ. ಇದು ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಗಂಗಾಧರ್ ಹಾಗೂ ಚಂದೋಡಿ ಲೀಲಾ ಅವರ ಒಂದು ನಟನೆಯ ಚಿತ್ರ. ಇದು 1971 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜನ್ಮ ಜನ್ಮದ ಅನುಬಂಧ ಎನ್ನುವಂತಹ ಒಂದು ಗೀತೆ. ಇದು ಟೈಟಲ್ ಸಾಂಗ್ ಅನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಆನಂದಮಯ ಎನ್ನುವಂತ ಒಂದು ಗೀತೆ. ಇದು ಜಿ ಉದಯಶಂಕರ್ ಅವರ ಒಂದು ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಸರೋಜಾ ದೇವಿ ಅವರ ಒಂದು ಜೋಡಿಯ ಚಿತ್ರ. ಇದು 1977ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೇನುಗೂಡು ಎನ್ನುವಂತಹ ಒಂದು ಚಿತ್ರದ ಗೀತೆ, ಜಿಗ್ಗಿ ಜಿಗ್ಗಿ ಯೂತನಲ್ಲಿ ಎನ್ನುವಂತಹ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಸಿರು ತೋರಣ ಎನ್ನುವಂತಹ ಒಂದು ಚಿತ್ರದ ಗೀತೆ. ಒಂದು ದಿನ ಎಲ್ಲಿಂದಲೂ ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಶುಭ ಮಂಗಳ ಎನ್ನುವಂತಹ ಒಂದು ಚಿತ್ರದ ಗೀತೆ, ಶುಭ ಮಂಗಳ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಆರತಿ ಹಾಗೂ ಶ್ರೀನಾಥ್ ಅವರ ಒಂದು ಜೋಡಿಯ ಚಿತ್ರ. ಇದು 1975ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಯ್ಯೋ ಅಯ್ಯೋ ಅಯ್ಯೋ, ಕಂಡು ಒಂದು ಕಡೆ ಹೆಣ್ಣು ಒಂದು ಕಡೆ ಮದುವೆಯಾಗುವುದು ಯಾವ ಕಡೆ? ಅಯ್ಯೋ ಇವಳಿಂದಲೇ ತಡ, ಬಿಡ ಬಿಡ ಬಿಡ.
1: ಏಯ್ ಹುಚ್ಚು ಹುಚ್ಚಾಗಿ ಹಾಡ್ಬೇಡ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಇದಾಗದ ಕೆಲಸ, ಇದಾಗದ ಕೆಲಸ.

ಮೊಸರೆಂಬ ಹಿರಿಯರ ಅನುಭವ ಸತ್ಯ ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು ದುಡಿಮೆಯ ನಂಬಿ

ಹೃದಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಭಿ ಕಭಿ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಾಹಿರ್ ಲುಧಿಯಾನ್ಬಿ ಅವರ ಒಂದು ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಈ ಒಂದು ಚಿತ್ರ 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಪಿತಾಜಿ ಕಾವು ಚಲಗೆ, ಪಿತಾಜಿ ಕಾವು ಚಲಗೆ, ಪಿತಾಜಿ ಕಾವು ಚಲಗೆ, ಪಿತಾಜಿ ಕಾವು ಚಲಗೆ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಡಾ ಮಿಯಾ ಛೋಟಾ ಮಿಯಾ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಹಾಗೂ ಅಮಿತ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ. ಈ ಚಿತ್ರದಲ್ಲಿ ಅಮಿತಾಭ್ ಬಚ್ಚನ್, ಗೋವಿಂದ್, ರವೀನಾಥ್ ಟಂಡನ್ ಹಾಗೂ ರಮ್ಯಾ ಕೃಷ್ಣ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆ, ಕುಮಾರ್ ಸಾನು, ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವಾರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಾನೆ ತಮಾನ್ ಚಿತ್ರದ ಒಂದು ಗೀತೆ ಪಿಯಾ ಪಿಯಾ ಓ ಗೀತೆ. ಈ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ರಂಜನಾ ಜೋಗಲ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕರ್ಣಾರ್ಜುನ್ ಚಿತ್ರದ ಒಂದು ಗೀತೆಯನ್ನ ಸಾಧನಾ ಸರ್ಗಮ್ ಮೊಹಮ್ಮದ್ ಅಜಿ ಹಾಗೂ ಸಂದೇಶ್ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಇಂದಿವರ್ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆ. ಈ ಒಂದು ಗೀತೆಯನ್ನು ಹಾಡಿದಂತಹ ಗಾಯಕರು ಚಂದನಾ ದೀಕ್ಷಿತ್ ಹಾಗೂ ಅಭಿಜಿತ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವದಾಸ್ ಚಿತ್ರದ ಒಂದು ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಕೃಷ್ಣಕುಮಾರ್ ಹಾಗೂ ಶ್ರೇಯ ಘೋಷಾಲ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಂದರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೂಲಿ ನಂಬರ್ 1 ಚಿತ್ರದ ಒಂದು ಗೀತೆಯನ್ನ ಕುಮಾರ್ ಸಾನು ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ. ಈ ಒಂದು ಚಿತ್ರ 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
4: ಕೂಲಿ ನಂಬರ್ 1.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ ಚಿತ್ರದ ಒಂದು ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಮೀರ್ ಅವರ ಒಂದು ರಚನೆ, ನದೀಮ್ ಶವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನುರಾಧ ಪೊದ್ವಾಳ್ ಹಾಗೂ ಮೊಹಮ್ಮದ್ ಅಜಿ ಆಡಿರುವಂತಹ ಒಂದು ಸಮೀರ್ ಅವರ ಒಂದು ರಚನೆ, ಹಾಗೆ ನದೀಮ್ ಶ್ರವಣ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಾದಲ್ ಚಿತ್ರದ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದೀವಿ. ಸಮೀರ್ ಅವರ ಒಂದು ರಚನೆ, ಅನು ಮಲ್ಲಿಕ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಕ್ಕುವಾಲ ಚಿತ್ರದ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಸಮೀರ್ ಅವರ ಒಂದು ರಚನೆ, ಆನಂದ್ ಮಿಲನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಫಸ್ಟ್ ಲವ್ ಲೆಟರ್ ಚಿತ್ರದ ಒಂದು ಗೀತೆಯನ್ನು ESP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1991 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಇಲ್ಲಿ ಬಂದದ ಕಾಕೆ ಇದೆಯಂತೆ, ಹೌದಾ?
1: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
2: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
2: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
4: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ. ತೀರ್ಥಹಳ್ಳಿಯ ನಟಮಿತ್ರರು ಅರ್ಪಿಸುವ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ. ರಚನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರ ಕಾದಂಬರಿ ಆಧಾರಿತ ನಾಟಕ ಇದಾಗಿದ್ದು, ಇದನ್ನು ಶ್ರೀಕಾಂತ್ ಕುಮಟಾ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಘಟನೆಯಲ್ಲಿ ಅದು ಆ ವಯಸ್ಸಿನಲ್ಲಿ ಇಂಥದ್ದೊಂದು ಘಟನೆಯಲ್ಲಿ

0: ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರು ಅಂದ್ರೆ, ಹುಡುಗರು ತಮ್ ತಮ್ಮಲ್ಲಿ ಮಾತನಾಡ್ಕೊಳ್ಳುವಾಗ ಅವರನ್ನು ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು ಆದ್ರೆ ಇದು ಯಾರಿಗೂ ತಿಳಿಯುತ್ತೆ, ಅವರನ್ನು ಜಿಕೆ ಮಾಸ್ಟರ್ ಎಂದೇ ತಿಳಿದಿದ್ರು. ಎತ್ತರವಾದ ಗಂಭೀರ ಆಕೃತಿ, ತೇಜಸ್ಸಿನಿಂದ ಕೂಡಿದ ಮುಖ, ಸಣ್ಣ ಕಣ್ಣುಗಳು,
0: ಮುಖಕ್ಕೆ ತುಸು ದೊಡ್ಡದೇ ಎನಿಸುವ ಮೂಗು,
2: ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ತುಟಿಗಳು.
0: ಯಾರೊಬ್ಬರು ಇವರನ್ನ ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
1: ಅವರ ವ್ಯಕ್ತಿತ್ವಕ್ಕೆ ಸಮ ಒಪ್ಪಿತ್ತು ಅವರ ಉಡುಪು,
0: ಸ್ವಚ್ಛವಾದ ಗರಿಗರಿ ಧೋತ್ರ ಉಂಟು, ಮ್ಯಾಲೊಂದು ಬಿಳಿ ಶರ್ಟು,
2: ಅದರ ಮ್ಯಾಲೊಂದು ಕೋಟು ಹಾಕಿಕೊಂಡು
1: ಪಕ್ಕ ತಲೆಯನ್ನ ಹಾಗೆ ಬಿಡ್ತಾ ಇದ್ರು.
0: ಹುಡುಗರೇನಾದ್ರೂ ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ,
3: ನನ್ಗೆ ಸೂಟ್
1: ಬೇಕು. ಮಂಜ ನನ್ನ ಮಗನ ಹೀಗೆ ಮಾಡ್ತದ ನೋಡ್ಕಲಿ ಬರ್ದ ಹಂಗ ಅದ ನೋಡು
0: ಎಂದು ಮನೆಯಲ್ಲಿ ಗದರಿಸ್ತಿದ್ರು.
2: ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
1: ಹೌದೌದು,
2: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
0: ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ ನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
2: ಅದು ಆದಾಗ ತಾವೇ ಆದ್ರೂ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸ್ಕೊಂಡವರಲ್ಲ.
0: ಅವರ ಸದಾ ಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿತ್ತು.
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
0: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
1: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು, ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
2: ಗಾಂಧೀಜಿ ಏನಾದ್ರು ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದಾರಂದ್ರೆ
1: ಗಾಂಧೀಜಿಗೆ ಏನ್ ಗೊತ್ತಲ್ಲ
2: ಎಂದು
4: ಹೇಳಿದರು.
1: ಹಾಗಂತೂ ಜಿಕೆ ಸಿಕ್ ಸಿಕ್ಕವರ ಎದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
2: ಸುದೈವಶಾತ್ ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದಂತೆ ಸಿಕ್ಕಬೇಕಾಗಿರುವುದನ್ನು ಧಾರಾಳವಾಗಿ ಏರ್ಪಡಿಸಿದ್ದರು.
5: ಈ ವಿಚಾರದಲ್ಲಿ ಮನುಷ್ಯ
0: ಇನ್ನು ಜಿಕೆ ಪಾಠ ಮಾಡುವ ಕ್ರಮವೂ ಅವರದ್ದೇ. ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳ ಕರಗಿದರೆ
5: ಹುಡುಗರು ಮನಸ್ಸು
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ಪಿರಲಿಲ್ಲ. ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರಲಿಲ್ಲ.
2: ಜಿಕೆ ಮಾಸ್ತರ ಖಾಸಗಿ ಬದುಕು ಅಷ್ಟೇ.

0: ಅಮ್ಮನ ವಯಸ್ಸು ಹತ್ತಿರ ಹತ್ತಿರ 50 ಇತ್ತು. ದಂಪತಿಗಳಿಬ್ಬರು ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು.
1: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ. ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
2: ಅಯ್ಯೋ ಅಮ್ಮ ಅಮ್ಮ

0: ಕೊಡಿ ಮಹಿಳೆಗೆಯವರು ಹೋಗುವರಂಚು ಮುಟ್ಟಬಾರದು, ಮಾತಾಡಬಾರದು.
1: ಮಗನ ಹೊಟ್ಟೆ ನೋವಿನ ವಿಷಯ ತಿಳಿದ ನೀವೆ ವಿಚಲಿತರಾಗಲಿಲ್ಲ, ಊರಿಂದ ಹೇಳಲು ಇಲ್ಲ.
2: ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ,
0: ತಡೆಯದೆ ಮಗನ ಬಳಿ ಕತ್ತು ಹೋಗಿ ಹೋಗು, ಡಾಕ್ಟರ್ ಬಳಿ ಹೋಗು, ಹೋಗು ಎಂದು ತಂದೆ ಮಾಡಿ ಸೂಚಿಸಿ ಬಂದಳು.
2: ಹೋಗಲಿಲ್ಲ, ನೋವು ತಡೆಯದೆ ಬಿದ್ದು ಸಾಡಿ ಕೋಳ ತೊಡಗಿದ. ಅಯ್ಯೋ ಅಮ್ಮ ಅಮ್ಮ,
0: ಹೀಗೆ ಮಾಡ್ತಾರೆ ಕೂಡ ಮಾ

0: ರೋಗಕ್ಕೆ ಸ್ವಾಸ್ಥ್ಯವಿಲ್ಲದೆ ಒಂದಿಲ್ಲೊಂದು ರೋಗಕ್ಕೆ ತುತ್ತಾಗುತ್ತಿದ್ದಳು.
1: ಇವರು ಮಾತ್ರ ಆಗಾಗ ವ್ರತಗಳನ್ನು ಆಚರಿಸುತ್ತಲೇ ಬಂದರು.

ಬೇಕವೆಂಬ ಚಿಂತೆ ಅವರಿಗಿದ್ದದ್ದು ನಿಜ. ಆದರೆ ಕಾಲೇಜಿನ ವಿಪರೀತ ಜವಾಬ್ದಾರಿಗಳಲ್ಲಿ ಅವರು ಅದನ್ನು

0: ಆದ್ರೆ ಈಗೀಗ ಕಾಲೇಜಿನ ಹವಾಮಾನವೇ ಬದಲಾಗಿತ್ತು.
1: ಹದ್ದು ಮೀರಿ ಸ್ವಾತಂತ್ರ್ಯ ಬೇಡ್ತಿದ್ರು.

0: ಕಣ್ಣು ಹೋರಿಮ್ಯಾಗೆ ಕಟ್ಟ ಕಣ್ಣು ಕೂರಿಮ್ಯಾಗೆ ಮಾರಿ ಕಣ್ಣು ಹೋರಿಮ್ಯಾಗೆ ಕಟ್ಟ ಕಣ್ಣು ಕೂರಿಮ್ಯಾಗೆ ಅವಳ ಕಣ್ಣು ಆಕಾಶದಾಗೆ ಇವನ ಕಣ್ಣು ಅವಳ ಮ್ಯಾಲೆ ಊರ ಕಣ್ಣು ಇವರ ಮ್ಯಾಲೆ
1: ಆತನ ಬಗ್ಗೆ ಅಧ್ಯಾಪಕರಾರು ಇತರ ಮಾತಾಡಿರಲಿಲ್ಲ. ಆತ ಹುಡುಗರ ಗ್ಯಾಸ್ ಮಂಡಿಕೊಂಡು ಹುಡುಗಿಯರನ್ನು ಛೇಡಿಸುತ್ತಾರೆಂದು ಗಳಿಗೆ

ಮೂಗು ನೀಳವಾಗಿ ಅಂತ್ಯದಲ್ಲಿ ತುಸು ಚಪ್ಪಟೆಯಾಗಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆನ್ನಬಹುದು. ಅವಳು ಧರಿಸಿದ್ದ ಉಡುಪಿನಲ್ಲಿ ಸಹ ಒಂದು ಸ್ಪಷ್ಟ ಉದ್ದೇಶವಿದ್ದಂತೆ ನಿಷ್ಕಾಳದಿಂದ ಇಲ್ಲವೇ ಅಂಕಿ ಮೀನಿಯ ಬಗ್ಗೆ

0: ಬಣ್ಣದ ಪ್ಯಾಂಟ್ ಶರ್ಟ್ ಹಾಕಿದ್ದ,
1: ಕೈ ವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ,
0: ಮೀಸೆ ಉರಿ ಮಾಡಿ ಕೂವಾಗುತ್ತಿದ್ದ. ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದವರಿಗೆ ಅಸಹ್ಯಕರವಾಗಿತ್ತು.
1: ಆದರೆ ಆ ವಯಸ್ಸಿನ ಹುಡುಗರಿಗೆ, ಅದರಲ್ಲೂ ಹುಡುಗಿಯರಿಗೆ ಕಾಣಿಸಬಹುದು.

0: Cucu anatai te, chumu chumu agatai te.
1: ಕಾಲೇಜು ಪ್ರಾರಂಭವಾಗಿ 10 ವರ್ಷ ಆಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
2: 3 ಬಾರಿ ಬಿಎ ರ್ಯಾಂಕ್ಗಳು, ಬೇಕಿನ ರಾಜ್ಯ ಮಟ್ಟದ 6 ಶೀಲ್ಡ್ಗಳು,
1: ಕಬ್ಬಡಿ ಶೀಲ್ಡ್ಗಳು,
3: ವೈಯಕ್ತಿಕ ಪ್ರಶಸ್ತಿಗಳು.
2: ಇಷ್ಟನ್ನೇ ಲೆಕ್ಕ ಹಿಡಿದರೆ ಒಟ್ಟು ಪ್ರಶಸ್ತಿಗಳೇ 100 ಚಿಲ್ಲರೆ. ಅದು
1: ಇಷ್ಟೆಲ್ಲ ಸಾಧನೆಗಳಿರುವಾಗ ಕಾಲೇಜಿನ ದಶಮಾನೋತ್ಸವ ಮಾಡಬಹುದಲ್ಲ.
2: ಇನ್ನೊಂದು ಹೇಳ,

0: ದಟ್ಟವಾದ ಹುಲ್ಲು ಮೇಲೆ ಹಾಕಿದ್ದ ಉಬ್ಬಿನ ಮೇಲೆ ಬಿದ್ದ ತನ್ನ ಗೊಂಬರು ಕೂದಲಿನ ಮೇಲೊಮ್ಮೆ ನೀರಿನಿಂದ ಕೈ ಆಡಿಸಿಕೊಂಡು ಗುಪ್ತ ನೋಡಿದ.
1: ವೈವತ್ರ ಬಂದಿ ಕೂತ್ಕೊಳ್ತಾನ, ಚೇಂಬರ್ ಅವರು ಕೂತ್ಕೊಳ್ಳಿ.
2: ಪ್ರಿನ್ಸಿಪಾಲ್ ಟಿವಿಯೇ ಹೋಗ್ಲಿ, ಬಂದವನು ಕೂತವರಿಗೆ ಬೇಡ. ಪ್ರಿನ್ಸಿಪಾಲ್ ನಮಸ್ಕಾರ ಮಾಡಿದ್ನ ಇಲ್ಲ? ಹೋದನಲ್ಲ ಮುದ್ದೆಯಾಗಿ ವಿನಯದಿಂದ ಕೂತ್ರ ಹಲೋ ಇಲ್ಲ.
1: ಎರಡೂ ಕೈ ಟೇಬಲ್ ಮೇಲೆ ಇರಿಸಿ ತನ್ನೇ ಇರಿಯುತ್ತಿದ್ದ ಜೀಕೆ ದೃಷ್ಟಿಯನ್ನು ಲೆಕ್ಕಿಸ್ತೆ. ನಾನು ಇದಕ್ಕೆಲ್ಲ ಕೇರ್ ಮಾಡೋದಿಲ್ಲ ಎಂಬಂತೆ ನೀವು ಅರಿಸಿ ಕೂತಲ್ಲ.
2: ಆಗದೇ ಜೀಕೆ ಮೂರು ಔಟ್ ಆಗಿತ್ತು.
3: ಮುಖ್ಯ ಅತಿಥಿಗಳನ್ನಾಗಿ ಯಾರನ್ನು ಕರೆಸೋಣ?
1: ಮೈಸೂರಿನ ಸಾಹಿತಿ ಒಬ್ಬರನ್ನು
2: ಕರೆಸೋಣ. ಅದಾಗಲಿದ್ದಾರೆ ಸರ, ಒಬ್ಬ ಸಿನಿಮಾ ನಟನ ಕರೆಸಿ.
1: ಬೇಡಪ್ಪ, ಸಾಹಿತಿಗಳನ್ನೇ ಕರೆಸೋಣ.
3: ಹೌದೌದು,
1: ಸಾಹಿತಿಗಳು.
2: ಕೊನೆಗೆ ಸಾಹಿತಿಗಳನ್ನೇ ಕರೆಸೋದೆಂದು ತೀರ್ಮಾನವಾಯಿತು.
3: ಈ ವರ್ಷದ ಯೂನಿಯನ್ ಉದ್ಘಾಟನೆ ಆಗಬೇಕಲ್ಲ, ಅದು ಈ ದಶಮಾನೋತ್ಸವ ಜೊತೆಯಲ್ಲೇ ಆಗ್ಬಿಡ್ಲಿ.
2: ಸರ, ನಮ್ಮಡತಾಗಣಿಲ್ಲ ರೀ, ಎರಡು ಬ್ಯಾರೆ ಬ್ಯಾರೆ ಆಗ್ಲಿ. ಹಾ
1: ಹೌದಪ್ಪ, ಎರಡು ಕಾಲೇಜಿನ ಕಾರ್ಯಕ್ರಮ, ಅದು ಬೇರೆ ಇದು ಬೇರೆ ಅಂದ್ರೆ ಪೂರ್ತಿ ಖರ್ಚಾಗ್ತೈತಿ. ಜೊತೆಗೆ ಅದಕ್ಕೆ ಎರಡು ದಿನ ಇದಕ್ಕೆ ಎರಡು ದಿನ ಅಂದ್ರ ವಿದ್ಯಾರ್ಥಿಗಳ ಅಭ್ಯಾಸನು ಹಾಳಾಗ್ತೈತಿ.
2: ಇದಕ್ಕ ಹುಡುಗರು ಒಪ್ಪಂಗ್ ಕಾಣ್ತಾ ಸರ.
1: ಹಂಗಂದ್ರೆ ಹೆಂಗಪ್ಪ? ನೀನು ಯೂನಿಯನ್ ಅಧ್ಯಕ್ಷ, ಒಪ್ಪಿಸ್ಬೇಕಪ್ಪ.
2: ನಾ ಹೇಳಿದ್ದ ಕುಂದು ನಡೆಯಂಗಿಲ್ಲ ಅಂದ್ಮೇಲ ಅದೇ ಗೊತ್ತಾಗಿದ್ರಿ ಸರ.
1: ನಮ್ಮ ಮಾತು ನಡೆಯಂಗಿಲ್ಲ ಅಂದ್ಮೇಲ
2: ನಮ್ಮನ್ನ ಕರ್ತಿದ್ರಿ, ನೀವ ಮಾಡ್ಕೊಳ್ಳಿ.
3: ನಿರೀಕ್ಷಿಸಲಿಲ್ಲ. ಅವರ ಅಧ್ಯಾಪಕ ವೃತ್ತಿಯಲ್ಲೇ ಇಂತಹ ಅವಿಧೇಯತೆಯನ್ನು ಎಂದೂ ಎದುರಿಸಲಿಲ್ಲ. ಕಮಿಟಿಯ ಸದಸ್ಯರು ಹೊರ ಹೋದಂತೆ ತಡ ಹೆಂಡೆಂದು ಘಂಟೆ ಬಾರಿಸಿದರು.
2: ಸಿಂಗಪ್ಪ ಬಂದ.
3: ಇನ್ನೇನು ಗರಿಯಾಕಿಯಪ್ಪನ ಆದ್ರೆ ತಡೆದು ಅದೇಕೋ ಎಂಟಿನ್ ಕರಿ.
2: ಸರಿ ಸರಿ ಸರ್.

0: ಜಯಂತಿ ಮತ್ತು ಹೌದು ಸಣ್ಣ ಮನಸ್ಸಿನವ ಸಾಮಾನ್ಯ ಜನರಲ್ಲಿ ಇರುವುದಕ್ಕಿಂತ ತುಸು ಹೆಚ್ಚಾಗಿ ದ್ವೇಷ ಅಸೂಯೆಗಳಾಗಿದ್ದವು. ನಾನು ಕಂಡು ಯಾರ ಬಗ್ಗೆಯೂ ಅಂತ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಏನಾದ್ರೂ ಚಾಡಿ ಹೇಳುತ್ತಾ ಕಂಗೆಡುತ್ತಾ ಹೋಗಿರುವ ಗಂಟೆ ಗಟ್ಟಲೆ ಬೇಕಾದ್ರೆ ಒಬ್ಬರ ಬಗ್ಗೆ ಚಾಡಿ ಹೇಳಬಹುದಾಗಿಲ್ಲ.
1: ಒಮ್ಮೆ ಇವ ವಿದ್ಯೆ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ.
2: ವಿದ್ಯಾರ್ಥಿಗಳಿಂದ ಇದು ಜಿ ಕೆ ಗೊತ್ತಾಗಿ ಕರೆದು ಕೇಳಿದ್ರೆ
1: ಬ್ರಾಹ್ಮಣರು ಹುಡುಗರಿಗೆ ನಾನು ಕಂಡ್ರೆ ಆಗಂಗಿಲ್ರಿ ಹಿಂಗಂದ್ರಿ ಎಂದು ಏನೇನು ತುದುಕ. ಇವನ ಪಾಠಗಳೆಂದರೆ ಭಾರಿ ಬೋರು. ಅದಂತ ಹೇಳಿದ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎನ್ ಡಿ ಅನ್ನೋ ಬದಲು ಎಂ ಟಿ ಅಂತಿದ್ರು. ಇನ್ನು ಮೂಡು ಬಂದ್ರೆ ತನ್ನ ಈ ಐಬುಗಳನ್ನ ಚೋಡಿ ಹೇಳುವುದಕ್ಕೆ ತುಂಬಿಕೊಳ್ಳುತ್ತಿದ್ದ. ಮತ್ತೆ ಜಿ ಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
3: ಪ್ರಿನ್ಸಿಪಾಲ್ ಕರೆ ಘಟರ
1: ಪ್ರಿನ್ಸಿಪಾಲ್ ಕರೆ ಘಟರ ಅಯ್ಯೋ ದೇವ್ರೇ ನನ್ ಮೇಲೆ ಏನ್ ದೇವರು ದೂರಿದೆವ ದೇವ್ರೇ
4: ಬಂಡಲ್ ಬಡಾಯಿ ಮಾದೇವಾ ಬಿಡುವನು
1: ವಿರುದ್ಧ ಏನು ದೂರಿದೆಯೋ ಎಂದು ಆತಂಕಗೊಂಡಿದ್ದವನಿಗೆ ಕಿರೆಪ್ಪನ ಬಗ್ಗೆ ಕೇಳಿದಾಗ ಮನಸ್ಸೆಲ್ಲ ಹೌರೋಗಿ ಇನ್ನಷ್ಟು ಉತ್ಸಾಹದಿಂದ ಇನ್ನಷ್ಟು ಅತಿಶಯೋಕ್ತಿ ಬೆರೆಸಿ ವೀರಪ್ಪನ ಪುರಾಪರವನ್ನೆಲ್ಲ ಹೇಳಿದ. ಅಮ್ಮ ಬಹಳ ಕಲ್ಕಟ್ಟದಣ್ರಿ ಸಹ ಈ ಕಿಚ್ಚಿಯನ್ನು ಹುಡುಗಿ ರೋಗ ಆಕಿನ ಕೀಟ್ಕಣ್ಣನ್ರಿ ಸಹ ಏನ್ ಅಂದ್ರ ಸರೋಜ ಮತ್ತು ವೀರಪ್ಪ ಕೂಡ್ಕೊಂಡ ಇರ್ತಾರ್ರಿ ಸರ. ಅಂದ್ರ ಆಕಿ ಮತ್ತು ಅವ ಏನ ಮಾಡ್ಕೊಂಡಿರ್ತಾರ ಎಂದೆ.
4: ಒಟ್ಟಲ್ಲ ಅವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರಿವ.
2: ಆ ದಿನ ಜೀಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಬಂದರು. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಹಾದರಿ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ ರೋಜಾ
5: ಎಂದೊಂದು ಹೆಣ್ಣಿನ ಕೊನೆಗೆ ಎನಿಸು
4: ಕಣ್ಣು ಕಣ್ಣು ಕಲೆದಾಗ
2: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಿದ್ದಾರೆ. ಅದೇನು ಚಾತುರ್ಯವೋ ಸಿದ್ಧ ಬುದ್ಧಿಯೋ ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು. ದೀರ್ಘವಾದ ಕಣ್ಣುಳ್ಳ ಶರದಿಂದು ಕೋಧರ ಶರಚಂದ್ರನಂತಹ ಮುಖವುಳ್ಳವನೇ ಸಂಕ್ಷಿಪ್ತ ನಿಭ್ರಾನ್ನತಃ
6: ದುಃಖದಲ್ಲಿ ತವರೊಡೆದಿತ್ತು ಎಂದರೆ ಅವರು ಎಷ್ಟು ಮತ್ತು ಹೇಗೆ ಭಾವ ಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದಾಗಿತ್ತು. ಅವರು ವಿವರಿಸುತ್ತಿದ್ದ ಆ ಪದ್ಯ ಮುಗಿದು ಇನ್ನೊಂದು ಪದ್ಯವನ್ನು ಓದಬೇಕು ಎನ್ನುವಷ್ಟರಲ್ಲಿ

ಕಾಲದಲ್ಲಿ ಹಿಂದೆಂದು ಹೀಗೆ ಆಗಿರಲಿಲ್ಲವಲ್ಲ. ಜೀಕೆ ಕುಳಿತು ಚಿಂತಿಸತೊಡಗಿದೆ. ಕರ್ಚೇಪಿನಿಂದ ಅದನ್ನು ಒರೆಸಿಕೊಂಡು ಅವರಿಗೆ ಆಶ್ಚರ್ಯವಾದದ್ದು, ಆ ಹುಡುಗಿ ಮೂರ್ಛೆ ಬಿದ್ದಿದ್ದಕ್ಕಲ್ಲ, ಇದ್ದಿರಬಹುದು ಮೈನಲ್ಲಿ ಹುಷಾರಿರ್ಲಿಕ್ಕಿಲ್ಲ ಅಥವಾ ನಿದ್ದೆಗೆ ಬಿದ್ದಾಳು. ಆದರೆ ತಮ್ಮ ಧ್ವನಿ ಈ ದಿನ ಅಸ್ವಾಭಾವಿಕವಾಗಿ ಮೇಲೆ ನಿಂತಿದ್ದಲ್ಲ, ಅದು ಯಾಕೆ ಹೀಗಾಯಿತು ಎಂದು ಚಿಂತಿಸತೊಡಗಿದೆ. ಬಗೆಹರಿಯಲಿಲ್ಲ. ಆಗ ಅವರ ಮನಸ್ಸಿನೊಳಗೆ ಹೋಗಿದ್ದು ಎಂಟಿ ಹೇಳಿದ ಮಾತುಗಳು. ಮುಚ್ಚು ಹೋದ ಹುಡುಗಿಯನ್ನೊಮ್ಮೆ ಜ್ಞಾಪಿಸಿಕೊಂಡರು. ಹುಡುಗಿಯೇನೋ ಚೆಲುವೆ, ಬಿಡಿ ಹುಡುಗಿ, ವಯಸ್ಸಿಗೆ ತುಸು ಹೆಚ್ಚೆನಿಸುವಂತೆ ಬೆಳೆದಿದ್ದರು. ಹೆಚ್ಚಿದ್ದು ಅವಳ ಮುಖಭಾವವನ್ನ, ಅದು ಮಗುವಿನಂತೆ ಮುಗ್ಧ ಮತ್ತು ಸರಳವಾಗಿ. ಇಂಥವಳು ಆ ಗಿರಿಯಪ್ಪನನ್ನ ಮೆಚ್ಚುವಳೆ. ಅವನು ಸೊಕ್ಕಿದ ಕಾಡು ಕೋಣದಂತಿದ್ದ. ಭೂಮುಗೂ ಆ ಕಾಡು ಪ್ರಾಣಿಗೂ ಎಲ್ಲಿಯ ಸಂಬಂಧ ಸಾಧ್ಯ? ಎಲ್ಲೋ ಮಾತಾಡಿದ್ದರಾಯಿತು ಎಂದು ಮನಸ್ಸಿನಿಂದ ಈ ವಿಚಾರವನ್ನು ತಳ್ಳಿ ಹಾಕಿ

0: ಬಾರಿ ರೋಜಾಳ ಕ್ಲಾಸಿಗೂ ಹೋಗಿದ್ರು.
1: ಆದರೆ ಮೊದಲೆರಡು ದಿನ ಅವಳು ಕ್ಲಾಸ್ಗೆ ಬಂದಿರಲಿಲ್ಲ.
2: ಮೂರನೇ ದಿನ ಬಂದವಳಾದ್ರೂ ಹುಡುಗಿಯರ ಮಧ್ಯೆ ಹುಡುಗಿಕೊಂಡೆ ನಾಚಿಕೆಯಿಂದ ಪಾಠ ಕೇಳಿತ್ತು.
3: ಎಲ್ಲರ ಎದುರಿನಲ್ಲಿ ಅದರಲ್ಲೂ ಪ್ರಿನ್ಸಿಪಾಲ್ರ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರೂ

0: ಹಾಗಾಗಿ ಅವಳ ಮುಖದಲ್ಲಿ ಇಲ್ಲ ಮಾತ್ರವಲ್ಲ ಒಳಗೊಳಗೆ ನಗುತ್ತಿದ್ದಳೆಂದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನ ಪೂರ್ವಕವಾಗಿ ನಿಯಂತ್ರಿಸಿದ್ದಳೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆಂಡಿಗಳ ಮೇಲೆ ಸ್ವಚ್ಛವಾಗಿ ಹರಿದಾಡುತ್ತಿದ್ದು ಅದನ್ನು ಕಿರುಬೆರಳಿನಿಂದ
1: ಪ್ರಜೆಗಳ ಬಗ್ಗೆ ಜಿಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷಣ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಎಂದರೆ ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ನಿಜ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳು ಭೂಮುಗಿದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ
0: ಉಡುಪುಗಳಲ್ಲಿ ಹರೆಯದ ಸೂರ್ಯನಿಟ್ಟುಕೊಂಡ
1: ಇಂಥವಳು ಆ ಗಿರಿಯಪ್ಪನಂತ ಕೋತಿಗೆ ಒಲಿಯುವವಳೆ. ಆ ಕೋತಿ ಇವಳನ್ನು ಕಂಡು ಹುಚ್ಚನಾದದ್ದು ಹೆಚ್ಚೇನಲ್ಲ. ಇಲ್ಲಿ ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಗ ಹಾಕ್ಬೇಕು. ಇನ್ನು ಮ್ಯಾಲ ಕ್ಲಾಸ್ನಾಗ ಹಂಗೆಲ್ಲ ಮೂರ್ಛೆ ಗೀರ್ಛೆ ಬೀಳ್ಬೇಡ.

0: ಫ್ಲಾಶ್ ಲೈಟ್ ಇರುತ್ತೆ. ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈಕಾವೇರಿ ಕತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೂ ಅದರಿಂದ ಬಚಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಹೊರಗಿದರು.

0: ಎಂಬುವವನು ತನಗೆ ತಿಳಿಯುವ ಯಾವುದೋ ಒಂದು ಪದ್ಯದ ಭಾಗವನ್ನು ವಿವರಿಸುವಂತೆ ಕೇಳಿದ್ದೇ ಆಯ್ತು.
1: ಹೀಗೆ ಹೋಗಿ ಮೊರೆ ಬರ್ಬಿಟ್ಟು ಅವಳು ಕೇಳಿದ್ದು ಮಾಳವಿಕಾಗ್ನಿ ಮಿತ್ರದ ಒಂದು ಸಾಮಾನ್ಯ ಪದ್ಯದ ಒಂದು ಸಾಲಿನ ಅರ್ಥವನ್ನು
2: ಮೊದಲಿನವರು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಬಹುದಾಗಿತ್ತು. ಅದು ಬಿಟ್ಟು ತಮಗೆ ಅಸಹಜವಾದ ಎತ್ತರದ ಧ್ವನಿಯಲ್ಲಿ ಕಾಳಿದಾಸನ ವಂಶಾವಳಿಯನ್ನೆಲ್ಲ ಒದರಿ ಇಡೀ ಸಂಸ್ಕೃತ ಸಾಹಿತ್ಯದ ತಳಗುಡವನ್ನೆಲ್ಲ ತೋರಿಸುತ್ತಾ ನಿರರ್ಗಳ ಭಾಷಣ ಮಾಡತೊಡಗಿದರು.
3: ನಾಚಂ ಭಿನ್ನರು ಛೇಚ್ಛನಸ್ಯ ಬಹುದಾಪ್ಯಕಂ ಸಮಾರಾಧನಂ.
4: ಸಿಪಾಯಿ ಸಿಂಗಪ್ಪ ಒಂದೆರಡು ಬಾರಿ ಇಳುಕಿ ನೋಡಿ ಹೊಯ್ಯುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತ.
0: ಆದರೆ ಧ್ವಜ ಮಾತ್ರ ಅವರ ಒಂದೊಂದು ಮಾತಿಗೂ ಅಬ್ಬ ಎಂತ ಅಪರೂಪದ ಜ್ಞಾನವಿದು
2: ಎಂಬಂತೆ ಆಶ್ಚರ್ಯವನ್ನು ಮತ್ತಿದು ನನಗೆ ಮಾತ್ರ ಸಿಕ್ಕಿತಲ್ಲ ಎಂಬ ಆನಂದವನ್ನು ಅಭಿನಯಿಸುತ್ತಿದ್ದಳು.
4: ಮುಂದೆ ಗಂಟೆ ಆದಾಗಲೇ ಜಿ ಕೆ ಭೂಲೋಕ
0: ಯೋಗ ವಿನಯದಿಂದ ಕೃತಜ್ಞತೆ ಹೇಳಿಕೊಳ್ಳುತ್ತಾ
2: ಒಂದೇನಾದ್ರೂ ತಿಳಿದ ಹೋದ್ರಾ

0: ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಕೇಳಿ
1: ನಮಗೆ ಗೊತ್ತಿಲ್ಲದಂತೆ ಜಿಕೆ ಆ ದಿನ ಭರ್ಜರಿ ಮೂಡ್ ನಲ್ಲಿದ್ರು. ಸಿಪಾಯಿ ಚಿಕ್ಕಪ್ಪನಿಂದ ಚಹಾ ತರಿಸಿ ಅವನಿಗೂ ಕುಡಿಯಲು ಹೇಳಿದ್ದಲ್ಲದೆ ಅವನು ಯೋಗ
0: ಕಾಂತಿಯ ರವಿ ಕಾಂತಿಯ.
1: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೆಂಬರಿಗೆ ಕರೆಸ್ಕೊಳ್ಳೋದು ರೂಢಿ.
2: ಆ ದಿನ ಜಿಕೆ ಅವರೇ ಸ್ವತಃ ಸ್ಟಾಫ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.
3: ದಶಮಾನ

0: ಆಗಿತ್ತು,
1: ಪೆಂಡಾಲ್ ಹಾಕಿ ಆಗಿತ್ತು.
2: ಅವಳು ಮಾತ್ರ ಆಗಾಗ ಕಂದು ತಮ್ಮತ್ತ ನೋಡುತ್ತಿರುವುದನ್ನು ನೋಡಿ ಮಂದಹಾಸ ತೀರುತ್ತಿರುವುದನ್ನು
3: ಆಗ ಚೀಟಿಗೆ ಎಷ್ಟು ಆನಂದವಾಯಿತೆಂದರೆ ಇಲ್ಲಿದ್ದ ಎಲ್ಲರಿಗೂ
4: ಕರೆದಂತು ಉಪ್ಪಿಟ್ಟು ಚಹಾ ತರಿಸ.

0: ಎಲ್ಲವೂ ತಾವು ಬಯಸಿದಂತೆಯೇ ನಡೆಯುತ್ತಿರುವುದಕ್ಕೆ ಸಮಾಧಾನ ಪಟ್ಟುಕೊಂಡು ತಾವು ಸ್ವಾಗತ ಭಾಷಣ ಮಾಡಬೇಕಿತ್ತಲ್ಲ ಅದನ್ನು ಬರೆಯೋದಕ್ಕೆ ಕೂತು
1: ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಹೀಗೆ ಕಿಚ್ಚಿನೊಳಗಿನ ಕೀಟದಂತೆ ಮೈಯಾದ್ಯಂತ

ಅವರೆಲ್ಲ ನಡೆಯುತ್ತಿಲ್ಲ. ರೋಜಾ ಎಲ್ಲಿ? ಎಲ್ಲಿ ರೋಜಾ? ಏನು ಮಾಡಿದಿ ಗೊತ್ತಿಲ್ಲ ನಿನ್ಗೆ? ಪಾಪ ಬಾಯಾಗ ಬೆರಳಿಟ್ರೆ ಕಚ್ಚಾಕ ಬರೋಣಿಲ್ಲ ಅಲ್ಲ. Thank you.

0: ನೀರಿನ ಹಾಗೆ ನಡುಗುತ್ತಿದ್ದರು.
1: ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
2: ಚೇಂಬರ್ಗೆ ನಡೆದು ಕುರ್ಚಿಯಲ್ಲಿ ಕುಕ್ಕರಿಸಿ ಕೈ ಕೈ ಹಿಸುಕಿಕೊಂಡರು. ತಕ್ಷಣ ಏನ್ ಹೊಳೆಯಿತು,
3: ಇರಪ್ಪ ನಮ್ಮ ಕಾಲೇಜಿನಿಂದ

0: ಜೀಕೆ ಮಾಡಿದ್ದರು.
1: ನಾಳೆ, ನಾಳೆ ಎಂದರೆ ನಾಳೆಯೇ ದಶಮಾನೋತ್ಸವ ಕಾರ್ಯಕ್ರಮವಿದೆ. ಹೀಗಿರುವಾಗ ಯೂನಿಯನ್ ಅಧ್ಯಕ್ಷನನ್ನೇ ಡಿಸ್ಮಿಸ್ ಮಾಡುವುದು ಎಂದರೆ ಒಂದೇ ಕಾಲಿನ ಮೇಲೆ ತೆಗೆದುಕೊಂಡಂತೆ. ಇದನ್ನ ಜೀಕೆ ಮಾಸ್ಟರ್ ಅಂತ ಅನುಭವಿಗಳಿಗೆ ಯಾರು ಹೇಳಬೇಕು?
0: ಮಾರನೇ ದಿನ

0: ಅತಿಥಿಗಳು ಬಂದಿದ್ರು. ಊರಿನ ಆಮಂತ್ರಿತರು ಹೆಂಡತಿ ಮಕ್ಕಳೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡಲ್ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
1: ಗಿರೆಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ
0: ಹುಡುಗರು ಸ್ಟ್ರೈಕ್ ಹೊಡೆದ್ರು.
2: ಹುಡುಗರು

0: ಬಂತು ಎಂದು ಕಾರ್ಯಕ್ರಮ ಮುಗಿಯಿತು.
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಡೀ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ. ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಕಶ್ಚಿತ್ ಗಿರಪ್ಪನಂತ ಬಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಲ್ಲಿಂದ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿತ್ತು. ಮತ್ತು ಆ ಉದ್ದೇಶ ಈಡೇರಿದ್ದು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರು ಯಾರು ನನ್ನನ್ನು ಗುರುತಿಸಲಿಲ್ಲ. ಕಿರಪ್ಪನಂತ ಯಕಷ್ಟೇ ಹಲ್ಕಟ್ಟ ಮಾತಿಗೆ ಬೆಲೆ ಕೊಟ್ಟರೆ ವಿಧ ನನ್ನ ಮಾನ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

அது நியாய அநியாயங்களை புரியவே வேண்டும். நான் இருவரையும் சொந்த காலேஜ் விட்டு கொட்டை கட்டி கட்டு நிட்டு என்று கொண்டு வந்த தண்டம் என்றாய். ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯಿತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ 10 ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ. ಸಾಕಲ್ಲ, ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು. ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದ್ದರು.

ಜಗಳಾಗಬಹುದು, ಇನ್ನೇನೋ ನಮ್ಗೆ ಆಗಬಹುದು, ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.

0: would I?
1: ನನಗಿದ್ರಾಗ ಆಸಕ್ತಿ ಇಲ್ಲ, ಆದ್ರೆ ಏನ್ ಮಾಡ್ಲಿ, ನನ್ ಡ್ಯೂಟಿ ನೋಡು.

0: ಹೇಳಿತು
1: ಸಾಕಷ್ಟು ವಯಸ್ಸಿನ

ಲಡಾಖಿ ಮೇಲೆ ಈಗ ನೀವು

0: ಕಾವೇರಿ ಕಾವೇರಿ ನಾಡಗಳ ನೆತ್ತರು ವಿರುದ್ಧ ದಿಕ್ಕಿನಲ್ಲಿ ಹರಿದಂತಾಯ್ತು. ಆ ಕಾಡವೆಂದು ಎಣಿಸಿದರೆ ಅಂತ ಒಣಗಿತ್ತು. ಅವಸರವಾಗಿ ಏನೋ ತೊದಲುತ್ತ ಬಹುಶಃ ಕ್ರೋಧ
1: ಎನ್ನುವಷ್ಟರಲ್ಲಿ
0: ಕತ್ತಲಲ್ಲಿ ಬೆಳಕಿಗಾಗಿ ಎಂಬಂತೆ ಟೇಬಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು. ಕೈ ಕೈ ಮಿಲಾಯಿಸಿದಳು.
2: ಜೀವ ವೀಣೆ ನೀಡು ಮಿಣಿ

0: ಹೇಳಿದರು.
1: ಮೈ
0: ಬಲದಿಂದ ಮುಂದೆ ತುಳಿದುತ್ತಿತ್ತು.
2: ಕೈಕಾಲಿಯ ಶಕ್ತಿ ಉಡುಗಿದೆ ಎನಿಸಿತು.
0: ಥರಥರ ನಡುಗುತ್ತಿದ್ದರು. ಅವಸರದಿಂದ ಅವಳ ಮತ್ತೊಂದು

0: ಈಕೆ ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಕುರುಹು ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಹೆಚ್ಚವರಂತೆ ಕತ್ತೆತ್ತಿ ನಡೆಯುತ್ತಾ ಮನೆಗೆ ಹೋದರು, ಒಳಗೊಳಗೆ ನಗುತ್ತಿದ್ರು
2: ಮತ್ತು ಆ ನಗೆಯನ್ನು ಬಹುಪ್ರಯಾಸದಿಂದ ತಡೆ ಹಿಡಿದಿದ್ರು.
3: ಹೊರಗೆ ಬಂದರೆ

0: ನಾನು ಹೆಂಡತಿಗೆ ದ್ರೋಹ ಬಗೆಹರಿಸುತ್ತಲ್ಲವೇ? ಹಾಗೆ ಸುಡುವ ಸುಖದ ಮುಂದೆ ದ್ರೋಹ
1: ಶುದ್ಧವಾದ ಘಟನೆ.

ಹೀಗೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ಹಿಂದಿನ ಇರಬೇಕು. ದಶಮಾನೋತ್ಸವದ ಹಿಂದಿನದಕ್ಕೂ ಎಷ್ಟು ವ್ಯತ್ಯಾಸವಿತ್ತೆಂದ್ರೆ ಅದನ್ನವರ ಪೂರ್ವಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ ಈರಪ್ಪನನ್ನು ಡಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು
0: ಜೊತೆಗೆ ಹ್ಯಾಗೂ ಇದು ಅವನ ಅಂತಿಮ ವರ್ಷ.
1: ನನ್ನ ಸೋಸ್ಬೇಕಂತಲ್ಲ ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊಳಕು ಬುದ್ಧಿಯು ಅವರಲ್ಲಿತ್ತು. ಜಿಕೆ ಪಾಠಗಳಲ್ಲೂ ಈಗೀಗ ವಾಚಾಲಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ. ಇನ್ನೊಮ್ಮೆ ಆದ್ರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕ ಮಾಡುವ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀರಿದರೆ ಸಾಕು.
1: ಈಗ ಹಂತ ಹಂತವಾಗಿ ಜಿಕೆ ಮಾಸ್ಟರ್ ಅವರೀಗ ನೀಟಾಗಿ ಬುಷ್ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗನಿಗೆ ಎಡಪ್ರಾಯ ಅವನಿಗೆ
1: ಮುದಿ ಹುಚ್ಚಿರ್ಬೇಕು ಕಣ.
0: ಇನ್ನೇನು ರಿಟರ್ನ್ ಆಗ ಕಾಲ ಬಂತಲ್ಲ ಇದ್ದಷ್ಟು ದಿನ ಮಜಾ ಮಾಡೋಣ ಅಂತ.
1: ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳನ್ನು ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲನ

0: ಅವಶ್ಯಕತೆ ಇತ್ತು. ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ. ಹೀಗೆ ತರುವಾಯ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬ ಹೊಣಿಕೆ ಉಳ್ಳವನು. ಎಂತ ಅವಕಾಶ ಬಿಟ್ಟನೇ
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
0: ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು.
2: ಹುಡುಗರೊಮ್ಮೆ ಯೂನಿಯನ್ ವತಿಯಿಂದ ಕೂಡಲ ಸಂಗಮಕ್ಕೆ ಒಂದು ದಿನದ ಟ್ರಿಪ್ ತೆಗೆಯಬೇಕೆಂದ್ರು.
1: ಗಿರಪ್ಪ ಹೋಗಿ ಜಿ ಕೆ ಮಾಸ್ತರನ್ನು ಕೇಳುತ್ತಲೋ
0: ಆಗೋದಿಲ್ಲ. ತಗೊಳ್ರಿ.
3: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
0: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸಿಕೊಂಡು ವಾಪಸ್ ಬರೋಣ.
1: ಕ್ಯಾಲ ಹುಡುಗರಂತ ಆ ಮುದಿ ಜಿ ಕೆ ಜೊತೆ ಅದೇನು ಮಜವೆಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
2: ಅಂದು ಇಂದು ಮುಕ್ಕಾಲು ಬಸ್ ಜನ

0: ಡಿಬಿ ಮುಟ್ಟಿದಾಗ ಮಧ್ಯಾಹ್ನ 12 ಗಂಟೆ ಆಗಿದೆ.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ.
2: ಹುಡುಗರಂತೂ ಜಿಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು.
1: ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
3: ಎನ್ ಟಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ರು.

ಹುಡುಗರು ಈ ಚೀಜಾಕ್ ಹೋದಾರು ಬರೀ ನಡಿ.

시작 결혼이 됩니다. 소로딜리 지와 우르드라 사케스도 남부산의 카이비소도 사케와가 나이도 사마코스라타 사가다이도

0: 人都把他肯定往死了。
1: ಊಟ ಮಾಡಿಸಿ ಅದೇ ದಿನ ವಾಪಸ್ ಬಂದ

0: ಮಾತನಾಡಿ ತಮ್ಮ ಮುಂದಿನ ಜೀವನದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಆದ್ರೆ
1: ಅವಳಿನ್ನು ಬರ್ತಾಳೋ ಇಲ್ವೋ?
0: ಬಿಎ ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗ ಬರ್ತದ, ಹೇಳ್ ಕಳಿಸ್ತೀನಿ, ಬಂದ್ಬಿಡು.
1: ಪತ್ರಿಕೆಗಳು ಬಂದವು. ಕಾಲೇಜಿನಲ್ಲೇ ಪ್ರೇಮಿಗಳ ಭೇಟಿಯಾಯಿತು.
0: ಉತ್ತರ ಪತ್ರಿಕೆಗಳು ಬಂದಿವೆ, ಸಂಜೆ 7 ಗಂಟೆಗೆ ಬಂದ್ಬಿಡು. ಸುತ್ತಲೂ ಮನೆಗಳಿಲ್ಲದ್ದರಿಂದ ಅವಳು ಬರುವುದು ಕತ್ತಲಾದ್ದರಿಂದ ಯಾವುದೇ ಅಪಾಯವಿಲ್ಲ. ಗಿರಿಜಾ ಹೇಗಿದ್ದರೂ ಹಾಸಿಗೆ ಬಿಟ್ಟು ಹೇಳುವುದಿಲ್ಲ. ಸ್ಟಡಿ ರೂಮ್ನಲ್ಲಿ ಏನ್ ನಡೆದರೂ ಅವಳಿಗೆ ಆಸಕ್ತಿ ಇರುವುದಿಲ್ಲ. ರೋಜಾಳೊಂದಿಗೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಏನೇನೋ ಮಾಡಬಹುದು.
1: ಸಂಜೆ 6:30 ಕತ್ತಲಾಗಿತ್ತು.
2: 7 ಗಂಟೆಗೆ ಸರಿಯಾಗಿ
1: ಸರಿಯಾಗಿ
2: ಜಿಕೆ ಮಾಸ್ತರರು
1: ಮಾಸ್ತರರು
2: ವರಾಂಡದ ಲೈಟುಗಳನ್ನು ಆರಿಸಿ
1: ಆರಿಸಿ
2: ಹೆಂಡತಿಗೆ ಗಂಜಿ ಕುಡಿಸಿ
1: ಕುಡಿಸಿ
2: ಮಲಗಿಸಿ
1: ಮಲಗಿಸಿ
2: ಗೇಟಿನ ಹೊರಗೆ ಕಾಯುತ್ತಾ

0: ಸಂಭ್ರಮದಿಂದ ಅವಳ ಎರಡು ಕೈಗಳನ್ನು ಹಿಡಿದುಕೊಂಡು ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತಳು.
1: ಮನವು
0: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತಳು. ಇಂದಿವಳು ನನ್ನವಳೆ, ನನ್ನವಳು ಮಾತ್ರ.
2: ರೋಜಾ ಇದನ್ನೆಲ್ಲ ಸಂತೋಷಿಸಿದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸಿದ್ದ.
3: ಅವಳು ಹೇಳುವುದು ಹೆಚ್ಚು, ಇವರು ನೋಡುವುದು ಹೆಚ್ಚು. ನಿಮ್ಮ ಬಾಯಿ ಬಿಟ್ಟು ಕೇಳಿದರೆ ಅವಳು ಪ್ರಾಣ ಕೇಳಿದ್ರು.
0: ಇದ್ರಾಗ ನಿನ್ ಪೇಪರ್ ತೆಗಿ.

ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

0: ಆಯ್ತಾ?
1: ನೀವು ಸಮೀಪ ಇದ್ರ ನನಗೆ ಯಾವಾಗ ಸಿಗ್ತೇನೆ ಸರ?
0: ನಾವು ಯಾವಾಗ ಮದುವೆ ಆಗೋಣ
1: ಸರ? ರಿಸಲ್ಟ್ ಇದ್ದೀನ, ನಾನು ಹುಬ್ಳಿ ಬರ್ತೀನಿ, ನೀವು ಕೂಡ ಅಲ್ಲಿಗೆ ಬನ್ನಿ. ಅಶೋಕ್ ಕಡ್ಡದಾಗಿರ್ತೀನಿ, ಬರೋ ಮರಿನ.
0: ಹೆಂಡತಿಯನ್ನು ಒಳಗೆ ಇಟ್ಟುಕೊಂಡು ಮದುವೆಯ ಬಗ್ಗೆ ಮಾತನಾಡುವುದು ಅಷ್ಟು ಸರಿಯಲ್ಲ.

ಮಲಗಿ ಹೋಗಿ ಹೆಂಡತಿಯನ್ನು ನೋಡಿದರು. ಆಕೆ ಮಲಗಿದ್ದರು.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋಜಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ. ನಿಜ, ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟುನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ. ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ನಿಂತಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಹೆರವರ ಮೆಚ್ಚುಗೆಗಾಗಿ ಚಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರು ಆಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಎಲ್ಲಿ? ಗಿರಿಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಪ್ರೇಮ ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಪ್ರೇಮ ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ, ತಾನಿದ್ದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತ್ತೆಂದು ದ್ರೋಹದ ನೋವಿನಿಂದಲೋ. ಅಂತೂ ಶಿವನ ಪಾದ ಸೇರಿದಳು. ಕಟ್ಟುನಿಟ್ಟು ಎಂದು ಮಗನನ್ನು ಕಳೆದುಕೊಂಡೆ. ಈಗ ರೋಜಾ ಎಂದು ಹೆಂಡತಿಯನ್ನು ಕಳೆದುಕೊಂಡೆ. ಒಟ್ಟಾರೆ ನಾನು ಪಾಪಿ. ಆಗಲೇ ಅವರ ಮನಸ್ಸಿನಲ್ಲಿ ಶಿವಲಿಂಗ ದೇವರು ಇಣುಕಿ ಹಾಕಿದ್ದ. ಬಚ್ಚಿಟ್ಟ ಕರಡಿಗೆಯಿಂದ ಶಿವಲಿಂಗವನ್ನು ತೆಗೆದುಕೊಂಡು ಅಂಗೈಯಲ್ಲಿಟ್ಟು ಚಿತ್ತವನ್ನು ಕ್ರೋಢೀಕರಿಸಲು ಪ್ರಯತ್ನಿಸಿದ. ಆಗಲಿಲ್ಲ.

0: ಕಳೆದು ಮಾರನೇ ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದು ನೋಡಿದ್ದೆ ತಡ
1: ಜಿಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಬಹುದಲ್ಲ, ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
1: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಹೋದರು. ರೋಜಾ ಬಂದಿರಲಿಲ್ಲ. ನನಗೆ ಕೇಳ್ಕೊಂಡು ರೋಜಾ ಅನ್ನೋ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೀ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು. ನೋಡಿದರೆ ರೋಜಾ ಮತ್ತು ಕಿರಪ್ಪ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರು. ಏನು ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿಯೇ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಪರಿಪಾಸಾದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೇ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವನದ್ದಿರಬಹುದೇ? ಹೌದು, ಮೋಸವಾಯಿತು.
0: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ಗೆ 6 ಫಸ್ಟ್ ಕ್ಲಾಸ್ ಬಂದವೆ, ಬೇಡ ಗಿಡ ಕೊಡ್ಸ್ರಿ.
2: ಕೊಡ್ಸಣ ಕೊಡ್ಸಣ. ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಕಿರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು ಅಂದ್ರೆ ಇಡೀ ವರ್ಷ ನಾನು ಮೂರ್ಖ ತರದ ಉತ್ಕಟಾವಸ್ಥೆಯಲ್ಲಿದ್ದೇನೆ. ಅರೆ ಬರೆ ಆಶಾಭಾವನೆಯಂತೆ ಹುಬ್ಬಳ್ಳಿಗೆ ಬಂದರು. ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿ
0: ಸರ, ನಿಮ್ ಪೈಕಿ ಯಾರೋ ಬಂದರಿ?
2: ಬಂದಳಲ್ಲ
0: ಎಂದು ಮನಸ್ಸಿಗೆ ಕೌಸಿಯಾಯಿತು. ಲಘು ಬಗೆಯಿಂದ ಮೆಟ್ಟಿಲೇರಿ ಹೋಟೆಲ್ ರೂಮಿನಂತ ಹೋದರು. ಬಾಗಿಲಿಕ್ಕೆ ಬಾಗಿಲು ಕುಡಿದು ಕಾಯುತ್ತಾರೆ. ಬಾಗಿಲು ತೆರೆದು ಎದುರಿಗೆ ನಿಂತಿದ್ದವನು ಕಿರಪ್ಪ. ಕಿರಪ್ಪ ತಕ್ಷಣ ಬಂದವನೇ ಅವರನ್ನು ಹಿಡಿದು ಒಳಗೆ ನಡೆಸಿಕೊಂಡು
2: ಜೀಕೆಗೆ ಆಯಾಸವಾಗಿತ್ತು,
3: ಭ್ರಷ್ಟಾಚಾರ ಮಾಡಿದ್ದರು.
0: ಏನಾದರೇನು, ಕಳೆದುಕೊಂಡದ್ದು ಮತ್ತೆ ವಾಪಸ್ ಬರ್ತದೆ. ಇದನ್ನೆಲ್ಲ ನೆನೆದಂತೆ ನಾಚಿಕೆಯಾಗಿ ಮನಸ್ಸಿನಲ್ಲೇ ತಮ್ಮ ಮುಖದ ಮೇಲೆ ಥೂ ಎಂದು ಉಗುಳಿಕೊಂಡರು.
2: ಶಿವಲಿಂಗ ಶಿವಲಿಂಗ, ನನ್ ಯಾಕೆ ಹೋಯ್ತಿಲ್ಲೋ?
4: ಪಶ್ಚಾತ್ತಾಪದಿಂದ ರೋಜಾಳಲ್ಲಿ ಪ್ರದೇಶ ದೃಷ್ಟಿಯಿಂದ ಶಾಪ.
3: ಸಾರಿ ಸರ, ನಾವೇನು ನಿಮ್ ನೋಡಿ ಆಟ ಆಡ್ಬೇಕಂದ್ರಿ? ನೋಡೋಣ, ಇವ್ರನ್ನ ಬುಟ್ಟಿಗೆ ಹಾಕು, ನಿನ್ 100 ರೂಪಾಯಿ ಕೊಡ್ತೀನಿ ಅಂತ ಗಿರೇಶ್ವರ ಬೆಟ್ಟ ಕಟ್ಟ.
0: ಆದ್ರ
5: ನೀವು ಇಷ್ಟು ಸೀರಿಯಸ್ ಆಗಿ ಮೋಸ ಹೋಗ್ತೀರಾ ಅಂತ ನಮ್ಮಿಬ್ಬರಿಗೂ ಕಲ್ಪನೂ ಇರಕ್ಕಿಲ್ರಿ.
3: ನಾ ಕೊಡ್ತಿದ್ದೆ ಪ್ರೇಮ ಪತ್ರನ ಕಿರಣ್ ಬರೀತಿದ್ದ, ನೀವು ಮೋಸ ಹೋದಂಗ ನಾವು ಆತಿರ್ತಿದ್ವಿ. ಇದನ್ನೆಲ್ಲ ಹಿಂದ ಹೇಳಿ ನಿಮ್ ಕೈ ಕಾಲು ಕಟ್ಕೋಬೇಕಂತ ಹುಬ್ಳಿಗ್ ಬರ ಕೇಳಿದೆ. ತಪ್ಪಾದ್ರಿ ಸರ, ನನ್ ತಪ್ಪ ಮಾಫಿ ಮಾಡ್ರಿ ಸರ.
5: ಹೌದ್ರಿ ಸರ, ನನ್ ಗಂಡ ಆಗ್ಲಿಲ್ಲ ಯಾಕೋ ಒಂದ್ ಮನೆ ಉರಿತಿದ್ರಿ, ನಿಮ್ಮನ್ನ ದಾಟ ಆಡಿದ್ರೆ ಹೆಂಗಿರ್ತೈತ ಅಂತ ನಾನಾ ಬೆಟ್ಟಿದ್ರಿ. ನೀವು ದೊಡ್ಡವರು, ನಮ್ ಬಲಿ ಬೀಳಕ್ಕಿಲ್ಲ ಅಂತ ತಿಳಿದ್ರಿ. ಆದ್ರ ನೀವು ನಮ್ಮ ನಂಬಿಟ್ಟು ತಪ್ಪಾಯ್ತ್ರಿ ಸರ. ನಾನ್ ನಿಮ್ ಮಗ ಅಂತ ತಿಳ್ಕೊಂಡ್ರಿ.

ಹೆಣವೇ ಎಂದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

ಅವುಗಳಲ್ಲಿ ಬೆಳಕು ಹೊರಡುವ ಜಾಲವಿತ್ತು. ಕಳೆದ ಕಲೆಯಲ್ಲಿ ಕಣ್ಣು ಬೆಂಚಿನ ಮೇಲೆ ಕೂತರು.

0: ಮಾಸ್ತರರು,
1: ಜೀಗೆ ಮಾಸ್ತರರು,
2: ರೈಲು ಹಳಿಯಲ್ಲಿ ಸಿಕ್ಕು,
1: ರೈಲು ಹಳಿಯಲ್ಲಿ ಸಿಕ್ಕು,
2: ಸತ್ತರೆಂಬ ಸುದ್ದಿ ಬಂತು,
1: ಸತ್ತರೆಂಬ ಸುದ್ದಿ ಬಂತು.
2: ಎಡ ಜಿಬಿ ಜಿಬಿ ಆಗಿದ್ರಿಂದ ಗುರುತು ಸಿಗ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು.
3: ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು.
1: ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು.
3: ಮತ್ತು ಅವರ ಪ್ರಿಯ ಚೇಲ ಎಂಟಿ ಅವರ ಪ್ರಿನ್ಸಿಪಾಲನ
1: ಶಾಪವಿರಬೇಕೆಂದುಕೊಂಡರು.

ಅಡ್ಡಾಡದೆ ತಿರುಗದೆ ಮನಸ್ಸು ಶಾಂತ ಆಗಲಿ

0: ಇರ್ಲಿ, ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಐತೇನು? ಇರಾಕ ಬೇಕಂತಿಲ್ಲ ಬಿಡಿ, ಯಾಕಂದ್ರೆ ನಿಮ್ಮ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ನಾವು ನಮ್ಮ ನಮಗ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಅದ್ರ ನಾವುಲ್ಲ ನೋಡು. ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರ್ಲಿಲ್ಲ, ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿದ್ರು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ ನೋಡಿದ್ರಪ್ಪ. ಈ ಸಂಬಂಧ ಆಗ್ತೀವಲ್ಲ, ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ, ಅದು ನನಗ್ ಖಾತ್ರಿ ಆಗೈತೆ ಕರೆ. ಆದ್ರ ಹೇಳಕ್ ಬರಲಿಲ್ಲ. ನಾನು ಯಾರು, ನೀ ಯಾರು, ಏನೋ ಕೊಡ್ದೈತ ನಾ ಬಿಡು ಬಾಕಿ ನನಗದು ಕಾಣ್ತು. ಆದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ಬೋರ್
1: ಮಾಡಿದ್ದೇನ?
0: ಬರ್ತಿ ಬರ್ತಿ. ಅಷ್ಟು ದೊಡ್ಡ ದೊಡ್ಡ ಮಾತಾಡೋದು ದೊಡ್ಡ ಮನುಷ್ಯ ನಾನು ಅದಿರ್ಲಿ, ನೀವಿಬ್ರಿ ಯಾಕೆ ಹಿಂಗ ಅದಿರಿ? ಹೇಳಿದ್ರು ಮುನ್ಸಿಪಾಲ್ಟಿ ಚೇರ್ಮನ್ರಿಗೆ ಹಳೆ ತಾರೀಖಾಗಿ ಒಂದು ಪತ್ರ ಬರ್ತದೆ. ಅವರು ನನ್ನ ಹಳೆ ಶಿಷ್ಯರು, ನನ್ನ ಮಾತು ಹಾಕಲ್ಲ. ನನ್ನ ಪತ್ರ ತೋರಿಸಿದ್ರೆ ನಿಮ್ಗೆ ನೌಕರಿ ಕೊಟ್ಟೆ ಕೊಟ್ಟ. ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರ್ ಅನ್ನು ಕೊಟ್ಟರು. ಆ ಕವರಿನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ. ಜಿಕೆ ಮಾಸ್ಟರ್ ಅಥವಾ ಅವರೀಗ ಯಾರೋ ಮಾರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು. ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರ ಆಸೆಗಳು ಏನೇನಿವೆಯೋ ಅವೆನ್ನೆಲ್ಲ ಶಿವಲಿಂಗ ಸ್ವಾಮಿ ಈಡೇರಿಸಲಿ.

0: राघवेंद्र के आर
1: प्रवीण एस हालमुत्तु
2: नितिन एम
0: कार्तिक कुमार के आर
3: पूजा शेट्टी
4: भरत कुमार
5: नितिन नेगड़े
1: संदेश जोड़ी
0: कार्तिक एस रोशित पी एम
3: विश्रांति पै शोभिता
1: ಹಿನ್ನೆಲೆ ಗಾಯನ ಮತ್ತು ಸಂಗೀತ ನಿರ್ದೇಶನ ಕಾರ್ತಿಕ್ ಭೂಷಣ್ ಮತ್ತು ರಾಘವೇಂದ್ರ ಸುರಾನಿ, ಗಾಯನ ಅರವಿಂದ ಟಿ ಎನ್ ವಿಶ್ರಾಂತಿ ಪೈ, ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿ ವಿ, ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ, ವಸ್ತ್ರ ವಿನ್ಯಾಸ ಸುಪ್ರೀತಾ.
6: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
8: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
9: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
10: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
11: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
12: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವೀರ ಹನುಮ ಬಹು ಪರಾಕ್ರಮ ಎನ್ನುವಂತ ಒಂದು ಪುರಂದರದಾಸರ ಕೃತಿಯನ್ನ ನಮ್ಮ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಗಾಯನದಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಕೂಸಿನ ಕಂಡೀರ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ವಿದ್ಯಾಭೂಷಣರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತಹ ಒಂದು ಚಿತ್ರದ ಗೀತೆ. ಈ ರಾಧೆಗೆ ಗೋಪಾಲನ, ಇದು ಎಸ್ ಜನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಭಕ್ತಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಭವ್ಯ ಹಾಗೂ ಕಿಮ್ ಕಾಟ್ಕರ್ ಅವರ ಒಂದು ನಟನೆಯ ಚಿತ್ರ. ಇದು 1986 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಸಂಗೀತ ಸಾಹಿತ್ಯ ಎನ್ನುವಂತ ಒಂದು ಅದ್ಭುತವಾದಂತ ಭಕ್ತಿ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಅವರು ಬರೆದಿರುವಂತಹ ಒಂದು ರಚನೆ, ಹಾಗೆ ಅವರದೇ ಆದಂತಹ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಶ್ರೀ ಶೃಂಗೇರಿ ಶಾರದೆಯ ಮೇಲಿನ ಈ ಒಂದು ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.